ಆಕಾಶವಾಣಿ ಇಂದಿನ ಕಾರ್ಯಕ್ರಮಗಳನ್ನು ಆರಂಭಿಸ್ತಾ ಇದ್ದೇವೆ. ಇಂದಿನ ಶಕವರ್ಷ 1948 ಶ್ರಾವಣ 17, ಅಂದರೆ 2026ನೆಯ ಇಸ್ವಿಯ ಆಗಸ್ಟ್ ತಿಂಗಳ 8ನೇ ತಾರೀಕಿನ ಶುಭ ಪ್ರದಾಯಕವಾದಂತಹ ಶನಿವಾರದ ಮುಂಜಾನೆಯ ಸಮಯದಲ್ಲಿ ನಾವಿದ್ದೀವಿ. ಈ ಕ್ಷಣದಲ್ಲಿ ಸ್ಟುಡಿಯೋದಲ್ಲಿ ಇರುವುದು ಆರ್ಜೆ ಅಶ್ವಿತಾ ಮಲ್ನಾಡ್. ಇಂದಿನ ದಿನ ನಿಮ್ಮೆಲ್ಲರ ಪಾಲಿಗೂ ಕೂಡ ಮಂಗಳದಾಯಕವಾಗಿರಲಿ ಅಂತ ಆಶಿಸುತ್ತಾ ಮಂಗಳ ಧ್ವನಿಯೊಂದಿಗೆ ಕಾರ್ಯಕ್ರಮವನ್ನು ಆರಂಭಿಸೋಣ.

ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು ಬಂದು ನಾನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗಿ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.5

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ದೀರಾ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. ಪ್ರೀತಿಯ ಕೇಳುಗರೆಲ್ಲರಿಗೂ ಕೂಡ ಆತ್ಮೀಯವಾದಂತಹ ಸ್ವಾಗತ ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮಕ್ಕೆ. ದಿನದ ಆರಂಭದಲ್ಲಿ ಪರಮಾತ್ಮನ ಗೀತೆಯನ್ನು ಕೇಳ್ತಾ ದೈವಿಕವಾದಂತಹ ಆರಂಭವನ್ನು ನೀಡುವಂತಹ ಸುಸಮಯ ಇದು. ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ವಿಘ್ನ ವಿನಾಶಕನಾದಂತಹ ವಿನಾಯಕನನ್ನು ನೆನೆಯೋದ್ರ ಮೂಲಕ ನಿಮ್ಮೆಲ್ಲರ ದಿನ ಯಾವುದೇ ರೀತಿಯಾದಂತಹ ವಿಘ್ನ ಭಯಗಳು ಬಾಧೆಗಳು ಬಾಧಿಸದೇ ಇರಲಿ ಅಂತ ಸ್ಮರಿಸ್ತಾ ಸದ್ಯಕ್ಕೆ ಕೇಳಿ ಈ ಒಂದು ಆರಾಧನೆಯನ್ನು, ಗಜಾನನ ಆರಾಧನೆಯನ್ನು.

ನೈಸರ್ಗಿಕ ಅನುಭವವನ್ನು ನೀಡುವಂತಹ ಎರಡು ಸುಂದರ ಗೀತೆಯನ್ನು ಕೇಳಿದ್ರಿ. ವಿನಾಯಕನನ್ನು ಆರಾಧನೆ ಮಾಡಿದರೆ ಮನಸ್ಸು ಪ್ರಫುಲ್ಲಗೊಳ್ತಾ ಹೋಗುತ್ತೆ. ಅದೇ ಥರ ತಾಯಿ ಶಾರದೆಯನ್ನು ನೆನೆತಾ ಜ್ಞಾನದ ದೇವಿಗೆಯನ್ನು ಹಿಡಿದು ಮುನ್ನಡೆಸಮ್ಮ ಅಂತ ಕೇಳಿಕೊಳ್ಳುವಂತಹ ಸೌಭಾಗ್ಯ ಸದ್ಯಕ್ಕೆ ನಮ್ಮದಾಗುತ್ತೆ. ಎರಡೂ ಸೊಗಸಾದ ಗೀತೆಯನ್ನು ಕೇಳಿದ ನಂತರ ನಮ್ಮ ಜೀವನಕ್ಕೆ ಒಂದು ಉತ್ತಮ ರೀತಿಯಾದಂತಹ ಮೌಲ್ಯಾಧಾರಿತ ಶಿಕ್ಷಣವನ್ನು ನೀಡುವಂಥದ್ದು ಅಂತ ಹೇಳಿದ್ರೆ ವಚನಗಳು ಹೌದಲ್ವಾ? ಇದನ್ನು ನಾವು ದೈವಿಕವಾಗೂ ಕಾಣಬಹುದು, ಸಾಹಿತ್ಯಿಕವಾಗೂ ಕಾಣಬಹುದು, ಭಾವನಾತ್ಮಕವಾಗೂ ಕಾಣಬಹುದು. ಜೀವನ ಹೇಗೆ ಅಂತ ಹೇಳಿದ್ರೆ ಇರುವುದೆಲ್ಲವನ್ನು ಬಿಟ್ಟು ಯಾವುದಿಲ್ವೋ ಆ ಕಡೆಗೆ ತುಡಿತಾ ಹೋಗುತ್ತೆ ಅಲ್ವಾ? ತುಂಬ ಹೊಟ್ಟೆ ಹಸಿವಾಗ್ತಿರುತ್ತೆ ಅಂತ ಇಟ್ಕೊಳ್ಳಿ, ಹೊಟ್ಟೆ ತುಂಬ ಊಟ ಮಾಡಿದ್ರೆ ಸಾಕಪ್ಪ ಅಂತ ಅನಿಸ್ತಿರುತ್ತೆ. ಊಟ ಮಾಡ್ಲಿಕ್ಕೆ ಸಿಕ್ಕಿದಾಗ ಛೆ ಹಾಕ್ಕೊಳ್ಲಿಕ್ಕೆ ಒಂದು ಒಳ್ಳೆ ಬಟ್ಟೆ ಇಲ್ವಲ್ಲ ಅಂತ ಅನಿಸುತ್ತೆ. ಬಟ್ಟೆ ಸಿಕ್ಕಿದಾಗ ಬಟ್ಟೆ ಇಡಲಿಕ್ಕೆ ಜಾಗ ಇಲ್ವಲ್ಲ ಅಂತ ಅನಿಸುತ್ತೆ. ಜಾಗ ಸಿಕ್ಕಿದಾಗ ನಮಗೊಂದು ಮನೆ ಬೇಕಲ್ಲ ಅಂತ ಅನಿಸುತ್ತೆ. ಮನೆ ಸಿಕ್ಕಿದಾಗ ಮಡದಿ ಬೇಕಲ್ವಾ ಅನಿಸುತ್ತೆ. ಮಡದಿ ಸಿಕ್ಕಾಗ ಮಕ್ಕಳು ಬೇಕಲ್ವಾ ಅನಿಸುತ್ತೆ. ಮಕ್ಕಳು ಸಿಕ್ಕಾಗ ಬದುಕು ಹೇಗಪ್ಪ ಅಂತ ಅನಿಸುತ್ತೆ. ಬದುಕು ಸೊಗಸಾಗಿ ನಿಂತಾಗ ಮುಂದೇನಾದರೂ ಕೇಡಾಗಬಹುದೇನೋ ಅನ್ನೋಂಥ ಚಿಂತೆ ನಮ್ಮನ್ನು ಕಾಡ್ತಾ ಇರುತ್ತೆ. ಚಿಂತೆಗಳಲ್ಲೇ ಮುಳುಗೋಗಿರುವಂತಹ ನಮ್ಮನ್ನು ಈ ಚಿಂತೆಯ ಬಿಟ್ಟು ಭಗವಂತನ ಚಿಂತನೆಯಲ್ಲಿ ಸಾಗಿ ಅಂತ ಹೇಳುವಂತಹ ಈ ಸೊಗಸಾದ ಗೀತೆ ನಿಮಗೋಸ್ಕರ ಪ್ರಸಾರವಾಗ್ತಾ ಇದೆ. ಕೇಳಿ ಆನಂದಿಸಿ. ಈ ಒಂದು ಗೀತೆಯ ಕರ್ತೃ ಆಯ್ದಕ್ಕಿ ಲಕ್ಕಮ್ಮ.

ಶ್ರೀ ಸೌಭಾಗ್ಯದ ಲಕ್ಷ್ಮಿ ನಿಮ್ಮೆಲ್ಲರ ಮನೆ ಮನದಲ್ಲೂ ನೆಲೆಸಲಿ ಅಂತ ನಾವು ಕೂಡ ಆಶಿಸ್ತೀವಿ. ಭಾಗ್ಯದ ಲಕ್ಷ್ಮಿ ಬಾರಮ್ಮ ಪುರಂದರದಾಸರ ಈ ಕೀರ್ತನೆಯನ್ನು ತಮ್ಮ ಸುಪ್ರಸಿದ್ಧವಾದಂತಹ ಕಂಠದಿಂದ ಹಾಡಿದ್ದಾರೆ ಎಮ್ ಎಸ್ ಸುಬ್ಬಲಕ್ಷ್ಮಿರವರು. ಇವರ ಧ್ವನಿಗೊಂದು ನಮನವಂತ ಸಲ್ಲಿಸ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. 6:33 ಒಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

ಜನರನ್ನೇ ಕಾಯಿಯಾಗಿ ಬಳಸಿ ಆಟ ಆಡುವ ದೇವರ ಲೀಲೆ ಎಷ್ಟು ಅದ್ಭುತ ಅಲ್ಲವೇ ಅಂತ ನಾಗರತ್ನ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಖಂಡಿತ ಬಹಳ ಅದ್ಭುತವಾದದ್ದು. ಇನ್ನು ಮಂಜುಳಾ ಮುನಿಯಪ್ಪ ಮಂತ್ರಪಾಳ್ಯದಿಂದ ಮೆಸೇಜ್ ಮಾಡಿ ಇವತ್ತಿನ ಕಾರ್ಯಕ್ರಮ ಇಷ್ಟ ಆಯಿತು ಅಂತ ಮೆಸೇಜ್ ಮಾಡಿದ್ದಾರೆ. ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ, ಕಾರ್ಯಕ್ರಮಕ್ಕೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿ. ಅರುಣ ಮೈತ್ರಿ ಜೆ ಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ ನಮಗೆ ಸಂದೇಶವನ್ನು ಕಳಿಸಿದರು. ಇದನ್ನು ಹೇಳ್ತಾ ಈಗ ಶಿವನ ಆರಾಧನೆಯ ನಂತರ ಮುಂದೆ ಕೇಳಿ ಇಂದಿನ ದಿನದ

ಅಧಿದೇವತೆಯಾಗಿರುವಂತಹ ಶ್ರೀ ಮಹಾವಿಷ್ಣುವಿನ ನೆನೆದು ಅವರ ಲೀಲೆಗಳನ್ನು ಕೇಳ್ತಾ ಕಣ್ ತುಂಬಿಸಿಕೊಳ್ಳೋಣ, ಮಣ್ಣು ತುಂಬಿಸಿಕೊಳ್ಳೋಣ ಅಂತ ಹೇಳ್ತಾ ಈ ಸೊಗಸಾದ ಗೀತೆಯನ್ನು ವೆಂಕಟೇಶ್ ಕುಮಾರ್ ಎಂ ರವರ ಧ್ವನಿಯಲ್ಲಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ಲಿನಲ್ಲಿ ನಾವಿದ್ದೀವಿ ನಾದಾರ್ಚನೆ ಕಾರ್ಯಕ್ರಮದಲ್ಲಿ.

0: ಆ ಭಕ್ತವತ್ಸಲನಾದಂತಹ ಶ್ರೀನಿವಾಸನನ್ನ ನೆನೆದ್ವಿ ಈ ಗೀತೆಯ ಮೂಲಕ. ಇದಾಗಿತ್ತು ಇವತ್ತಿನ ನಾದಾರ್ಚನೆ ಕಾರ್ಯಕ್ರಮ. ಸ್ನೇಹಿತರೆ, ಇದೀಗ ಕೇಳಿ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂ ಡಿಮ್ಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ನಮ್ಮ

0: ನಿಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ.
1: ಆರಿಸು ಕನ್ನಡ ತಿಂಗಿಮ್ಮವ, ಓ ಕರ್ನಾಟಕ ಹೃದಯ ಶಿವ.
0: ಕನ್ನಡ ಚಿತ್ರರಂಗದಲ್ಲಿ ವಿದ್ಯಾಸಾಗರ ಅಂದ್ರೆ ಯಾರಿಗೂ ಗೊತ್ತಾಗಲ್ಲ, ಆದ್ರೆ ಕಲಾ ತಪಸ್ವಿ ರಾಜೇಶ್ ಅಂದ್ರೆ ಹಿಂದೆಯೇ ನೂರಾರು ನೆನಪು. ಯಾವುದೋ ಸಂದರ್ಭದಲ್ಲಿ ರಾಜೇಶ್ ಅವರು 2 ವರ್ಷ ಚಿತ್ರರಂಗದಿಂದ ದೂರ ಇದ್ದರು ಸ್ವಯಂ ಇಚ್ಛೆಯಿಂದ. ಆಮೇಲೆ ತಾಯಿ ಮಾತು ಕೇಳಿ ಮತ್ತೆ ಇನ್ನೊಂದು ಸನ್ನಿವೇಶದಲ್ಲಿ 25-26 ಜನ ಆಡಿಷನ್ ಫೇಲ್ ಆದ ಮೇಲೆ ಒಬ್ಬರು ಸ್ಮಾರ್ಟ್ ಹೀರೋ ಬೇಕು ಅಂತ ನಿರ್ಮಾಪಕರು ಇವರನ್ನು ಅರಸಿ ಬಂದರು. ಆ ಸನ್ನಿವೇಶವನ್ನ ರಾಜೇಶ್ ಅವರು ವಿವರಿಸಿದ್ದಾರೆ.
2: ಯಾತಕ್ಕೆ ಬೇಕಿನ್ನ ಸಿನಿಮಾ, ಇನ್ನೆಷ್ಟು ಕಾಡ್ತಿದೆಯೋ ನಮಗೆ ಮುಂದೆ ಅನ್ಕೊಂಡು ಸೀದಾ ಬಂದೆ. ನಮ್ಮ ತಾಯಿಗೆ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ. ಯಾಕೋ ಮಗ ಎಲ್ಲ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ, ನಾನು ಸಿನಿಮಾದಲ್ಲಿ ಮಾಡಲ್ಲ. ಹೀಗೆಲ್ಲ ಆಯ್ತಮ್ಮ, ಹೀಗೆಲ್ಲ ಆಯಿತು. ಬರೋ ಚಾನ್ಸನ್ನು ಕಿತ್ತಾಕಿ ನನ್ನ ಕೈಲಿ ಹೇಳಿಸಿ ಬಯಸಿ ಎಲ್ಲ ಮಾಡಿದ್ರು, ನನಗೆ ಸಿನಿಮಾ ಬೇಡ ಅಂದೆ. ಹಾಗಾಗಿ 2 ವರ್ಷ ನಾನು ಸಿನಿಮಾಗಳು ನಿರ್ಮಾಪಕರಿಂದ ಅವಕಾಶಗಳು ಬಂದರೂ ಸಿನಿಮಾ ಮಾಡ್ತಿರಲಿಲ್ಲ. ನಮ್ಮ ತಾಯಿ ಬಯ್ಯೋರು, ಯಾಕೆ ಕಳಿಸ್ದೆ, ನಾನು ಮಾಡಲ್ಲ ಅಂದಮೇಲೆ ಮಾಡಲ್ಲ, ಬೇಡ ನನಗೆ, ನನಗೆ ಯಾವ ಸಿನಿಮಾನು ಬೇಡ ಅಂತ ಹೇಳ್ಬಿಟ್ಟು 2 ವರ್ಷ ನಾನು ಸಿನಿಮಾಗಳು ಮಾಡಿಲ್ಲ. 2 ವರ್ಷ ಮಾಡಿಲ್ಲ ಸರ್, ನಾನು ಎಲ್ಲ ನಿರ್ಮಾಪಕರು ವಾಪಸ್ ಕಳಿಸ್ತಿದ್ದೆ. ಆದರೆ ಒಂದು ಮಾರ್ನಿಂಗ್, ಒಂದು ಶುಭ ದಿನ, ನಾನು ಬೆಳಗ್ಗೆ ವ್ಯಾಯಾಮ ಮಾಡ್ತಾ ಇದ್ದೆ, 2 ವರ್ಷ ಆದಮೇಲೆ ಇದು, ವ್ಯಾಯಾಮ ಮಾಡ್ತಿದ್ದೆ. ಒಬ್ಬ ಹುಡುಗ ಬಂದ, ಒಂದು 25 ವರ್ಷದ ಹರಿಯ, ವಿದ್ಯಾಸಾಗರ್ ಇದ್ದಾರೆ ನಮ್ಮ. ಓ, ವ್ಯಾಯಾಮ ಮಾಡ್ತಾ ಇದ್ದಾನಪ್ಪ, ಏನು ಸಮಾಚಾರ? ಯಾರೋ ಒಬ್ಬರು ಸೇಟು ಬಂದಿದ್ದಾರೆ, ಅವರು ನಿಮ್ಮ ಮಗನ ನೋಡಬೇಕು ಅಂತ. ಸೇಟುನಾ? ನಮ್ಮ ತಾಯಿ ಗಾಬರಿ ಆಗ್ಬಿಟ್ಲು. ಸೇಟುನಾ? ಏನು ಸಾಧಾಗೆಲ್ಲ ಮಾಡಿದಾನ ನನ್ನ ಮಗ? ಏನಪ್ಪ ಸೇಟು? ಅಮ್ಮ ಅದಲ್ಲ, ಬಾಂಬೆಯಿಂದ ಬಂದಿದ್ದಾರೆ, ಅವ್ರ ಹೆಸರು ಸೇಟು ಅಂತ ಕರೀತಾರೆ. ಸಾಧಾಗಿಲ್ಲ, ಏನು ಮಾಡಿಲ್ಲ, ಸ್ವಲ್ಪ ವಿದ್ಯಾಸಾಗರ್ ನೋಡಬೇಕಲ್ಲ. ಅವ್ರು ಬಂದರು. ಮಗ ಬಾಗಿಲು ತೆಗೆಯಪ್ಪ, ಯಾರೋ ಹುಡುಗ ಬಂದಿದ್ದಾನೆ ನಿನ್ನ ನೋಡಬೇಕಂತೆ, ಯಾರೋ ಸೇಟು ನೋಡಬೇಕಂತೆ. ಏನು ಸಾಲಾಗೆಲ್ಲ ಮಾಡಿದ್ಯೇನೋ ಅಂದರೆ, ಏ ಸರ್ ನನ್ನ ಹೆಸರು ಕೃಷ್ಣ ಅಂತ, ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ನಿಮ್ಮನ್ನು ಇವರು ಪ್ರೊಡ್ಯೂಸರ್ ನೋಡಬೇಕು ಅಂತ ಬಂದಿದ್ದಾರೆ ಸರ್. ನಾರಾಯಣ್, ನಾರಾಯಣ್ ಅಂತ ಪ್ರೊಡ್ಯೂಸರ್ ಬಂದಿದ್ದಾರೆ ಬಾಂಬೆಯಿಂದ, ಅವ್ರು ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ. ಇಲ್ಲ, ಬರಲ್ಲ ಬರಲ್ಲ ಸರ್. ಬರ್ದಿದ್ರು ನನ್ನ ಬಿಡಲ್ಲ ಸರ್ ಅವರು. ರಾತ್ರಿನೇ ಹೋಗಿ ಕರ್ಕೊಂಬಾ ಕರ್ಕೊಂಬ ಅಂತ 12 ಗಂಟೆ ನಿಶಿರಾತ್ರಿಯಲ್ಲಿ ನನಗೆ ಎಬ್ಸಿದ್ರು ಸರ್. ನಿಶಿರಾತ್ರಿಯಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರಾ ಅಂತಂದೆ. ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೇ ಹೋಗು ಅಂತ ಬೆಳಿಗ್ಗೆ ಬಂದಿದ್ದೀನಿ ಸರ್, ದಯವಿಟ್ಟು ಬರಬೇಕು ನೀವು ಅಂದರು. ಹೇಳಿ ಕಳಿಸಿದ್ರೆ ದೇವರು ಕೊಟ್ಟ ಅವಕಾಶ ಇದೆ, ಬಿಡಬೇಡ ಅಂತ ಹೇಳಿ ನಮ್ಮ ತಾಯಿಯವ್ರು ಬಾಯಿಗೆ ಬಂದಾಗ ಬೈದರು. ಅವಾಗ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ, ಮನೆ ದೇವರು ಎಲ್ಲ ನಮಸ್ಕಾರ ಮಾಡಿ ಈತನ ಹಿಂದೆ ಹೋದೆ. ನೋಡಿ ವಿದ್ಯಾಸಾಗರ್, ರಾಜೇ ಇವರು ನಾರಾಯಣ್ ಅಂತ ಹೇಳ್ಬಿಟ್ಟು, ಇವರೇ ಪ್ರೊಡ್ಯೂಸರ್ ಬಾಂಬೆ. ಬನ್ನಿ ಬನ್ನಿ ವಿದ್ಯಾಸಾಗರ್. ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ? ಅದೇ ಒಂದು 3-4 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಹೀರೋ ಯಾವುದಾದ್ರು ಮಾಡಿದ್ದೀರ? ಆಶಾಸೌಧ ಅಂತ ಮಾಡಿದ್ರು, ಅರ್ಧಕ್ಕೆ ನಿಂತೋಗಿದೆ ಸರ್, ದುಡ್ಡಿಲ್ಲ ಹಾಗೆ. ಅದಾದಮೇಲೆ ಇಲ್ಲ ಸರ್. ಹೌದಾ? ಈಗ ಒಂದು ಕೆಲಸ ಮಾಡಿ, ಎಷ್ಟು ಟೈಮ್? 11 ಆಯಿತು. ಆವೇಶ, ದುಃಖ, ನೋವು, ಯಾತನೆ ಎಲ್ಲ ಇದೆ. ಸರಿ, 2 ಸೀನ್ಗಳು ಓದಿಸಿದ್ರು, ಓದಿಸಿ ಆದಮೇಲೆ ಪ್ಲೇ ಮಾಡಿದ್ರು, ಎಲ್ಲ ಇಷ್ಟ ಆಯ್ತು ಅವರಿಗೆ. ಅಡ್ವಾನ್ಸ್ ಎಲೆ ಅಡಿಕೆಯಲ್ಲಿ ಅಡ್ವಾನ್ಸ್ ಕೊಟ್ಟರು. ಇವತ್ತು ನನ್ನ ಜೊತೆಯಲ್ಲಿ ಬರುವಂಥ ಒಂದು ಸ್ವಲ್ಪ ಪ್ರಯತ್ನ ಪಡಿ, ನಾನು ನಿಮ್ಮನಿಗೆ ಬಹಳ ದೂರದಲ್ಲಿ ಕರ್ಕೊಂಡೋಗಿ ಏಕಾಂತದಲ್ಲಿ ನಿಮ್ಮ ಕತೆ ಹೇಳ್ತೀನಿ, ನಿಮ್ಮ ಪಾತ್ರ ಹೇಳ್ತೀನಿ, ನಿಮಗೆ ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲಿ ತುಂಬುತ್ತೀನಿ ಅಂದರು. ಇನ್ನು ಬೇರೆ ಬೇರೆ ಬೇರೆಯವರು ಯಾರು ಇದ್ದರು, ಸುಮಾರು ಜನ, ಒಂದು 10-12 ಜನ ಪತ್ರಕರ್ತರಿದ್ದರು. ಆಮೇಲೆ ಪ್ರಾರಂಭ ಆಯಿತು. ನಮ್ಮ ಊರು, ಚಿತ್ರದ ಹೆಸರು ನಮ್ಮ ಊರು.
0: ಇಂದಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿ ರಾಜೇಶ್ ಅವರ ಧ್ವನಿಯನ್ನು ಆಲಿಸಿದಿರಿ.
3: ಸ್ನೇಹಿತರೆ, ಇದೀಗ ಕೇಳಿ ಸಂಸ್ಕೃತದಲ್ಲಿ ವಾರ್ತೆಗಳು.
4: ಧನಾಂ ಸರ್ವೇಷಾಂ ದೇಯಾನಾಂ ನಿಸ್ತಾರಣಂ ಕರಿಷ್ಯತಿ. ವಿಧೇಯಕಾನುಸಾರಂ ವಿವಾದ ಸ್ಥಿತೌ ಮಧ್ಯಸ್ಥತಾ ವಿಫಲಾ ಭವತಿ ಚೇತ್ ತಸ್ಯೈ ಸಂದರ್ಭಃ ಮಧ್ಯಸ್ಥತಾಯಃ ಸಮಾಪ್ತೇಃ ದಿನಾಂಕಾತ್ 30 ದಿನಾಭ್ಯಂತರೇ ಏವ ಕರಣೀಯಃ. ನೀಟ್ ಸಂಬಂಧೆ ಛಾತ್ರಾಂದೋಲನೆ ಕಥಿತಾರಕ್ಷಕೈ ಕೃತ ಕಾರ್ಯಾಣಿ ಸಹಿತೇಷು ವಿವಿಧ ವಿಷಯೇಷು ವಿಪಕ್ಷಸ್ಯ ಕೋಲಾಹಲ ಕಾರಣಾತ್ ಸಂಸದಃ ಉಭಯೋಃ ಸದನಯೋಃ ಕಾರ್ಯಾಚರಣಂ ಪುನರಪಿ ಬಾಧಿತಂ. ವಿಪಕ್ಷ ಸದಸ್ಯಾನಾಂ ನಿರಂತರ ವಿರೋಧ ಕಾರಣಾತ್ ಉಭಯೋಃ ಸದನಯೋಃ ಕಾರ್ಯಾಚರಣಂ ಭೋಜನಾವಕಾಶಾತ್ ಪೂರ್ವಮೇವ ಸ್ಥಗಿತಂ. ವಿಪಕ್ಷಸ್ಯ ಕೋಲಾಹಲ ಕಾರಣಾತ್ ಉಭಯೋಃ ಸದನಯೋಃ ಪ್ರಶ್ನಕಾಲಃ ಅಪಿ ನ ಪ್ರವರ್ತಿತಃ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅದ್ಯ ಭಾರತೀಯ ಪ್ರೌದ್ಯೋಗಿಕೀ ಸಂಸ್ಥಾನಸ್ಯ ಸಪ್ತಪಂಚಾಶತ್ತಮಂ ದೀಕ್ಷಾಂತ ಸಮಾರೋಹಂ ಸಂಬೋಧಯಿಷ್ಯತಿ. ಸಮಾರೋಹೇಸ್ಮಿನ್ ಅಸೌ ವಿದ್ಯಾವಾರಿಧಿ ಶೋಧ ಛಾತ್ರೇಭ್ಯಃ ಸಹ ತ್ರಿಸಹಸ್ರಾಧಿಕ ಛಾತ್ರಾನ್ ಸಂಬೋಧಯಿಷ್ಯತಿ. ಅಸ್ಮಿನ್ ಪ್ರಸಂಗೆ ಸಹ ಮೇಧಾವಿಭ್ಯಃ ವಿವಿಧ ಸ್ವರ್ಣ ಪದಕಾನಿ ಪ್ರದಾಸ್ಯತಿ. ಸಹೈವ ಸೋನಿಪತ್ ಪರಿಸರೆ ಪರಮ ಪ್ರಜ್ಞಾ ಇತಿ ಕೃತ್ರಿಮ ಬುದ್ಧಿ ಆಧಾರಿತ ಸೂಪರ್ ಕಂಪ್ಯೂಟರ್ ಇತಿ ಸಂಗಣಕ ವಿಶೇಷಸ್ಯ ಆಭಾಸೀಯ ಮಾಧ್ಯಮೇನ ಉದ್ಘಾಟನಂ ವಿಧಾಸ್ಯತಿ. ಝಾರ್ಖಂಡ ರಾಜ್ಯಸ್ಯ ಜೆಪಿಎಸ್ಸಿ ಜೆಎಸ್ಎಸ್ಸಿ ಅಥ ಅನ್ಯಾಸಾಮಪಿ ಪ್ರತಿಯೋಗಿ ಪರೀಕ್ಷಾಣಾಂ ವಿವಾದಃ ಅದ್ಯ ವಿಧಾನಸಭಾಯಾಂ ಚರ್ಚಿತಃ. ಝಾರ್ಖಂಡ ವಿಧಾನಸಭಾಯಾಃ ಪ್ರಾವೃಷ್ ಸತ್ರಸ್ಯ ದ್ವಿತೀಯೇ ದಿನೇ ವಿಪಕ್ಷೇಣ ಏಷಃ ವಿಷಯಃ ಸಮುತ್ಥಾಪಿತಃ. ಸಹೈವ ಪರೀಕ್ಷಾಣಾಂ ನಿರಸ್ತೀಕರಣಸ್ಯ ಸಿಬಿಐ ನಿರೀಕ್ಷಣಸ್ಯ ಚ ಯಾಚನಾ ವಿಹಿತಾ. ಪ್ರಶಾಸನ ಪಕ್ಷತಃ ಸಂಸದೀಯ ಕಾರ್ಯಮಂತ್ರಿಣ ಸ್ಪಷ್ಟೀಕೃತಂ ಯತ್ ಪ್ರಶಾಸನಮಸ್ಯ ಪ್ರಶ್ನಸ್ಯ ಉತ್ತರಂ ದಾತುಂ ಸರ್ವಥಾ ತತ್ಪರೋ ವಿದ್ಯತೆ. ವಿದೇಶಮಂತ್ರಿ ಡಾಕ್ಟರ್ ಎಸ್ ಜೈಶಂಕರಃ ನ್ಯಗಾದೀತ್ ಯತ್ ಪಾಕಿಸ್ತಾನ ದೇಶೇನ ಸಹ ಭಾರತಸ್ಯ ಸಂಬಂಧಃ ಕೇವಲಂ ಆತಂಕವಾದ ಮುಕ್ತೌ ಏವ ಅಗ್ರೆ ಸಾರಯಿತುಂ ಶಕ್ಯಂತೆ. ಅದ್ಯ ಲೋಕಸಭಾಯಾಂ ಏಕಸ್ಮಿನ್ ಲಿಖಿತೋತ್ತರೆ ಡಾಕ್ಟರ್ ಜೈಶಂಕರಃ ಸ್ಪಷ್ಟೀಕೃತವಾನ್ ಯತ್ ಪಾಕಿಸ್ತಾನಃ ಅದ್ಯಾಪಿ ಅತಿಸೀಮ್ನಿ ಭಾರತಂ ವಿರುದ್ಧ್ಯ ಆತಂಕವಾದಂ ಅಸ್ತ್ರರೂಪೇಣ ಉಪಯುಂಕ್ತೆ. ಮಂತ್ರಿ ಅಬ್ರವೀತ್ ಯತ್ ಪುಲ್ವಾಮಾ ಆತಂಕಿ ಆಕ್ರಮಣಾನಂತರಂ ಭಾರತೇನ ಪಾಕಿಸ್ತಾನ ದೇಶಾಯ ಪ್ರದತ್ತಂ ಅತಿ ವರೀಯಾನ್ ರಾಷ್ಟ್ರಸ್ಯ ಇತಿ ಪ್ರತ್ಯಾಹೃತಂ. ಸಹೈವ ತತಃ ಆಯಾತಿತಾನಾಂ ಸರ್ವೇಷಾಂ ವಸ್ತುನಾಮುಪರಿ ಸೀಮಾಶುಲ್ಕಂ 200% ಯಾವತ್ ವರ್ಧಿತಂ. ಭಾರತಂ ಭಾರತೀಯಾನಾಂ ಜಲಪೂತಾನಾಂ ನಾವಿಕಾನಾಂ ಚ ಸುರಕ್ಷಾಂ ಸಂರಕ್ಷಾಂ ಚ ಪ್ರತಿ ಅತ್ಯಧಿಕಂ ಪ್ರಾಧಾನ್ಯಂ ದದಾತಿ. ವಿದೇಶ ಮಂತ್ರಾಲಯಸ್ಯ ಪ್ರವಕ್ತಾ ರಣಧೀರ ಜಯಸವಾಲಃ ಹ್ಯಃ ನವದಿಲ್ಲ್ಯಾಂ ವಾರ್ತಾಹರಾನ್ ಏತತ್ ಸಂಸೂಚಿತವಾನ್. ಸಹ ಅವೋಚತ್ ಯತ್ ಖಾತಿ ಕ್ಷೇತ್ರೇಷು ಸ್ಥಿತಾಃ ಸರ್ವೇ ಭಾರತೀಯೋಪಕ್ರಮಾಃ ಸಂಬದ್ಧ ದೇಶಾನಾಂ ಪತ್ತನ ಪೋತ ಪರಿವಹನ ಜಲ ಮಾರ್ಗ ಮಂತ್ರಾಲಯೇನ ಸಹ ನಿರಂತರಂ ಸಂಪರ್ಕೆ ಸಂತಿ. ಸಹ ಅವೋಚತ್ ಯತ್ ಭಾರತಂ ಅಂತಾರಾಷ್ಟ್ರೀಯ ಜಲ ಮಾರ್ಗೇಷು ಸುರಕ್ಷಿತಸ್ಯ ನಿರ್ಬಾಧಸ್ಯ ಚ ನೌ ಸಂಚಾಲನಸ್ಯ ತಥಾ ವಾಣಿಜ್ಯಸ್ಯ ಅಬಾಧಿತ ಪ್ರವಾಹಸ್ಯ ನಿರಂತರಂ ಸಮರ್ಥನಂ ಕರೋತಿ ಇತಿ ವಾರ್ತಾಃ.
5: ನನ್ ತಮ್ಮ ಇದ್ದಾನಲ್ಲ ತುಂಬಾ ತುಂಟ, ಕಾಲೇಜ್ ನಲ್ಲಿ ತನ್ನ ಮಾರ್ಕ್ ಶೀಟ್ ಅನ್ನು ಫೋಟೋಶಾಪ್ ಮಾಡಿ ಅಪ್ಪನಿಗೆ ತೋರಿಸ್ತಿದ್ದ. ನಿನ್ನೆ ವಿದ್ಯುತ್ ಬಿಲ್ 0 ಬಂದಿದ್ದನ್ನು ನೋಡಿದೆ. ನಾನು ಅನ್ಕೊಂಡೆ ಇವನೇ ಫೋಟೋಶಾಪ್ ಮಾಡಿರ್ಬೇಕು ಅಂತ. ಇಲ್ದಿದ್ರೆ ವಿದ್ಯುತ್ ಬಿಲ್ 0 ಆಗೋಕೆ ಹೇಗ್ ಸಾಧ್ಯ? ಕೇಳಿದ್ರೆ ಹೇಳ್ತಾನೆ, ಅಣ್ಣ ಎಲ್ಲಾ ಮೇಲ್ನವನದೇ ಸೋಲಾರ್ ಪ್ಯಾನಲ್ ಇದೆ ಅಲ್ಲ. ನಾನ್ ಹೇಳಿದೆ, ಓಹೋ ನೀನ್ ಹೇಳಿದ್ ಸರಿಯಾಗಿದೆ ಕಣೋ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in.
6: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೆ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೆ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ CBSBLR@gmail.com.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ವಿವೇಕಾದಿತ್ಯ ಕನಿಯಾಲ. ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ಬಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಈಗ ವಾರ್ತೆಗಳ ವಿವರ. ಧಾರವಾಡದ ಭಾರತೀಯ ಮಾಹಿತಿ ತಂತ್ರಜ್ಞಾನ ಸಂಸ್ಥೆ ಟ್ರಿಪಲ್ ಐಟಿ ಹಾಗೂ ಬೆಂಗಳೂರು ಹೆಸರಘಟ್ಟದ ಭಾರತದ ಮೊದಲ ಕ್ವಾಂಟಮ್ ಸಿಟಿಯಲ್ಲಿ ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಕ್ವಾಂಟಮ್ ಕೃತಕ ಬುದ್ದಿಮತ್ತೆ ಮತ್ತು ಕಂಪ್ಯೂಟಿಂಗ್ ಶ್ರೇಷ್ಠತಾ ಕೇಂದ್ರಗಳ ಮೂಲಕ ಸುದೃಢ ಕ್ವಾಂಟಮ್ ಪರಿಸರ ವ್ಯವಸ್ಥೆಯನ್ನು ರಾಜ್ಯದಲ್ಲಿ ನಿರ್ಮಿಸಲಾಗುತ್ತಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನ ಸೈನ್ಸ್ ಗ್ಯಾಲರಿಯಲ್ಲಿ ಮಾತನಾಡಿದ ಅವರು, ತಂತ್ರಜ್ಞಾನ, ನಾವೀನ್ಯತೆ, ಸಂಶೋಧನೆ, ಕೌಶಲ್ಯ ಮತ್ತು ಉನ್ನತ ಶಿಕ್ಷಣದಲ್ಲಿ ಕರ್ನಾಟಕ ಅಮೆರಿಕ ಪಾಲುದಾರಿಕೆಯನ್ನು ಬಲಪಡಿಸಲು ಯೋಜಿಸಲಾಗಿದೆ ಎಂದರು. ಭಾರತದಲ್ಲಿ ಅಮೆರಿಕದ ರಾಯಭಾರಿ ಸೆರ್ಗಿಯೋ ಗೋರ್, ಮಾಹಿತಿ ಮತ್ತು ತಂತ್ರಜ್ಞಾನ ಖಾತೆ ಸಚಿವ ಪ್ರಿಯಾಂಕ್ ಖರ್ಗೆ, ಬಯೋಕಾನ್ ಗ್ರೂಪ್ ಅಧ್ಯಕ್ಷೆ ಡಾ ಕಿರಣ್ ಮಜುಂದರ್ ಶಹಾ ಸೇರಿದಂತೆ ಅನೇಕ ಗಣ್ಯರು ಪಾಲ್ಗೊಂಡಿದ್ದರು. ಸೈನ್ಸ್ ಗ್ಯಾಲರಿ ಸ್ಥಾಪಕ ನಿರ್ದೇಶಕಿ ಡಾ ಜಾಹ್ನವಿ ಪಾಲ್ಖಿ ಮಾತನಾಡಿ, ಸೈನ್ಸ್ ಗ್ಯಾಲರಿ ಯುವ ಪೀಳಿಗೆಯ ಪ್ರತಿಭಾನ್ವಿತ ನಾವೀನ್ಯಕಾರರು ಮತ್ತು ಸಂಶೋಧಕರಿಗೆ ವೇದಿಕೆ ಒದಗಿಸಲಿದೆ ಎಂದರು. ರಾಜ್ಯ ವಿಧಾನಮಂಡಲ ಅಧಿವೇಶನ ಈ ತಿಂಗಳ 13ರಿಂದ ಆರಂಭವಾಗಲಿದ್ದು 14ನೇ ತಾರೀಖು ವಿಧಾನ ಪರಿಷತ್ ನೂತನ ಉಪಸಭಾಪತಿಯವರ ಆಯ್ಕೆ ನಡೆಯಲಿದೆ. ಬಳಿಕ ಉಪಸಭಾಪತಿಯವರ ನೇತೃತ್ವದಲ್ಲಿ ಸಭಾಪತಿ ಆಯ್ಕೆಯ ಚುನಾವಣಾ ಪ್ರಕ್ರಿಯೆ ನಡೆಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನಲ್ಲಿ ತಿಳಿಸಿದ್ದಾರೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ರಾಜೀನಾಮೆ ಸಲ್ಲಿಸಿದ್ದು, ನೂತನ ಸಭಾಪತಿ ಆಯ್ಕೆಯಾಗುವವರೆಗೆ ಅವರನ್ನೇ ಹಂಗಾಮಿ ಸಭಾಪತಿಯಾಗಿ ಮುಂದುವರಿಸಲು ರಾಜ್ಯಪಾಲರಿಗೆ ಪತ್ರ ಬರೆದಿದ್ದಾಗಿ ಹೇಳಿದರು. ಧಾರವಾಡ ಜಿಲ್ಲೆ ಹುಬ್ಬಳ್ಳಿಯ ಕರ್ನಾಟಕ ವೈದ್ಯಕೀಯ ಮಹಾವಿದ್ಯಾಲಯ ಹಾಗೂ ಸಂಶೋಧನಾ ಸಂಸ್ಥೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕ ಕೇಂದ್ರ ಆರೋಗ್ಯ ಸಂಶೋಧನಾ ಇಲಾಖೆ ಸಹಯೋಗದಲ್ಲಿ ನಡೆಸಿದ ಅಧ್ಯಯನದಲ್ಲಿ ಚಿಕ್ಕ ಮಕ್ಕಳು ಹಾಗೂ ಯುವಜನರಲ್ಲಿ ಅಪಧಮನಿ, ಕಾಠಿಣ್ಯ ಅಥವಾ ಹೃದಯದ ರಕ್ತನಾಳಗಳ ಅಡಚಣೆ ಸಮಸ್ಯೆ ಬಹಿರಂಗವಾಗಿದೆ. ಪ್ರದೇಶ ಸಮಾಚಾರಕ್ಕಾಗಿ ತಮ್ಮ ಸಂಶೋಧನೆ ಕುರಿತು ಮಾಹಿತಿ ನೀಡಿದ್ದಾರೆ ಕೆಎಂಸಿಆರ್ಐ ಬಹುಶಿಸ್ತೀಯ ಸಂಶೋಧನಾ ಘಟಕದ ನೋಡಲ್ ಅಧಿಕಾರಿ ಡಾ ರಾಮ್ ಕೌಲ್ಗುಡ್ಡ.
1: ಇತ್ತೀಚೆಗೆ ಸಣ್ಣ ವಯಸ್ಸಿನ ಯುವಕರಲ್ಲಿ ಹೃದಯಾಘಾತ ಆಗ್ಲಿಕತ್ತಿದ್ ಬಹಳ ಕೇಳಲಿಕತ್ತೀವಿ. ಇದಕ್ಕೆ ಏನಾದ್ರೂ ಕಾರಣ ಇದೇನೋ ಅಥವಾ ಆಕಸ್ಮಿಕವಾಗಿ ಆಗ್ಲಿಕತ್ತವ ಅಂತ ತಿಳಿದುಕೊಳ್ಳಲು ಒಂದು MRU ಅಧ್ಯಯನ ಕೈಗೊಂಡಿವು. ಸುಮಾರು 13 ರಾಜ್ಯಗಳಲ್ಲಿ 347 8-14 ವಯಸ್ಸಿನ ವಿದ್ಯಾರ್ಥಿಗಳಲ್ಲಿ ಮಾಡಿದ್ವು. ಅದೇ ರೀತಿ ನಮ್ಮ ಜಿಲ್ಲೆಯ 62 ಕಾಲೇಜಿನ ವಿದ್ಯಾರ್ಥಿಗಳನ್ನು ಸಹ ಅಧ್ಯಯನದಲ್ಲಿ ತೆಗೆದುಕೊಂಡಿವು. ಈ ಅಧ್ಯಯನದಲ್ಲಿ ಇಷ್ಟು ಸಣ್ಣ ವಯಸ್ಸಿನಲ್ಲೇ 15% ಮಕ್ಕಳಲ್ಲಿ ರಕ್ತದ ಕೊಬ್ಬಿನಂಶ ಅಂದ್ರೆ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್ ಹೆಚ್ಚಾಗಿದ್ದು ಕಂಡು ಬಂದಿದೆ. 70% ಶಾಲೆಯ ಮಕ್ಕಳಲ್ಲಿ ಹಾಗೂ 90% ಕಾಲೇಜು ವಿದ್ಯಾರ್ಥಿಗಳಲ್ಲಿ ಹೃದಯದ ಅಪಾಯ ಸೂಚಕ ಮಾರ್ಕರ್ಸ್ ಅಂದ್ರೆ ಹೋಮೋಸಿಸ್ಟಿನ್ ಮತ್ತು ಹೈ ಸೆನ್ಸಿಟಿವಿಟಿ ಸಿ-ರಿಯಾಕ್ಟಿವ್ ಪ್ರೋಟೀನ್ ಹೆಚ್ಚಿನ ಮಟ್ಟದಲ್ಲಿ ಇರೋದು ಕಂಡುಬಂದಿದೆ. ಪರೀಕ್ಷೆ ಮಾಡಿದಂತ 17% ಮಕ್ಕಳಲ್ಲಿ ಎಂಡೋಥೆಲಿಯಲ್ ಡಿಸ್ಫಂಕ್ಷನ್ ಅಂದ್ರೆ ಅಪಧಮನಿ ಒಳಪದರ ಏನಿರ್ತದೆ ಅದಕ್ಕೆ ಹಾನಿಯಾಗಿರೋದು ಕಂಡುಬಂದಿದೆ. ಈ ಅಧ್ಯಯನ ಏನ್ ಹೇಳ್ತದಪ್ಪ ಅಂದ್ರೆ ಸಣ್ಣ ವಯಸ್ಸಿನಲ್ಲಿ ಹೃದಯಾಘಾತ ತಡೆಯಲಿಕ್ಕೆ ಜೀವನ ಶೈಲಿಯ ಬದಲಾವಣೆ ಅತ್ಯಗತ್ಯ ಅಂತೇಳಿ ತಿಳಿಸ್ತದೆ.
0: ವಿಜಯನಗರ ಜಿಲ್ಲೆ ಕೂಡ್ಲಿಗಿ ತಾಲೂಕು ಹಾಗೂ ಕೊಟ್ಟೂರು ತಾಲೂಕಿನ ವಿವಿಧ ಗ್ರಾಮಗಳ ಹೊಲಗಳಿಗೆ ಭೇಟಿ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ಹಾನಿಗೊಳಗಾದ ಬೆಳೆಗಳನ್ನು ಪರಿಶೀಲಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಅವರು, ಈ ತಿಂಗಳ 15ನೇ ತಾರೀಖು ಮುಖ್ಯಮಂತ್ರಿ ಅವರು ರಾಜ್ಯದ ಬರಪೀಡಿತ ತಾಲೂಕುಗಳನ್ನು ಘೋಷಿಸಲಿದ್ದಾರೆ ಎಂದರು. ಗದಗ್ ಜಿಲ್ಲೆಯಲ್ಲಿ ಬೆಳೆ ಹಾನಿ ಪರಿಶೀಲಿಸಿದ ಸಚಿವ ಬಸವರಾಜ ರಾಯರೆಡ್ಡಿ, ಪ್ರಾಥಮಿಕ ಅಂದಾಜಿನಂತೆ 164 ಕೋಟಿ ರೂಪಾಯಿ ಮೌಲ್ಯದ ಕೃಷಿ ಮತ್ತು ತೋಟಗಾರಿಕೆ ಬೆಳೆಗಳು ಹಾನಿಗೀಡಾಗಿವೆ ಎಂದರು. ಜಿಲ್ಲೆಯ ಶೇಕಡ 75% ರೈತರು ಪ್ರಧಾನಮಂತ್ರಿ ಬೆಳೆ ವಿಮೆ ಯೋಜನೆಯಡಿ ಹೆಸರು ನೋಂದಾಯಿಸಿದ್ದಾಗಿ ತಿಳಿಸಿದರು. ಧಾರವಾಡ ಜಿಲ್ಲೆ ಅಳ್ನಾವರ ತಾಲೂಕು ಬೆಣಚಿ ಸೇರಿದಂತೆ ವಿವಿಧ ಗ್ರಾಮಗಳಿಗೆ ಸಚಿವ ಸಂತೋಷ್ ಲಾಡ್ ಅಧಿಕಾರಿಗಳೊಂದಿಗೆ ತೆರಳಿ ಬೆಳೆ ಹಾನಿ ವೀಕ್ಷಿಸಿದರು. ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಬೆಳೆ ಹಾನಿಯ ಸಮಗ್ರ ವರದಿಯನ್ನು 3 ದಿನದ ಒಳಗಾಗಿ ಸಲ್ಲಿಸುವಂತೆ ಸಚಿವ ಲಕ್ಷ್ಮಣ ಸವದಿ ಶಿರಸಿಯಲ್ಲಿ ಅಧಿಕಾರಿಗಳಿಗೆ ಸೂಚಿಸಿದ್ದಾರೆ. ಕೇಂದ್ರ ಪುರಸ್ಕೃತ ವಿಕಸಿತ ಭಾರತ ಗ್ರಾಮೀಣ ಉದ್ಯೋಗ ಖಾತ್ರಿ ಹಾಗೂ ಜೀವನೋಪಾಯ ಮಿಷನ್ ವಿಬಿ ಜಿರಾಮ್ಜಿ ಯೋಜನೆಯಡಿ ರಾಯಚೂರು ಜಿಲ್ಲೆಯಾದ್ಯಂತ ಕೂಲಿ ಒದಗಿಸಿ ಗುಳೆ ತಡೆಯಲು ಅಗತ್ಯ ಕ್ರಮ ಕೈಗೊಳ್ಳಲಾಗುವುದು ಎಂದು ಸಚಿವ ಡಾ ಅಜಯ್ ಧರ್ಮಸಿಂಗ್ ತಿಳಿಸಿದ್ದಾರೆ. ರಾಯಚೂರು ಜಿಲ್ಲೆ ದೇವದುರ್ಗದಲ್ಲಿ ಬೆಳೆಹಾನಿ ಪರಿಶೀಲಿಸಿ ಸುದ್ದಿಗೋಷ್ಠಿ ನಡೆಸಿದರು. ರಾಯಚೂರು ಜಿಲ್ಲೆಯಲ್ಲಿ ಮಳೆ ಅಭಾವದಿಂದಾಗಿ 273,000 ಹೆಕ್ಟೇರ್ ಪ್ರದೇಶದಲ್ಲಿ ಮಾತ್ರ ಬಿತ್ತನೆಯಾಗಿದೆ ಎಂದರು. ಈಗ ಪ್ರಕಟಣೆ, ನಂತರ ಪ್ರದೇಶ ಸಮಾಚಾರ ಮುಂದುವರಿಯುವುದು.
2: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
3: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
4: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
3: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ. ರಾಜ್ಯದಲ್ಲಿ ಪರೀಕ್ಷೆಗೊಳಪಡಿಸಿದ 398 ಅಂತರ್ಜಲ ಮಾದರಿಗಳ ಪೈಕಿ 45.48% ಮಾದರಿಗಳು ಕಲುಷಿತಗೊಂಡಿದ್ದು, ದಾವಣಗೆರೆ ಸೇರಿದಂತೆ ರಾಜ್ಯದ 27 ಜಿಲ್ಲೆಗಳಲ್ಲಿ ನೈಟ್ರೇಟ್ ಪ್ರಮಾಣ ಅಪಾಯಕಾರಿ ಮಟ್ಟದಲ್ಲಿದೆ ಎಂದು ಕೇಂದ್ರ ರಾಸಾಯನಿಕ ಹಾಗೂ ರಸಗೊಬ್ಬರಗಳ ಸಚಿವಾಲಯ ಲೋಕಸಭೆಗೆ ನೀಡಿದ ಲಿಖಿತ ಉತ್ತರದಲ್ಲಿ ತಿಳಿಸಿದೆ. ದಾವಣಗೆರೆ ಲೋಕಸಭಾ ಕ್ಷೇತ್ರದ ಸಂಸದರಾದ ಡಾ ಪ್ರಭಾ ಮಲ್ಲಿಕಾರ್ಜುನ್ ಅವರ ಪ್ರಶ್ನೆಗೆ ಸಚಿವಾಲಯ ಉತ್ತರಿಸಿದ್ದು, ಕೇಂದ್ರ ಅಂತರ್ಜಲ ಮಂಡಳಿ ನಡೆಸಿರುವ 2025 ವಾರ್ಷಿಕ ಅಂತರ್ಜಲ ಗುಣಮಟ್ಟ ಪರೀಕ್ಷೆಯ ಪ್ರಕಾರ ದೇಶಾದ್ಯಂತ ಸಂಗ್ರಹಿಸಿದ ಅಂತರ್ಜಲ ಮಾದರಿಗಳಲ್ಲಿ 20.71% ಮಾದರಿಗಳು ನಿಗದಿತ ಮಿತಿಗಿಂತ ಹೆಚ್ಚಿನ ನೈಟ್ರೇಟ್ ಹೊಂದಿವೆ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ ಪ್ರಕ್ರಿಯೆ ಹಿನ್ನೆಲೆ ರಾಜ್ಯಾದ್ಯಂತ ಮತಗಟ್ಟೆ ಅಧಿಕಾರಿಗಳು ಮನೆ ಮನೆಗಳಿಗೆ ಭೇಟಿ ಪರಿಶೀಲಿಸುವ ಅವಧಿಯನ್ನು ಈ ತಿಂಗಳ 17 ತಾರೀಖಿನವರೆಗೆ ವಿಸ್ತರಿಸಿದ್ದಾಗಿ ಚುನಾವಣಾ ಆಯೋಗ ತಿಳಿಸಿದೆ. ಕರಡು ಮತದಾರರ ಪಟ್ಟಿ ಈ ತಿಂಗಳ 24 ತಾರೀಖು ಪ್ರಕಟವಾಗಲಿದೆ. ಧಾರವಾಡ ಜಿಲ್ಲೆಯಲ್ಲಿ 13,46,193 ಗಣತಿ ನಮೂನೆಗಳನ್ನು ಡಿಜಿಟಲೀಕರಿಸಲಾಗಿದ್ದು, ಈವರೆಗೆ 83% ಪ್ರಗತಿಯಾಗಿದೆ ಎಂದು ಜಿಲ್ಲಾಧಿಕಾರಿ ಆರ್ ಸ್ನೇಹಲ್ ತಿಳಿಸಿದ್ದಾರೆ. ರಾಮನಗರ ಜಿಲ್ಲೆಯಲ್ಲಿ 99.94% ಗಣತಿ ನಮೂನೆ ಗಣಕೀಕರಿಸಲಾಗಿದೆ. ಬಾಕಿ ಉಳಿದ 518 ಮತದಾರರು ಭರ್ತಿ ಮಾಡಿದ ತಮ್ಮ ಮತದಾರ ಅರ್ಜಿ ನಮೂನೆಗಳನ್ನು ಇಂದು ನೀಡುವಂತೆ ಜಿಲ್ಲಾ ಚುನಾವಣಾಧಿಕಾರಿ ಯಶವಂತ್ ಗುರುಕರ್ ಕೋರಿದ್ದಾರೆ. ವಿಶೇಷ ಅನುದಾನದಡಿ ಕೈಮಗ್ಗ ಕ್ಷೇತ್ರದಲ್ಲಿ ವಸ್ತ್ರ ವಿನ್ಯಾಸ ಅಭಿವೃದ್ಧಿ, ಉತ್ಪನ್ನಗಳ ಮೌಲ್ಯವರ್ಧನೆ, ಬ್ರ್ಯಾಂಡಿಂಗ್, ಡಿಜಿಟಲ್ ಮಾರುಕಟ್ಟೆ, ಇಕಾಮರ್ಸ್ ಹಾಗೂ ನೇಕಾರರ ವೃತ್ತಿ ಸಾಮರ್ಥ್ಯ ಹೆಚ್ಚಿಸಲು ವಿಶೇಷ ಯೋಜನೆ ಜಾರಿಗೊಳಿಸಲಾಗುವುದು ಎಂದು ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಜರುಗಿದ 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಕಾರ್ಯಕ್ರಮದಲ್ಲಿ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ಪ್ರಶಸ್ತಿಗಳನ್ನು ಪ್ರದಾನಿಸಿ ನೇಕಾರರನ್ನು ಗೌರವಿಸಿದರು. ಇಳಕಲ್ ಖಾದಿ ಹತ್ತಿ ಸೀರೆ ಕೈಮಗ್ಗ ನೇಕಾರಿಕೆ ವಿಭಾಗದಲ್ಲಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಸಣ್ಣಪ್ಪ ಜುಂಜಾ ಅವರಿಗೆ ಪ್ರಥಮ ಸ್ಥಾನದೊಂದಿಗೆ 20,000 ರೂಪಾಯಿ ಬಹುಮಾನ ನೀಡಿ ಕಾರ್ಯದರ್ಶಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಸಣ್ಣಪ್ಪ ತಮ್ಮ ಅನಿಸಿಕೆ ವ್ಯಕ್ತಪಡಿಸಿದ್ದಾರೆ.
5: 30 ವರ್ಷದ ಎಲ್ಕಾರ್ ಸೀರೆ ನೈತಾ ಇದ್ದೀವಿ. ನಾವು ಗುಳದಗುಡ್ಡದಲ್ಲಿ ಕಣವಿವರ್ಸ್ ಅಂತ ಒಂದು ಸಂಸ್ಥೆ ಇದೆ, ರಮೇಶ್ ಅವರಲ್ಲಿ ನಾವು ನೈತಾ ಇದ್ದೀವಿ. ಬೆಳೆಸಿದಂತ ನೂರು ನೈಸರ್ಗಿಕ ಬಣ್ಣದ ಅಡಿಕೆ ಚೊಗರು, ದಾಳಿಂಬೆ ಸಿಪ್ಪೆ, ಮಂಜಿಷ್ಠಾ ಬೇರು, ಚೆಂಡು ಯಾವುದೇ ಕೆಮಿಕಲ್ ಇಲ್ಲದೆ ಕುದಿಸಿ ಡೈಯಿಂಗ್ ಮಾಡಿದಂತ ಎಲ್ಕಾರ್ ಸೀರೆ ಅದು. ಆ ನ್ಯಾಚುರಲ್ ಡೈರಿಂಗ್ ನಮಗೆ ಪ್ರಶಸ್ತಿ ಬಂದಿದೆ. ಸೀರೆಯ ತೂಕ ಟೋಟಲ್ 400 ಗ್ರಾಮ್ ಇದೆ. ಒಂದು ಕಾಟನ್ ಸೀರೆಯಲ್ಲಿ ಅಗ್ನಿ ಕಡಿಮೆ ತೂಕ ಇರುವಂತಹ ಸೀರೆ. ನಮಗೀಗ 46 ವರ್ಷ, ಈಗ 15ನೇ ವರ್ಷದಲ್ಲೇ ನೈಕಾರಿಕೆ ಪ್ರಾರಂಭ ಮಾಡಿದ್ವಿ. ಪ್ರತಿ ವರ್ಷ ಏನು ನೈಕಾರಿಕೆ ಸಹಾಯಧನ ಬರುತ್ತೆ 5,000 ಅಂತ. ಮುದ್ರಾ ಯೋಜನೆ ಅಪ್ಲೈಮೆಂಟ್ 50,000 ಮಂಜೂರು ಹೆಲ್ಪ್ ಆಗಿದೆ.
0: ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕರ್ನಾಟಕ ಕ್ವಾಂಟಮ್ ಮಿಷನ್ ಅಡಿ ಧಾರವಾಡದ AIIT ಹಾಗೂ ಬೆಂಗಳೂರು ಹೆಸರಘಟ್ಟದ ಕ್ವಾಂಟಮ್ ಸಿಟಿಯಲ್ಲಿ ಶ್ರೇಷ್ಠತಾ ಕೇಂದ್ರ. ಹುಬ್ಬಳ್ಳಿಯ KMCRI ಬಹುಶಿಸ್ತೀಯ ಸಂಶೋಧನಾ ಕೇಂದ್ರದಲ್ಲಿ ಯುವ ಜನರ ಹೃದಯದ ರಕ್ತನಾಳಗಳ ಅಡಚಣೆ ಬಗ್ಗೆ ವಿಶೇಷ ಅಧ್ಯಯನ. ನೂತನ ಸಚಿವರಿಂದ ರಾಜ್ಯದ ವಿವಿಧ ಜಿಲ್ಲೆಗಳಲ್ಲಿ ಬೆಳೆಹಾನಿ ಪರಿಶೀಲನೆ. ವಿಬಿ ಜಿರಾಮ್ಜಿ ಅಡಿ ಕೂಲಿ ಸೃಜನೆಗೆ ಜಿಲ್ಲಾಡಳಿತಗಳಿಗೆ ನಿರ್ದೇಶನ. ಮತದಾರರ ಪಟ್ಟಿ ವಿಶೇಷ ಸಮಗ್ರ ಪರಿಷ್ಕರಣೆ. ಮತಗಟ್ಟೆ ಅಧಿಕಾರಿಗಳ ಮನೆ ಭೇಟಿ 17ನೇ ತಾರೀಖಿನವರೆಗೆ ವಿಸ್ತರಣೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಈ ಬೆಳಗ್ಗೆ 7:35 ಕ್ಕೆ.

ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 7:16 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ

ಸೊಗಸಾಗಿತ್ತಲಾಗಿದೆ, ನಿಮ್ಗೆಲ್ಲರಿಗೂ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ. ಈ ಒಂದು ಗೀತೆ 1969 1969 ಮೊದಲು ಬಿಡುಗಡೆ ಆಯಿತು. ಈಗ ಶಿವಮೊಗ್ಗ ಸುಬ್ರಹ್ಮಣ್ಯರವರ ಧ್ವನಿಯಲ್ಲಿ ಕೇಳಿದ್ರಿ. ಬಾಲಪ್ಪ ಹುಕ್ಕೇರಿರವರು ಕೂಡ ಈ ಒಂದು ಗೀತೆಯನ್ನು ಬಹಳ ಅದ್ಭುತವಾಗಿ ಹಾಡಿದ್ದಾರೆ. ಆ್ಯಂಡ್ ಕರ್ನಾಟಕದಾದ್ಯಂತ ಬಹಳ ಪ್ರಸಿದ್ಧಿಯನ್ನು ಪಡೆದಂತಹ ಗೀತೆ ಇದು. ನಾಗಲೇ ಹೇಳ್ದಂಗೆ ಈ ಒಂದು ಗೀತೆಯ ಕರ್ತೃ ಕಾವ್ಯಾನಂದ ಅನ್ನುವಂತಹ ಕಾವ್ಯನಾಮದಿಂದಲೇ ಅತ್ಯಂತ ಪ್ರಸಿದ್ಧರಾದಂತಹ ಡಾಕ್ಟರ್ ಸಿದ್ದಯ್ಯ ಪುರಾಣಿಕರು ನವೋದಯ ಕಾವ್ಯ ಪರಂಪರೆಯ ಅಗ್ರಗಣ್ಯ ಕವಿಗಳಲ್ಲಿ ಒಬ್ಬರು. ಕೇವಲ ಸಾಹಿತಿ ಮಾತ್ರ ಅಲ್ಲ, ಒಬ್ಬ ಅತ್ಯುನ್ನತ IAS ಅಧಿಕಾರಿಯಾಗಿಯೂ ಅವರು ನಮ್ಮ ನಾಡಿಗೆ ಅನುಪಮ ಸೇವೆಯನ್ನು ಸಲ್ಲಿಸಿದ್ದಾರೆ. 1918 June 18 ಕೊಪ್ಪಳ ಜಿಲ್ಲೆಯಲ್ಲಿ ಅವರು ಜನಿಸ್ತಾರೆ. ಅವರ ತಂದೆ ಖ್ಯಾತ ಆಯುರ್ವೇದ ಪಂಡಿತರು ಮತ್ತು ಪುರಾಣ ಪ್ರವಚಕರಾದಂತಹ ಪಂಡಿತ ಕಲಿನಾಥ ಶಾಸ್ತ್ರಿ ಪುರಾಣಿಕ್. ತಾಯಿ ದಾನಮ್ಮ. ಮನೆಯಲ್ಲಿ ಒಂದು ಉತ್ತಮ ಸಾಂಸ್ಕೃತಿಕ ಮತ್ತು ಸಾಹಿತ್ಯಿಕ ವಾತಾವರಣವೇ ಇದ್ದಿದ್ದರಿಂದ ಸಾಹಿತ್ಯದ ಕಡೆಗೆ ಇವರ ಆಸಕ್ತಿ ಹೆಚ್ಚಾಯಿತು. ಮನೆಯೇ ಇವರ ಸಾಹಿತ್ಯಿಕ ಆಸಕ್ತಿಗೆ ಅಡಿಪಾಯ ಆಯಿತು ಅಂತಲೇ ಹೇಳಬಹುದು. ಕಾವ್ಯಾನಂದ ಅಂಥ ಕಾವ್ಯನಾಮ ಇವರಿಗೆ ಬಂದಂಥದ್ದು ಯಾವಾಗ ಯಾಕೆ, ಇದ್ರ ಬಗ್ಗೆ ಕೂಡ ತಿಳ್ಕೊಳ್ತಾ ಸಾಗೋಣ. ಜೊತೆಗೆ ಮನಸ್ಸಿಗೆ ಮುದ ನೀಡುವಂಥ ಹಿತ ಅನ್ನಿಸುವಂತಹ ಗೀತೆಯನ್ನು ಕೂಡ ಕೇಳ್ತಾ ಸಾಗೋಣ. ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ

ಆಕಾಶವಾಣಿ ಎಫ್ಎಂ ರೇನ್ಬೋ ಸಮಯವಾಗ್ತಾ ಇದೆ 7:30. ಈ ಒಂದು ಸಮಯದಲ್ಲಿ ನಮಗೆ ಸಂದೇಶ ಕಳಿಸಿದರೆ TRH ಪ್ರಕಾಶ್ ತುಮಕೂರಿಂದ. ಏನಾದರೂ ಆಗೋ ಮೊದಲು ಮಾನವನಾಗೋ ಅರ್ಥಗರ್ಭಿತ ವಾಕ್ಯ. ಸಿದ್ದಯ್ಯ ಪುರಾಣಿಕರಿಗೆ ನಮನಗಳು. ಇದುವೇ ನಮ್ಮ ಹೆಮ್ಮೆಯ ಕಾಮನಬಿಲ್ಲು ಅಂತ ಹೇಳ್ತಾ ಇದ್ದೀರಾ. ಧನ್ಯವಾದಗಳು ಸರ್ ತಮ್ಮ ಪ್ರೀತಿಯ ಸಂದೇಶಕ್ಕೆ. ಇನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಕಾವ್ಯಾನಂದ ಅಂತಹ ಕಾವ್ಯನಾಮದಿಂದ ಪ್ರಸಿದ್ಧರಾದಂತಹ ಸಿದ್ದಯ್ಯ ಪುರಾಣಿಕರವರ ಬಗ್ಗೆ ಮಾತಾಡ್ತಾ ಇದ್ವಿ. ಅವರು ವಿದ್ಯಾರ್ಥಿ ದೆಸೆಯಲ್ಲಿ ಇದ್ದಾಗಲೇ ಕವನವನ್ನು ಬರೀತಾ ಇದ್ರು. ಆಗ ಕವನವನ್ನು ಬರೆಯಲಿಕ್ಕೆ ಆರಂಭಿಸಿದಂತಹ ಸಿದ್ದಯ್ಯನವರು ಕವಿತೆಯೊಂದು ಒಂದು ಪತ್ರಿಕೆಯಲ್ಲಿ ಪ್ರಕಟ ಆಗುತ್ತೆ. ಶರಣ ಸಂದೇಶ ಅನ್ನೋದು ಪತ್ರಿಕೆಯ ಹೆಸರು. ಅವರ ಒಂದು ಕಾವ್ಯದೇವಿ ಅನ್ನುವಂಥ ನೀಲ್ಗವಿತೆ. ನೀಲ್ಗವಿತೆ ಅಂದರೆ ಈ ನೀಲ್ಗತೆ ಅಂತ ಕೇಳಿದ್ದೀರಾ, ದೊಡ್ಡ ಕತೆ, ಕಿರು ಕಾದಂಬರಿ ಅಂತ ಅಂತೀವಲ್ಲ ಆ ರೀತಿ. ಉದಾಹರಣೆಗೆ ನಮ್ಮ ಪೂರ್ಣಚಂದ್ರ ತೇಜಸ್ವಿರವರು ಬರೆದಿರುವಂತಹ ನಿಗೂಢ ಮನುಷ್ಯರು, ಅದು ದೊಡ್ಡ ಕತೆ, ಚಿಕ್ಕ ಕಾದಂಬರಿ ಅಂತ ಕರೆಸ್ಕೊಳ್ಳುತ್ತೆ. ಅದೇ ಥರ ದೊಡ್ಡ ಕವಿತೆ, ಅದನ್ನ ನೀಲ್ಗವಿತೆ ಅಂತ ಕರಿತೀವಿ. ಅದರಲ್ಲಿ ಬರುವಂತಹ ಕೆಳಗಿನ ಸಾಲು ಇವಾಗ ನಾನೇನು ಹೇಳ್ತಾ ಇದ್ದೀನಿ, ಅವ್ರ ಮುಂದೆ ಅವರ ಕಾವ್ಯವಾಗಿ ಆ ಒಂದು ಸ್ಥಿರವಾಗಿ ನಿಲ್ಲಕ್ಕೆ ಕಾರಣ ಆಗ್ತಾ ಬರುತ್ತೆ. ನಿನ್ನಾತ್ಮವಾನಂದ ನನ್ನಾತ್ಮವ ಕಾವ್ಯ, ಇಂತು ಕಾವ್ಯಾನಂದ ನಾಮ ಸುಶ್ರಾವ್ಯ ಅನ್ನುವಂಥ ಈ ಒಂದು ಮಾತಿನಿಂದ ಅವ್ರಿಗೆ ಕಾವ್ಯಾನಂದ ಅನ್ನೋಂಥ ಕಾವ್ಯನಾಮ ಸಿದ್ಧಿಸುತ್ತೆ. ತದನಂತರ ವಚನ ಸಾಹಿತ್ಯ ಕೃಷಿ ಮಾಡುವಾಗ ಅವರು ಸ್ವತಂತ್ರ ಧೀರ ಸಿದ್ದೇಶ್ವರ ಅನ್ನುವಂಥ ಅಂಕಿತ ನಾಮವನ್ನು ಕೂಡ ಬಳಸ್ತಾ ಹೋಗ್ತಾರೆ. ಅವರ ಪ್ರಮುಖ ಕನ್ನಡ ಸಾಹಿತ್ಯಗಳು ಅಂತ ಹೇಳಿದ್ರೆ ಜಲಪಾತ, ಕರುಣಾಶ್ರಾವಣ, ಮಾನಸ ಸರೋವರ, ಮೊದಲು ಮಾನವನಾಗು, ಕಲ್ಲೋಲ ಮಾಲೆ, ಚರಗ, ಹಾಲ್ದೆನ್ನೆ, ಮರುಳ ಸಿದ್ದನ ಕಂತೆ. ಜೊತೆಗೆ ವಚನ ಸಾಹಿತ್ಯ, ಅವರು ಆಧುನಿಕ ಕಾಲದಲ್ಲಿ ವಚನಗಳನ್ನ ರಚಿಸಿ ವಚನೋಧ್ಯಾನದ ಅನುಭಾವಿ ಅನ್ನುವಂಥ ಬಿರುದನ್ನು ಪಡೆದರು. ವಚನೋಧ್ಯಾನದ ಅನುಭಾವಿ, ಅನುಭವಿ ಬೇರೆ, ಅನುಭಾವಿ ಬೇರೆ. ಇಲ್ಲಿ ವಚನೋಧ್ಯಾನ, ವಚನ ರಾಮ ಅನ್ನುವಂಥ ಹೆಸರುಗಳನ್ನ ಕೂಡ ಅವರು ಪಡ್ಕೊತಾ ಹೋಗ್ತಾರೆ. ಆತ್ಮಾರ್ಪಣ, ಭಾರತ ವೀರ,

ರಜತ ರೇಖಾ, ಭಗ್ನ ನೂಪುರ ಇವರ ಪ್ರಮುಖ ನಾಟಕಗಳು. ತ್ರಿಭುವನ ಮಲ್ಲ ಅವರ ಏಕೈಕ ಕಾದಂಬರಿ ತ್ರಿಭುವನ ಮಲ್ಲ, ಜೊತೆಗೆ ಕಥಾಮಂಜರಿ, ತುಷಾರಹಾರ ಅನ್ನೋಂತಹ ಕಥಾ ಸಂಕಲನಗಳು ಕೂಡ ರಚಿಸಿದ್ದಾರೆ. ಶಿಶು ಸಾಹಿತ್ಯದಲ್ಲೂ ಕೂಡ ಬಹಳಷ್ಟು ಹೆಸರನ್ನು ಪಡೆದಿದ್ದಾರೆ, ಅಂದರೆ ಮಕ್ಕಳ ಪುಸ್ತಕಗಳು. ತುಪ್ಪ ರೊಟ್ಟಿಗೇಗೆ, ಗಿರ್ಗಿರ್ ಗಿಲ್ಚಿ ಗಿಲಗಚ್ಚಿ, ತಿರುಗಲೆ ತಿರುಗಲೆ ತಿರುಗುಯ್ಯಾಲೆ, ಬಣ್ಣದ ಓಕುಳಿ. ನೋಡಿ, ನಾವು ಮಕ್ಕಳುಗಳಿಗೆ ಪುಸ್ತಕವನ್ನು ಓದಿ ಹೇಳುವಂತಹ ಅಭ್ಯಾಸವನ್ನೇ ಬಿಟ್ಬಿಟ್ಟಿದ್ದೀವಿ. ಈ ಮೂಲಕ ನಾನು ನಿಮ್ಮನ್ನು ವಿನಂತಿಸಿಕೊಳ್ಳೋದೇನೆಂದರೆ, ಅಟ್ಲೀಸ್ಟ್ ಅವರು ಮಲಗಿಸುವಂತಹ ಸಮಯದಲ್ಲಿ ಒಂದು ಪುಸ್ತಕವನ್ನು ಓದಿ ಅವ್ರಿಗೆ ಹೇಳೋದು, ಹಾಡುಗಳನ್ನ ಹೇಳೋದು, ಈ ರೀತಿ ಮಾಡಿದ್ರೆ ನಮ್ಮ ಒಂದು ಓದುವ ಸಂಸ್ಕೃತಿ ನಾವು ಕಾಪಾಡ್ಕೊಳ್ಳೋಂಗಾಗುತ್ತೆ, ಮತ್ತು ಆ ಮಕ್ಕಳಿಗೂ ಕೂಡ ಅದನ್ನು ನಾವು ಶಿಫಾರಸು ಮಾಡ್ದಂಗಾಗುತ್ತೆ. ಮತ್ತಷ್ಟು ಮಾತಾಡ್ತಾ ಸಾಗೋಣ ಸ್ನೇಹಿತರೆ. ಕಾವ್ಯಾನಂದರವರ ಬಗ್ಗೆ ಸರಿಯಾಗಿ 7:35 ಪ್ರಸಾರವಾಗುತ್ತೆ ಕನ್ನಡದಲ್ಲಿ ವಾರ್ತೆಗಳು. ತದನಂತರ ನಮ್ಮ ಭಾವಸ್ಪಂದನ ಕಾರ್ಯಕ್ರಮ ಮುಂದುವರಿತಾ ಸಾಗುತ್ತೆ. ನಾವಿದ್ದೀವಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ಕಾವ್ಯಾನಂದ ಅರ್ಥಾತ್ ಸಿದ್ದಯ್ಯ ಪುರಾಣಿಕರ ಕುರಿತು ಮಾತಾಡ್ತಾ ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ನಿಮ್ಮ ಜೊತೆಯಾಗಿರುವುದು ನಾನು ಆರ್ ಜೆ ಅಶ್ವಥ ಮಲ್ನಾಡ್.

0: ಬೆಳಗ್ಗೆ ಆಯ್ತು ಅಂದ್ರೆ ಈ ಕೆಲ್ಸ ಶುರುವಾಗುತ್ತೆ. ಈ ಟೆನ್ಷನ್ ನಡುವೆ ನನ್ನ ಇಷ್ಟದ ಹಾಡಾದ್ರೂ ಕೇಳಿದ್ರೆ ಹಾಯ್ ಅನ್ಸುತ್ತೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಅಮೃತ ಧಾರೆ ಕೋಟಿ ಜನುಮ ಜಾತಿನಿ.
2: ಅಬ್ಬಾ, ನೈಟ್ ಶಿಫ್ಟ್ ಮುಗೀತು. ನಿದ್ದೆ ಮಾಡೋಕ್ಕೂ ಮುಂಚೆ ನನ್ನ ಫೇವರೇಟ್ ಹಾಡ್ ಕೇಳಬೇಕು ಅನ್ನಿಸ್ತಾ ಇದೆ. ಆದ್ರೆ ಹಾಡ್ ಕೇಳಕ್ ಏನ್ ಮಾಡ್ಲಿ?
1: ಹಾಡದಿದ್ದರೆ ನನ್ನ ಹಾಡು ಕೇಳು.
3: ಆಫೀಸಿಗೆ ಹೋಗ್ತಾ ಹಾಡುಗಳನ್ನ ಕೇಳ್ಕೊಂಡು ಹೋದ್ರೆ ಯಾವ ಸ್ಟ್ರೆಸ್ಸೂ ಇರಲ್ಲ. ಆದ್ರೆ ಹಾಡ್ ಕೇಳೋಕ್ ಏನ್ ಮಾಡ್ಲಿ?
0: ಏನ್ ಮಾಡ್ಲಿ?
2: ಏನ್ ಮಾಡ್ಲಿ?
3: ಏನ್ ಮಾಡ್ಲಿ?
0: ಎಫ್ಎಂ ರೈನ್ಬೋಗೆ ಮೆಸೇಜ್ ಮಾಡಿ,
2: ಕೇಳಿ ಭಾವನೆ ರಿಕ್ವೆಸ್ಟ್ಗಳ ರಿಂಗು ಸಖತ್ ಸಾಂಗು.
0: ಪ್ರತಿದಿನ ಬೆಳಗ್ಗೆ 9:00 ನಿಮ್ಮ ಕನ್ನಡ ಕಾಮನಬಿಲ್ಲಿನಲ್ಲಿ.
4: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz, ಮ್ಯೂಸಿಕಲಿ ಯೋರ್ಸ್.

0: ಆಕಾಶವಾಣಿ ವಾರ್ತೆಗಳು ಓದುತ್ತಿರುವವರು ಚೇತನ್ ಸಿವಿ. ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ, ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಲ್ಲಿಂದು ಭಾರತದ ಅಶ್ಮಿತಾ ಚಲಿಹಾ ರಕ್ಷಿತಾ ರಾಮರಾಜ್ ಮುಖಾಮುಖಿ. ವಾರ್ತೆಗಳ ವಿವರ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಪ್ರಧಾನಿ ನರೇಂದ್ರ ಮೋದಿಯವರು ಇಂದು ಭಾಷಣ ಮಾಡಲಿದ್ದಾರೆ. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000ಕ್ಕೂ ಹೆಚ್ಚು ಪದವೀಧರರು ಭಾಗಿಯಾಗಲಿದ್ದಾರೆ. ಐಐಟಿ ದೆಹಲಿಯ ನಿರ್ದೇಶಕ ರಂಗನ್ ಬ್ಯಾನರ್ಜಿ ಅವರು ಮಾಧ್ಯಮಗೋಷ್ಠಿಯಲ್ಲಿ ಮಾಹಿತಿ ನೀಡಿ, ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟ್ರಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಲಿದ್ದಾರೆ ಎಂದು ತಿಳಿಸಿದ್ದಾರೆ. ಇದೇ ವೇಳೆ ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ಧಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂ ಪ್ರಜ್ಞಾ ಅವರನ್ನು ಪ್ರಧಾನಿಯವರು ವರ್ಚುವಲ್ ಮೂಲಕ ಉದ್ಘಾಟನೆ ಮಾಡಲಿದ್ದಾರೆ. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಮತ್ತು ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಇದರ ಜೊತೆಗೆ ದೇಶಾದ್ಯಂತ ಇರುವ 18 ರಾಷ್ಟ್ರೀಯ ತಂತ್ರಜ್ಞಾನ ಸಂಸ್ಥೆಗಳೊಂದಿಗೆ ಐಐಟಿ ದೆಹಲಿ ತಿಳುವಳಿಕಾ ಒಪ್ಪಂದಕ್ಕೆ ಸಹಿ ಹಾಕುವ ಮೂಲಕ ರಾಷ್ಟ್ರೀಯ ಶೈಕ್ಷಣಿಕ ಹಾಗೂ ಸಂಶೋಧನಾ ಸಹಕಾರ ಜಾಲಕ್ಕೆ ಚಾಲನೆಯನ್ನು ನೀಡಲಿದೆ. ಈ ಒಪ್ಪಂದದಿಂದಾಗಿ ಭಾಗಿದಾರ ಸಂಸ್ಥೆಗಳ ವಿದ್ಯಾರ್ಥಿಗಳು ಮತ್ತು ಬೋಧಕರಿಗೆ ಜಂಟಿ ಸಂಶೋಧನೆ ಹಾಗೂ ಶೈಕ್ಷಣಿಕ ವಿನಿಮಯಕ್ಕೆ ಹೆಚ್ಚಿನ ಅವಕಾಶಗಳು ಲಭ್ಯವಾಗಲಿವೆ. ಪ್ರಸ್ತುತ ಐಐಟಿ ದೆಹಲಿಯು 30 ದೇಶಗಳ ಸಂಸ್ಥೆಗಳೊಂದಿಗೆ 88 ಸಕ್ರಿಯ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಹೊಂದಿದ್ದು, ಜಾಗತಿಕ ವಿಶ್ವವಿದ್ಯಾಲಯಗಳ ಜೊತೆಗೆ ಶೈಕ್ಷಣಿಕ ಹಾಗೂ ಸಂಶೋಧನಾ ಬಾಂಧವ್ಯವನ್ನು ವೃದ್ಧಿಸುತ್ತಿದೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ರಾಷ್ಟ್ರೀಯ ನಗರ ಹಣಕಾಸು ಹಾಗೂ ಅಭಿವೃದ್ಧಿ ನಿಗಮ NUCFDCಯ ನೂತನ ಕಚೇರಿಯನ್ನು ಇಂದು ಮುಂಬೈನಲ್ಲಿ ಉದ್ಘಾಟನೆ ಮಾಡಲಿದ್ದಾರೆ. ಈ ಕಾರ್ಯಕ್ರಮದ ಭಾಗವಾಗಿ ಅವರು ಮಹಾರಾಷ್ಟ್ರದ ರಾಜ್ಯ ನಗರ ಸಹಕಾರ ಬ್ಯಾಂಕ್ ಒಕ್ಕೂಟಗಳು ಮತ್ತು ಜಿಲ್ಲಾ ಸಂಘಗಳ ಪ್ರತಿನಿಧಿಗಳ ಜೊತೆಗೆ ಸಂವಾದ ನಡೆಸಲಿದ್ದಾರೆ. ಇದೇ ವೇಳೆ NUCFDCಮತ್ತು ರಾಷ್ಟ್ರೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯದ ನಡುವೆ ತಿಳುವಳಿಕಾ ಒಪ್ಪಂದ ವಿನಿಮಯವಾಗಲಿದ್ದು, ಈ ಸಹಭಾಗಿತ್ವವು ನಗರ ಸಹಕಾರ ಬ್ಯಾಂಕಿಂಗ್ ಕ್ಷೇತ್ರದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಹಾಗೂ ಸಾಂಸ್ಥಿಕ ದಕ್ಷತೆಯನ್ನು ಹೆಚ್ಚಿಸುವಲ್ಲಿ ಪ್ರಮುಖ ಪಾತ್ರ ವಹಿಸಲಿದೆ. ಬಳಿಕ ಸಚಿವರು ನಗರ ಸಹಕಾರ ಬ್ಯಾಂಕ್ಗಳ ಸೈಬರ್ ಭದ್ರತೆಯನ್ನು ಬಲಪಡಿಸುವ ಉದ್ದೇಶದಿಂದ ಭದ್ರತಾ ಕಾರ್ಯಾಚರಣಾ ಕೇಂದ್ರವನ್ನು ಉದ್ಘಾಟನೆ ಮಾಡಲಿದ್ದಾರೆ. ಕೇವಲ 3 ವರ್ಷಗಳಲ್ಲಿ ಭಾರತ 1,000 ಕಿಲೋಮೀಟರ್ಗೂ ಅಧಿಕ ದೂರದ ಸುರಕ್ಷಿತ ಕ್ವಾಂಟಮ್ ಸಂವಹನ ಸಾಧಿಸುವ ಮೂಲಕ ನಿಗದಿತ ಕಾಲಮಿತಿಗಿಂತ ಮುಂಚಿತವಾಗಿ ಮಹತ್ವದ ಮೈಲಿಗಲ್ಲು ಸ್ಥಾಪಿಸಿದೆ ಎಂದು ವಿಜ್ಞಾನ ಮತ್ತು ತಂತ್ರಜ್ಞಾನ ಸಚಿವರಾದಂತಹ ಡಾ ಜಿತೇಂದ್ರ ಸಿಂಗ್ ಹೇಳಿದ್ದಾರೆ. ನವದೆಹಲಿಯಲ್ಲಿ ನಡೆದಂತಹ 3ನೇ ಭಾರತ ಅಂತಾರಾಷ್ಟೀಯ ಫಿನ್ಟೆಕ್ ಉತ್ಸವವನ್ನು ಉದ್ದೇಶಿಸಿ ಮಾತನಾಡಿದ ಅವರು, ಬ್ಯಾಂಕಿಂಗ್ ಕ್ಷೇತ್ರ, ಹಣಕಾಸು ಸಂಸ್ಥೆಗಳು ಮತ್ತು ತಂತ್ರಜ್ಞಾನ ನವೋದ್ಯಮಗಳ ನಿಕಟ ಸಹಕಾರದಿಂದ ಫಿನ್ಟೆಕ್ ವಲಯ ದೇಶದ ಆರ್ಥಿಕ ಪರಿವರ್ತನೆಯ ಪ್ರಮುಖ ಚಾಲಕ ಶಕ್ತಿಯಾಗಿ ಹೊರಹೊಮ್ಮಿದೆ ಎಂದು ಹೇಳಿದ್ದಾರೆ. ರಾಷ್ಟೀಯ ಕ್ವಾಂಟಮ್ ಮಿಷನ್ ಮೂಲಕ ಕ್ವಾಂಟಮ್ ಕಂಪ್ಯೂಟಿಂಗ್, ಸಂವಹನ, ಕ್ವಾಂಟಮ್ ಸಂವೇದನೆ ಮತ್ತು ಕ್ವಾಂಟಮ್ ಸಾಮಗ್ರಿ ವಿಭಾಗಗಳಲ್ಲಿ ಭಾರತ ಮುಂಚೂಣಿಯಲ್ಲಿದೆ. ದೇಶ ಕೃತಕ ಬುದ್ಧಿಮತ್ತೆ, ಕ್ವಾಂಟಮ್ ತಂತ್ರಜ್ಞಾನ, ಸೈಬರ್ ಭದ್ರತೆ ಮತ್ತು ಬ್ಲಾಕ್ ಚೈನ್ನಂತಹ ಉದಯೋನ್ಮುಖ ತಂತ್ರಜ್ಞಾನಗಳ ಆಧಾರದ ಮೇಲೆ ಬುದ್ಧಿವಂತ ಮತ್ತು ಸುರಕ್ಷಿತ ಹಣಕಾಸು ಪರಿಸರ ವ್ಯವಸ್ಥೆ ನಿರ್ಮಿಸುವ ಅತ್ಯಗತ್ಯ ವ್ಯವಸ್ಥೆಯಾಗಿದೆ ಎಂದು ಸಚಿವರು ಅಭಿಪ್ರಾಯಪಟ್ಟಿದ್ದಾರೆ. ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ಪರೀಕ್ಷಾ ಅಕ್ರಮ ಖಂಡಿಸಿ ಪ್ರತಿಭಟಿಸುತ್ತಿರುವಂತಹ ವಿದ್ಯಾರ್ಥಿ ನಿಯೋಗದೊಂದಿಗೆ ಜಾರ್ಖಂಡ್ ಸರ್ಕಾರ ಮೊದಲ ಹಂತದ ಅಧಿಕೃತ ಮಾತುಕತೆ ನಡೆಸಿದೆ. ನೇಮಕಾತಿ ಪರೀಕ್ಷೆಗಳಲ್ಲಿ ಪಾರದರ್ಶಕತೆ ಮತ್ತು ನಿಷ್ಪಕ್ಷಪಾತ ತನಿಖೆಗೆ ವಿದ್ಯಾರ್ಥಿಗಳು ಆಗ್ರಹಿಸಿದ್ದು, ಸರ್ಕಾರವನ್ನು ಪ್ರತಿನಿಧಿಸಿದ್ದಂತಹ 4 ಸಚಿವರು ಮತ್ತು ಅಭಿವೃದ್ಧಿ ಆಯುಕ್ತರು ಈ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರುವುದಾಗಿ ಭರವಸೆ ನೀಡಿದ್ದಾರೆ. ಲಿಖಿತ ನಿರ್ಧಾರ ಮತ್ತು ದೃಢ ಕ್ರಮ ಪ್ರಾರಂಭಿಸುವವರೆಗೆ ಧರಣಿ ಮುಂದುವರಿಸುವುದಾಗಿ ತಿಳಿಸಿರುವ ವಿದ್ಯಾರ್ಥಿಗಳು ಇದೇ 10ರೊಳಗೆ ಪರಿಹಾರ ಸಿಗದಿದ್ದರೆ ವಿಧಾನಸೌಧ ಮುತ್ತಿಗೆ ಹಾಕುವುದಾಗಿ ಎಚ್ಚರಿಸಿದ್ದಾರೆ. ಮತ್ತೊಂದೆಡೆ ಇದೇ 13ರ ಒಳಗೆ ಸರ್ಕಾರ ಕ್ರಮ ಕೈಗೊಳ್ಳಿದ್ದರೆ ಸಿಬಿಐ ತನಿಖೆಗೆ ಒತ್ತಾಯಿಸುವುದಾಗಿ ಬಿಜೆಪಿ ಸಂಸದ ನಿಶಿಕಾಂತ್ ದುಬೆ ತಿಳಿಸಿದ್ದಾರೆ. ಪರೀಕ್ಷಾ ಅಕ್ರಮದ ತನಿಖೆ ನಡೆಸುತ್ತಿರುವಂತಹ ಸಿಐಡಿ ಈಗಾಗಲೇ 19 ಜನರನ್ನು ಬಂಧಿಸಿದ್ದು, ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗದ 3 ಹಾಲಿ ಸದಸ್ಯರಿಗೆ ವಿಚಾರಣೆಗೆ ಹಾಜರಾಗುವಂತೆ ಸಮನ್ಸ್ ಜಾರಿ ಮಾಡಿದೆ. ಈ ವಾರ್ತೆಯನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
0: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
2: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
0: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ FCRA ಮಸೂದೆಯ ಕುರಿತ ಅಮೆರಿಕದ ಸಂಸದರೊಬ್ಬರು ಎತ್ತಿರುವಂತಹ ಆಕ್ಷೇಪಗಳನ್ನು ಭಾರತ ತಿರಸ್ಕರಿಸಿದೆ. ಶಾಸಕಾಂಗದ ವಿಷಯಗಳು ದೇಶದ ಆಂತರಿಕ ವಿಚಾರವಾಗಿದ್ದು, ಈ ಬಗ್ಗೆ ಭಾರತದ ಸಂಸತ್ತು ನಿರ್ಧಾರ ತೆಗೆದುಕೊಳ್ಳಲಿದೆ ಎಂದು ವಿದೇಶಾಂಗ ವ್ಯವಹಾರಗಳ ಸಚಿವಾಲಯದ ವಕ್ತಾರ ರಣಧೀರ್ ಜೈಸ್ವಾಲ್ ಸ್ಪಷ್ಟಪಡಿಸಿದ್ದಾರೆ. ಅಮೆರಿಕ ಸೇರಿದಂತೆ ಹಲವು ರಾಷ್ಟಗಳು ವಿದೇಶಿ ಹಣದ ಹರಿವನ್ನು ನಿಯಂತ್ರಿಸುವ ಕಾನೂನುಗಳನ್ನು ಹೊಂದಿವೆ ಎಂಬುದನ್ನು ಅವರು ನೆನಪಿಸಿದ್ದಾರೆ. ಈ ವೇಳೆ ಗಲ್ಫ್ ಪ್ರದೇಶದಲ್ಲಿ ಭಾರತೀಯ ಹಡಗುಗಳು ಮತ್ತು ನಾವಿಕರ ಸುರಕ್ಷತೆಗೆ ಸರ್ಕಾರ ಗರಿಷ್ಠ ಆದ್ಯತೆ ನೀಡಿದ್ದು, ದಿನದ 24 ಗಂಟೆಯೂ ಕಾರ್ಯನಿರ್ವಹಿಸುವಂತಹ ಸಹಾಯವಾಣಿಗಳನ್ನು ನಡೆಸಲಾಗುತ್ತಿದೆ ಎಂದು ತಿಳಿಸಿದ್ದಾರೆ. ಅಂತಾರಾಷ್ಟೀಯ ಜಲಮಾರ್ಗಗಳಲ್ಲಿ ನಾಗರಿಕ ಹಡಗುಗಳನ್ನು ಗುರಿಯಾಗಿಸದಂತೆ ಮನವಿ ಮಾಡಿರುವ ಅವರು, ಪಾಕಿಸ್ತಾನ, ಟರ್ಕಿ, ಸೌದಿ ಅರೇಬಿಯಾ ಮತ್ತು ಸೊಮಾಲಿಯಾ ನಡುವಿನ ಇತ್ತೀಚಿನ ರಕ್ಷಣಾ ಒಪ್ಪಂದಗಳ ಬೆಳವಣಿಗೆಗಳನ್ನು ಭಾರತ ನಿಕಟವಾಗಿ ಗಮನಿಸುತ್ತಿದೆ ಎಂದು ಹೇಳಿದ್ದಾರೆ. ವಿದ್ಯುತ್ ವಲಯದಲ್ಲಿನ ತಮ್ಮ ದ್ವಿಪಕ್ಷೀಯ ಸಹಕಾರವನ್ನು ಮತ್ತಷ್ಟು ಬಲಪಡಿಸುವ ಬದ್ಧತೆಯನ್ನು ಭಾರತ

ಮತ್ತು ಭೂತಾನ್ ಪುನರುಚ್ಚರಿಸಿವೆ. ನವದೆಹಲಿಯಲ್ಲಿ ನಡೆದಂತಹ ಉನ್ನತ ಮಟ್ಟದ ದ್ವಿಪಕ್ಷೀಯ ಸಭೆಯಲ್ಲಿ ಕೇಂದ್ರ ವಿದ್ಯುತ್ ಸಚಿವ ಮನೋಹರ್ ಲಾಲ್ ಮತ್ತು ಭೂತಾನ್ ಇಂಧನ ಮತ್ತು ನೈಸರ್ಗಿಕ ಸಂಪನ್ಮೂಲ ಸಚಿವರಾದಂತಹ ಲಿಯೋಂಪೋ ಗೆಮ್ ತೆಸ್ಸರಿಂಕ್ ಅವರು ಭಾಗಿಯಾಗಿ ಉಭಯ ದೇಶಗಳ ಇಂಧನ ಪಾಲುದಾರಿಕೆ ಕುರಿತು ಸುದೀರ್ಘ ಚರ್ಚೆ ನಡೆಸಿದ್ದಾರೆ. ಇದೇ ರೀತಿ ನವದೆಹಲಿಯಲ್ಲಿ ಭಾರತ ಮತ್ತು ಶ್ರೀಲಂಕಾ ಕೂಡ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಸುವ ಕುರಿತು ಸಭೆ ನಡೆಸಿವೆ. ಸಭೆಯಲ್ಲಿ ಶ್ರೀಲಂಕಾ ಇಂಧನ ಸಚಿವರಾದಂತಹ ಅನೂರ ಕರುಣಾ ತಿಲಕೆ ಹಾಗೂ ಸಚಿವ ಮನೋಹರ್ ಲಾಲ್ ನೇತೃತ್ವದಲ್ಲಿ ನಡೆದ ಈ ಸಭೆಯಲ್ಲಿ ಪ್ರಸ್ತಾಪಿತ ಭಾರತ ಶ್ರೀಲಂಕಾ HVDC ಸಂಪರ್ಕ ಜಾಲ ಮತ್ತು ಸಂಪೂರ್ಣ ಸೌರ ವಿದ್ಯುತ್ ಯೋಜನೆಗಳನ್ನು ಪ್ರಗತಿಯನ್ನು ಪರಿಶೀಲನೆ ಮಾಡಲಾಯಿತು. ಐವರಿ ಕೋಸ್ಟ್ ದೇಶದ 66ನೇ ಸ್ವಾತಂತ್ರ್ಯೋತ್ಸವ ಸಮಾರಂಭದಲ್ಲಿ ವಿದೇಶಾಂಗ ವ್ಯವಹಾರಗಳ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ಭಾಗಿಯಾಗಿದ್ದರು. ಈ ಸಂದರ್ಭದಲ್ಲಿ ಆಫ್ರಿಕನ್ ರಾಷ್ಟ್ರದೊಂದಿಗಿನ ಭಾರತದ ಸುದೀರ್ಘ ಮತ್ತು ಆತ್ಮೀಯ ದ್ವಿಪಕ್ಷೀಯ ಬಾಂಧವ್ಯವನ್ನು ಸ್ಮರಿಸಿದ ಅವರು, ಐವರಿ ಕೋಸ್ಟ್ ಜೊತೆಗಿನ ಸ್ನೇಹ ಸಂಬಂಧಕ್ಕೆ ಭಾರತ ಗರಿಷ್ಠ ಮೌಲ್ಯ ನೀಡುತ್ತಿದೆ ಎಂದು ಹೇಳಿದ್ದಾರೆ. ಈ ಕವಾಯತಿನಲ್ಲಿ ಭಾರತೀಯ ಸಶಸ್ತ್ರ ಪಡೆಗಳ ತುಕಡಿ ಭಾಗಿಯಾಗಿರುವುದು ಎರಡೂ ದೇಶಗಳ ನಡುವಿನ ಸ್ನೇಹ ಮತ್ತು ಸೌಹಾರ್ದತೆಗೆ ಪ್ರತಿಬಿಂಬವಾಗಿದೆ ಎಂದು ಸಚಿವರು ಬಣ್ಣಿಸಿದ್ದಾರೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವಂತಹ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯ ಮಹಿಳಾ ಸಿಂಗಲ್ಸ್ ವಿಭಾಗದ ಸೆಮಿಫೈನಲ್ ಪಂದ್ಯದಲ್ಲಿ ಇಂದು ಭಾರತದ ಅಶ್ಮಿತಾ ಚಲಿಹಾ ಮತ್ತು ರಕ್ಷಿತಾ ರಾಮರಾಜ್ ಪರಸ್ಪರ ಮುಖಾಮುಖಿಯಾಗಲಿದ್ದಾರೆ. ನಿನ್ನೆ ನಡೆದಂತಹ ಕ್ವಾರ್ಟರ್ ಫೈನಲ್ ಪಂದ್ಯಗಳಲ್ಲಿ ರಕ್ಷಿತಾ ಭಾರತದವರೇ ಆದಂತಹ ತಾನ್ವಿ ಶರ್ಮಾ ವಿರುದ್ಧ ಗೆಲುವು ದಾಖಲಿಸಿ ಮುನ್ನಡೆದರೆ, ಅಶ್ಮಿತಾ ಚಲಿಹಾ ಜಪಾನ್ನ ಹಿನಾ ಅಕೇಚಿ ವಿರುದ್ಧ ಗೆಲುವು ದಾಖಲಿಸಿ ಅಂತಿಮ ನಾಲ್ಕರ ಘಟ್ಟ ಪ್ರವೇಶಿಸಿದರು. ಇನ್ನುಳಿದ ವಿಭಾಗಗಳಲ್ಲಿ ಭಾರತದ ಸವಾಲು ಅಂತ್ಯಗೊಂಡಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರೀ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯುವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು, ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರಲು ಇಲಾಖೆ ಎಚ್ಚರಿಕೆ ನೀಡಿದೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭದಲ್ಲಿ ಇಂದು ಭಾಗಿಯಾಗಲಿರುವ ಪ್ರಧಾನಿ ನರೇಂದ್ರ ಮೋದಿ ಪರಂಪ್ರಜ್ಞಾ ಸೌಲಭ್ಯ ಉದ್ಘಾಟನೆ. 3 ವರ್ಷಗಳಲ್ಲಿ 1,000 ಕಿಲೋಮೀಟರ್ ಕ್ವಾಂಟಮ್ ಸಂವಹನ ಸಾಧಿಸಿದ ಭಾರತ, ಕೇಂದ್ರ ಸಚಿವ ಡಾ ಜಿತೇಂದ್ರ ಸಿಂಗ್ ಶ್ಲಾಘನೆ. ಪ್ರಸ್ತಾಪಿತ ವಿದೇಶಿ ಕೊಡುಗೆ ನಿಯಂತ್ರಣ ತಿದ್ದುಪಡಿ ಮಸೂದೆ ಕುರಿತ ಅಮೆರಿಕದ ಸಂಸದರ ಆಕ್ಷೇಪ ತಿರಸ್ಕರಿಸಿದ ಭಾರತ. ಭೂತಾನ್ ಹಾಗೂ ಶ್ರೀಲಂಕಾದೊಂದಿಗೆ ವಿದ್ಯುತ್ ವಲಯದಲ್ಲಿ ದ್ವಿಪಕ್ಷೀಯ ಸಹಕಾರ ವೃದ್ಧಿಗಾಗಿ ಭಾರತ ಬದ್ಧತೆ. ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್ ಸೆಮಿಫೈನಲ್ನಿಂದು ಭಾರತದ ಅಶ್ಮಿತಾ ಚಲಿಹಾ, ರಕ್ಷಿತಾ ರಾಮರಾಜ್ ಮುಖಾಮುಖಿ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 12:00 ಗಂಟೆಗೆ.

0: ಬೆಳಗನೆ ಸರ ನಗೆ ಮೊಗವ ಹೊತ್ತಾಗ
1: ಎದೆ ತುಂಬಿ ಬಂತೊಂದು ಭಾವಜರಿ ಆಗ
2: ಎದೆ ತುಂಬಿ ಹಾಡಿದೆನು
0: ನಿಲ್ಲದೆ ಅಲೆದಾಡುವ ಮನಸ್ಸಿಗೆ
1: ಎಲ್ಲೆ ಮೀರಿದ ಪ್ರೇಮ ಸಿಂಚನ
3: ನಿನ್ನ ಪ್ರೇಮದ ಪರಿಯ ನಾನರಿಯೇ ಕನಕಾಂಗ
0: ಒಲವ ಸಾಂಗತ್ಯಕ್ಕಾಗಿ ಆತರಿವ ಜೀವಕ್ಕೆ
1: ಹೃದಯ ಬೆಸೆದು ಸಾಕ್ಷಿಯಾಗೋ ನೆನಪುಗಳು ಅಂತರಾಳದ ಮಂಥನಗಳಿಗೆ ಚೇತನ
0: ಭಾವಸ್ಪಂದನ
1: ಪ್ರತಿದಿನ ಬೆಳಗ್ಗೆ 7:15 ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು 101.3

ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ.

0: ಆಯುಷ್ ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.
1: ಮತ್ತೊಮ್ಮೆ ಸ್ವಾಗತ ಪ್ರೀತಿಯ ಕೇಳುಗರಿಗೆ ಭಾವಸ್ಪಂದನ ಕಾರ್ಯಕ್ರಮಕ್ಕೆ. ಗುಡ್ ಮಾರ್ನಿಂಗ್ ಅಶ್ವಿತಾ. ನಾದಾರ್ಜನೆಯ ಭಕ್ತಿಪೂರ್ಣ ಗೀತೆಗಳ ಆಯ್ಕೆ, ಹಿರಿಯ ನಟ ರಾಜೇಶ್ ರವರ ಮಾತುಗಳು, ಜೊತೆಗೆ ಕವಿ ಸಿದ್ದಯ್ಯ ಪುರಾಣಿಕರವರ ಬಗ್ಗಿನ ಮಾಹಿತಿ, ಇದೆಲ್ಲದಕ್ಕೂ ಧನ್ಯವಾದಗಳು. ಭಾವಗೀತೆಗಳು ಬಹಳ ಚೆನ್ನಾಗಿದೆ ಅಂತ ಗೀತಾ ಕಾವೀರಪ್ಪ ವಿರಾಜಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಮೇಡಮ್. ಅನಂತ್ ಮೂರ್ತಿರವರು ಶೃಂಗೇರಿಯಿಂದ ಸಂದೇಶ ಕಳಿಸಿದರೆ, ಉಷಾ ಹಲಸೂರಿನಿಂದ ಕಾರ್ಯಕ್ರಮ ಬಹಳ ಸಂತೋಷವನ್ನು ನೀಡ್ತಾ ಇದೆ ಅಂತ ಸಂದೇಶ ಕಳಿಸಿದ್ದೀರಾ, ಧನ್ಯವಾದಗಳು. ಶುಭೋದಯ. ಏನಾದರೂ ಆಗು ಮೊದಲು ಮಾನವನಾಗು ಗೀತೆ ಇಷ್ಟ ಆಯಿತು ಮೇಡಮ್. ಶಿವಮೊಗ್ಗಕ್ಕೆ ಸುಬ್ಬಣ್ಣನವರು ಮತ್ತು ಅವರ ಪತ್ನಿ ಜೊತೆಗೆ ರೈಲಿನಲ್ಲಿ ಶಿವಮೊಗ್ಗಕ್ಕೆ ಹೋಗುವಾಗ ನಾವು ಸಹ ಬೆಂಗಳೂರಿನಿಂದ ಶಿವಮೊಗ್ಗಕ್ಕೆ ಪ್ರಯಾಣ ಮಾಡಿದ ನೆನಪು ಬಂತು ಅಂತ ಚಂದ್ರಮ ಪ್ರಕಾಶ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ ಅಂತ. ಕವಿ ವರೇಣ್ಯರನ್ನು ಭೇಟಿ ಮಾಡಿದ್ರ ಬಹಳ ಸಂತೋಷ ಆಯಿತು ನನಗೂ ಕೂಡ ತಮ್ಮ ಸಂದೇಶವನ್ನು ಓದಿ. ಕಾವ್ಯಾನಂದನ ಪುರಾಣ ಸಿದ್ದಯ್ಯರವರ ಜೀವನದಲ್ಲಿ ನಡೆದ ಮಾತುಗಳು ಹಾಗೂ ಭಾವಗೀತೆಗಳ ನಿರೂಪಣೆಗೆ ನಮಗೆ ಬಹಳ ಖುಷಿಯಾಯಿತು ಅಂತ ಶಕುಂತಲಾ ಶಂಕರ್ ಮಂಡ್ಯದಿಂದ ಸಂದೇಶ ಕಳಿಸಿದ್ದಾರೆ. ನಮಗೆ ರಾಜೇಶ್ ರವರು ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ, ಇವತ್ತಿನ ಕಾರ್ಯಕ್ರಮದಲ್ಲಿ ಸಿದ್ದಯ್ಯ ಪುರಾಣಿಕರವರ ಬಗ್ಗೆ ಮಾತಾಡ್ತಾ ಇದ್ದೀವಿ. ಮತ್ತಷ್ಟು ಮಾತು ಮುಂದುವರ್ತಸಾಗುತ್ತೆ. ಆದರೆ ಅದಕ್ಕಿಂತ ಮುಂಚೆ ಈ ಸೊಗಸಾದ ಗೀತೆ, ಹುಡುಗನ ವೇಷ್ಟಿತ ಬಹಳ ಮನಸ್ಸಿಗೆ ಹತ್ತಿರ ಅನಿಸುವಂತಹ ಗೀತೆ, ಚಿನ್ಮಯರವರ ಧ್ವನಿಯಲ್ಲಿ ಶಿವರುದ್ರಪ್ಪ ಜಿ ಎಸ್ ರವರ ಸಾಹಿತ್ಯದಲ್ಲಿ.

ಸಿದ್ದಯ್ಯ ಪುರಾಣಿಕರವರ ಕನ್ನಡ ಸೇವೆಗೆ 1976 ಕರ್ನಾಟಕ ವಿಶ್ವವಿದ್ಯಾಲಯವು ಅವರ ಸಾಹಿತ್ಯ ಸೇವೆಗೆ ಗೌರವ ಡಾಕ್ಟರೇಟ್ ಪದವಿಯನ್ನು ನೀಡಿತು. 1987 ಗುಲ್ಬರ್ಗದಲ್ಲಿ ಅಂದರೆ ಕಲಬುರಗಿಯಲ್ಲಿ ನಡೆದಂತಹ 58ನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರ ಆಗುವಂತಹ ಗೌರವ ಇವರಿಗೆ ಒದಗಿ ಬಂತು. ಕರ್ನಾಟಕ ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ, ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ಇವರ ವಚನೋದ್ಯಾನ ಕೃತಿಗೆ ಭಾರತೀಯ ಭಾಷಾ ಪರಿಷತ್ತಿನ ಪ್ರತಿಷ್ಠಾ ಬಿಲ್ವಾರ ಪ್ರಶಸ್ತಿ ಕೂಡ ಲಭಿಸಿದೆ. 1981 ಇವರಿಗೆ ಸಾಹಿತ್ಯ ವಲಯದಿಂದ ಕಾವ್ಯಾನಂದ ಅನ್ನುವಂತಹ ಗೌರವ ಅಭಿನಂದನಾ ಗ್ರಂಥವನ್ನು ಅರ್ಪಿಸಲಾಯಿತು. ಇಂತಹ ಶ್ರೇಷ್ಠ ಕವಿಯ ಬಗ್ಗೆ, ಅವರ ಕೃತಿಗಳ ಬಗ್ಗೆ ನಾವು ಹೆಚ್ಚು ಹೆಚ್ಚು ತಿಳ್ಕೊಬೇಕು, ಓದಬೇಕು, ಓದುವಂತಹ ಅಭ್ಯಾಸವನ್ನು ಬೆಳೆಸ್ಕೊಳ್ತಾ ಸಾಕಬೇಕು. ಭಾವಸ್ಪಂದನ ಕಾರ್ಯಕ್ರಮದಲ್ಲಿ ಬರೀ ಭಾವಗೀತೆಗಳಲ್ಲದೆ ಇಂತಹ ಕವಿ ವರೇಣ್ಯರ ಬಗ್ಗೆ ಮಾತಾಡ್ತಾ ಜನರಲ್ಲಿ ಸಾಹಿತ್ಯಿಕ ಆಸಕ್ತಿಯನ್ನು ಹೆಚ್ಚಿಸೋದು ಕೂಡ ನಮ್ಮ ಒಂದು ಪ್ರಮುಖ ಉದ್ದೇಶ ಅಂತಲೇ ಹೇಳಬಹುದು. ನನಗಂತೂ ಏನೂ ಬರೆಯಕ್ಕೆ ಬರೋದಿಲ್ಲ, ಸೊ ಇಂಥ ಕವಿ ವರ್ಯನ ಪಡೆದಂಥ ನಾವು ಪುಣ್ಯವಂತರು, ಭಾವನೆಗಳು ತುಂಬಿ ತುಳುಕುತ್ತಿದೆ ಅಂತ ನಮಗೆ ಸಂದೇಶ ಕಳಿಸಿದ್ದಾರೆ ನಾಗರತ್ನರವರು ರಾಜಾಜಿನಗರದಿಂದ. ಬರೆಯಕ್ಕೆ ಬರಲ್ಲ ಅಂತ ಹೇಳಿದ್ರೆ ಏನಂತೆ, ಕೇಳುವಂಥ ಅಭಿರುಚಿ ಇದೆಯಲ್ಲ ಅದು ಮುಖ್ಯ. ಇನ್ನು ಹಾಯ್ ಅಶ್ವಿತಾ, ವೆರಿ ಗುಡ್ ಮಾರ್ನಿಂಗ್, ಸರ್ ಅವರು IAS ಆಫೀಸರ್ ಅನ್ನೋ ವಿಷಯ ಗೊತ್ತಿರಲಿಲ್ಲ, ಧನ್ಯವಾದಗಳು ತಿಳಿಸಿದ್ಕೆ ಅಂತ ಸೌಭಾಗ್ಯ ಅವರು ರಾಜನಕುಂಟೆಯಿಂದ ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಮೇಡಮ್ ಆ್ಯಂಡ್ ಸಾರಿ ಆಬ್ಸೆಂಟ್ ಆಗಿದ್ದಕ್ಕೆ. ಇನ್ನು ಸೊಗಸಾದ ಹಾಡುಗಳು ಮೂಡಿ ಬರ್ತಿದೆ ಅಂತ ಶೃಂಗೇರಿಯಿಂದ ಸಸಿಮಣಿ ಶಿವಶಂಕರ್ ಅವರು ಮೆಸೇಜ್ ಮಾಡಿದರೆ ನಮಗೆ ಮತ್ತಷ್ಟು ಸಂದೇಶಗಳು ಬಂದಿದ್ವು. ಹನುಮಂತೇಗೌಡ ಹ್ಯಾಡ್ಲಿಯಿಂದ ಸಂದೇಶ ಕಳಿಸಿದ್ದಾರೆ, ಜೊತೆಗೆ ಸುಧಾ ಬೂದಿಹಾಳ್ದಿಂದ ಮೆಸೇಜ್ ಮಾಡಿದ್ದಾರೆ, ಜಯಲಕ್ಷ್ಮಿ ನಾಗೇಶ್ ಕುಮಾರ್ ಚಂದಾಪುರದಿಂದ ಸಂದೇಶ ಕಳಿಸಿದ್ದಾರೆ, ಸುಜಾತ ಆರ್ ಗಣೇಶ್, ಲಿಖಿತ ಯತೀಶ್, ಅಜಯ್ ಲೀಲಾ, ಪೂಜಾ ವಿಸ್ಮಿ, ಪೂರ್ವಿಕ್ ವಿಮರ್ಶ್, ರಾಜಾಜಿನಗರದಿಂದ ಮಂಜುಳಾ ಮುನಿಯಪ್ಪ, ಪಂತರಪಾಳ್ಯ ಮೈಸೂರು ರಸ್ತೆಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ, ಭೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಈ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಭಾವಸ್ಪಂದನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 8 ಸಮಾಚಾರ ಪ್ರಭಾತ್, ತದನಂತರ ಇಂಗ್ಲಿಷ್ನಲ್ಲಿ ವಾರ್ತೆಗಳು ಪ್ರಸಾರವಾಗುತ್ತೆ. ಅದಾದ ನಂತರ ನನ್ನ ನಿಮ್ಮ ಭೇಟಿ 8:30 ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಈ ಕ್ಷಣದಲ್ಲಿ ನಿಮ್ಮ ಜೊತೆಯಾಗಿದ್ದು ನಾನು RJ ಅಶ್ವಿತಾ ಮಲ್ನಾಡ್.

ನಮಸ್ಕಾರ, ಶುಭೋದಯ, ಗ್ರೇಟ್ ಸ್ಯಾಟರ್ಡೆ ಮಾರ್ನಿಂಗ್. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನ ಬಿಲ್ಲು. 8:31 ಎಂದು ಹೊತ್ತಿನಲ್ಲಿ ಸ್ನೇಹಿತರೆ ನಾವಿದ್ದೀವಿ ಹಲೋ ಕರ್ನಾಟಕ ಕಾರ್ಯಕ್ರಮದಲ್ಲಿ. ಇವತ್ತಿನ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ, ಸುಸ್ವಾಗತ ಕೋರ್ತಾ ಇರೋದು ನಾನು RJ ಅಶ್ವಥ ಮಲ್ನಾಟ್. ಮರ್ತಿಲ್ಲ ತಾನೆ, ಒಂದೆರಡು ವಾರದಿಂದ ಆಬ್ಸೆಂಟ್ ಆಗ್ಬಿಟ್ಟಿದ್ದೀನಿ ಅಂತ ಅನ್ಬಿಟ್ಟು.

ಸಂಕ್ರಾಂತಿ ಚಿತ್ರದಿಂದ ಈ ಒಂದು ಸಡಗರ ತುಂಬಿರೋಂತಹ ಗೀತೆನ ಕೇಳಿದ್ರಿ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಸ್ನೇಹಿತರೆ, ಮಹಾನ್ ವೈಣಿಕ ಜಾದುಗಾರ ಶ್ರೀ ವೀಣೆ ದೊರೆಸ್ವಾಮಿ ಅಯ್ಯಂಗರ್ ನೂರ ಆರನೇ ಜನ್ಮದಿನೋತ್ಸವದ ಅಂಗವಾಗಿ ವೀಣೆ ದೊರೆಸ್ವಾಮಿ ಅಯ್ಯಂಗರ್ ಮೆಮೋರಿಯಲ್ ಟ್ರಸ್ಟ್ ಇವರು ಅರ್ಪಿಸುವಂತಹ ಭವ್ಯ ಐದು ದಿನಗಳ ಸಂಗೀತ ಹಬ್ಬ ನಡೀತಾ ಇದೆ. ಯಾವಾಗ? ನಿನ್ನೆಯಿಂದ, ಅಂದರೆ ಆಗಸ್ಟ್ 7, 2020 ಆಗಸ್ಟ್ 11ರವರೆಗೆ ಶ್ರೀರಾಮ ಮಂದಿರ 92 ಈಸ್ಟ್ ಪಾರ್ಕ್ ರೋಡ್ ಮಲ್ಲೇಶ್ವರಂ ಬೆಂಗಳೂರು, ಇಲ್ಲಿ ಈ ಒಂದು ಸಂಗೀತ ಸಂಜೆ ನಡೀತಾ ಇದೆ. ಆಸಕ್ತರು ಖಂಡಿತ ಹೋಗಿ ಭಾಗವಹಿಸಬಹುದು. ನಿನ್ನೆ ಅಂದರೆ ಆಗಸ್ಟ್ 7ನೇ ತಾರೀಕು ವೋಕಲ್ ಇತ್ತು, ಅಂದರೆ ಜಂಟಿ ಗಾಯನ ಇತ್ತು. ಇವತ್ತು ಬೆಳಗ್ಗೆ 10ರಿಂದ ಮಧ್ಯಾಹ್ನ 12:30ರವರೆಗೆ ವಿದ್ವಾನ್ ಡಿ ಬಾಲಕೃಷ್ಣರವರ ಶಿಷ್ಯವೃಂದದಿಂದ ಸಂಗೀತ ಪ್ರಸ್ತುತಿ ಇರುತ್ತೆ. ತದನಂತರ ಮಧ್ಯಾಹ್ನ ಅಂದರೆ 12:30ರಿಂದ 1:30ರವರೆಗೆ ಮುತ್ತಯ್ಯ ಭಾಗವತರ ಕುರಿತು ಉಪನ್ಯಾಸ, ಡಾಕ್ಟರ್ ಮೀರಾ ರಾಜರಾಮ್ ಪ್ರಾಣೇಶ್ ಭಾಗವಹಿಸಲಿದ್ದಾರೆ. ಮಧ್ಯಾಹ್ನ 2ರಿಂದ 3 ಎಂಎಸ್ ಗೋಪಾಲಕೃಷ್ಣನ್ ಕುರಿತು ಉಪನ್ಯಾಸ, ಡಾಕ್ಟರ್ ಆರ್ ರಘುರಾಮ್ ಭಾಗವಹಿಸಲಿದ್ದಾರೆ. 3ರಿಂದ 3:45 ವೀಣಾ ಕಾನ್ಸರ್ಟ್ ಎಂಆರ್ ಮಂಜುಳಾ ರವರಿಂದ. 4ರಿಂದ 5 ಗಾಯನ ಪ್ರಸ್ತುತಿ ಇರುತ್ತೆ ನೇಹಾ ಮೂರ್ತಿರವರಿಂದ. ತದನಂತರ ಸಂಜೆ ಅಂದರೆ 5ರಿಂದ 6 ಗಂಟೆಗೆ ಮತ್ತೆ ವೀಣಾ ಕಾನ್ಸರ್ಟ್ ವಾಣಿ ಯುಧನಂದ ರವರಿಂದ ಇರುತ್ತೆ. ಸಂಜೆ 6ರಿಂದ 8:30 ಚಿಲ್ಕುಂದ ಸಹೋದರಿಯಿಂದ ಜಂಟಿ ಗಾಯನ ಅಂದರೆ ವೋಕಲ್ ಡುಯೆಟ್ ಇರುತ್ತೆ. ಲಕ್ಷ್ಮೀ ನಾಗರಾಜ್ ಮತ್ತು ಇಂದು ನಾಗರಾಜ್ ಇದರಲ್ಲಿ ಭಾಗವಹಿಸಲಿದ್ದಾರೆ. ಜೊತೆಗೆ ನಾಳೆ ಅಂದರೆ ಭಾನುವಾರ ಬಹಳಷ್ಟು ಕಾರ್ಯಕ್ರಮ ವಿದ್ವಾನ್ರಿಂದ ಇರುತ್ತೆ. ಜೊತೆಗೆ ಸೋಮವಾರ ಮತ್ತು ಜಂಟಿ ಗಾಯನ, ಮಂಗಳವಾರ ವೀಣಾ ಕಾನ್ಸರ್ಟ್ ಇರುತ್ತೆ. ಹಾಗಾಗಿ ಸಂಗೀತ ಪ್ರೇಮಿಗಳೇ, ಈ ಸ್ವರ ಸಂಗಮವನ್ನು ಮಿಸ್ ಮಾಡಿಕೊಳ್ಬೇಡಿ. ಆಗಸ್ಟ್ 7ರಿಂದ ಅಂದರೆ ನಿನ್ನೆಯಿಂದ ಶುರುವಾದಂಥ ಈ ಒಂದು ಕಾರ್ಯಕ್ರಮ ಆಗಸ್ಟ್ 11ರವರೆಗೆ ಮಲ್ಲೇಶ್ವರಂನ ಶ್ರೀರಾಮ ಮಂದಿರಕ್ಕೆ ಭೇಟಿ ನೀಡಿ ಗಾನ

ಜನರಿಗೆ ಈ ಮನೇಲಿ ಸಾಕು ಪ್ರಾಣಿಗಳಿದ್ರೆ ಏನೋ ಒಂದು ರೀತಿ ಖುಷಿ ಅಲ್ವಾ. ಅವಾಗೆಲ್ಲ ಹಸು, ಎಮ್ಮೆ, ಕರುಗಳನ್ನ ಮನೇಲಿ ಸಾಕೊಳ್ಳೋರು. ಅದಾದ ನಂತರ ಮುದ್ದಾದಂತಹ ಬೆಕ್ಕು ಮರಿಗಳಂತೂ ಮನೇಲಿ ಓಡಾಡ್ಕೊಂಡಿರೋದು ಅಲ್ವಾ. ಅದಾದಮೇಲೆ ಈಗ ನಾಯಿಗಳನ್ನ ಸಾಕೊಳ್ತಾ ಇದ್ದಾರೆ ಅಂದರೆ ಈಗ ಸಾಕೊಳ್ತಾ ಇದ್ದಾರೆ, ಹಿಂದೆ ಸಾಕೊಳ್ತಾ ಇರಲಿಲ್ಲ ಅಂತ ಅಲ್ಲ. ಬಟ್ ಈ ರೀತಿ ಮುದ್ದಾದ ಪ್ರಾಣಿಗಳನ್ನ ಮನೇಲಿ ಸಾಕೊಳ್ಳೋದು, ಕೆಲವ್ರಿಗೆ ಪಕ್ಷಿಗಳನ್ನ ಸಾಕೋದಂದರೆ ಬಹಳ ಇಷ್ಟ ಆಗ್ತಾ ಹೋಗುತ್ತೆ. ಇದೇ ರೀತಿ ಹವ್ಯಾಸಗಳು ಜನರಲ್ಲಿ ಇರುತ್ತೆ. ಆ್ಯಂಡ್ ಇವತ್ತಿನ ದಿನ, ಇವತ್ತು ಯಾವ ದಿನ, ಆಗಸ್ಟ್ 8 ತಾರೀಕು. ಸೊ ಆಗಸ್ಟ್ 8 ಅಂತ ಹೇಳಿದ್ರೆ ಜಾಗತಿಕವಾಗಿ, ಗ್ಲೋಬಲಿ ನಮ್ಮ ಮನೆಯ ಮುದ್ದಿನ ಬೆಕ್ಕುಗಳ ಸಂರಕ್ಷಣೆ ಮತ್ತು ಅವುಗಳ ಒಳಿತಿಗಾಗಿ ಆಚರಿಸುವಂತಹ ಅಂತಾರಾಷ್ಟ್ರೀಯ ಬೆಕ್ಕುಗಳ ದಿನ, ಇಂಟರ್ನ್ಯಾಷನಲ್ ಕ್ಯಾಟ್ ಡೇ. ಈ ಒಂದು ದಿನವನ್ನು ಯಾಕೆ ಆಚರಿಸ್ತೀವಿ ಅಂತ ಹೇಳಿದ್ರೆ, ಫಸ್ಟ್ ಈ ದಿನವನ್ನು ವಿಶೇಷತೆಯನ್ನು ಅರ್ಥ ಮಾಡ್ಕೊಂಬಿಡೋಣ. ಫಸ್ಟ್ ಟೈಮು 2002 ಇಂಟರ್ನ್ಯಾಷನಲ್ ಫಂಡ್ ಫಾರ್ ಆನಿಮಲ್ ವೆಲ್ಫೇರ್, IFAW ಅಂತ ಕರಿತೀವಿ, ಇಲ್ಲಿ ಪ್ರಾಣಿ ಕಲ್ಯಾಣ ಸಂಸ್ಥೆ ಇಂಥ ಒಂದು ದಿನ ಬೇಕು ಅಂತ ಜಾರಿಗೆ ತರ್ತಾರೆ. ಅದಾದ ನಂತರ ಬ್ರಿಟನ್ ಮೂಲದ ಲಾಭರಹಿತ ಸಂಸ್ಥೆ, ಒಂದು NGO ಇದೆ, ಅದರ ಹೆಸರು ಇಂಟರ್ನ್ಯಾಷನಲ್ ಕ್ಯಾಟ್ ಕೇರ್ ಸೆಂಟರ್ ಅಂತ. ಈ ದಿನವನ್ನು, ಈ ಒಂದು ದಿನದ ಆಚರಣೆಯನ್ನು, ಜವಾಬ್ದಾರಿಯನ್ನು ಹೊತ್ತುಕೊಂಡಿದೆ. ಸೊ ಪ್ರತಿ ವರ್ಷ ಆಗಸ್ಟ್ 8 ಈ ಬ್ರಿಟನ್ನಲ್ಲಿರುವಂತಹ ಇಂಟರ್ನ್ಯಾಷನಲ್ ಕ್ಯಾಟ್ ಕೇರ್ ಸಂಸ್ಥೆ ಈ ಒಂದು ದಿನವನ್ನು ಆಚರಿಸುತ್ತೆ. ಏನು ಮಾಡ್ತಾರೆ ಇಲ್ಲಿ, ಈ ದಿನದ ಮುಖ್ಯ ಉದ್ದೇಶ ಆದರೂ ಏನು, ವಾಟ್ ಈಸ್ ದ ಸಿಗ್ನಿಫಿಕೆನ್ಸ್ ಆಫ್ ಇಂಟರ್ನ್ಯಾಷನಲ್ ಕ್ಯಾಟ್ ಡೇ ತಿಳ್ಕೊಳ್ಳೋಣವಾ. ಫಸ್ಟ್ ಬಂದು ಬೆಕ್ಕುಗಳ ಕಲ್ಯಾಣ ಮತ್ತು ಜಾಗೃತಿ, ಅಂದರೆ ಬೆಕ್ಕುಗಳಿಗೆ ಮದುವೆ ಮಾಡಿಸೋದು ಅಂತನಾ? ಇಲ್ಲ, ಪ್ರಪಂಚದಾದ್ಯಂತ ಇರುವಂತಹ ಕೋಟ್ಯಾಂತರ ಸಾಕು ಮತ್ತು ಬೀದಿ ಬೆಕ್ಕುಗಳ ಆರೋಗ್ಯ, ಸುರಕ್ಷತೆ ಹಾಗೂ ಅವುಗಳ ಹಕ್ಕುಗಳ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಿಸೋದು. ಬೆಕ್ಕಗೆಲ್ಲ ಏನ್ರಿ ಹಕ್ಕು ಅನ್ನೋರ ಮಧ್ಯೆ ಖಂಡಿತ ಇದರಿ. ಈ ಪ್ರಪಂಚದಲ್ಲಿ ಹುಟ್ಟಿರುವಂತಹ ಪ್ರತಿಯೊಂದು ಜೀವಿಗೂ ಕೂಡ ಬದುಕುವಂತಹ ಹಕ್ಕಿದೆ. ಓಕೆ, ಅದೇ ರೀತಿ ದತ್ತು ಪಡೆಯೋದನ್ನ ಪ್ರೋತ್ಸಾಹಿಸೋದು. ಈಗ ನಮ್ಮನೆಲ್ಲ ಬೆಕ್ಕಿರುತ್ತೆ ಅಂತ ಇಟ್ಕೊಳ್ಳಿ, ನಾವು ಹೇಗೆ ತಂದಿರ್ತೀವಿ, ಅಲ್ಲೇ ಎಲ್ಲೋ ಬೀದಿಲಿ ಸಿಕ್ತು, ನಮ್ಮ ಫ್ರೆಂಡ್ ಮನೆಗೆ ಹೋಗಿದ್ದೆ, ಅಲ್ಲಿ ಬೆಕ್ಕು ಮರಿ ಹಾಕಿತ್ತು, ಅಲ್ಲಿಂದ ಎತ್ಕೊಂಡು ಬಂದೆ, ಈ ರೀತಿ ಹೇಳ್ತೀವಲ್ವಾ. ಅದನ್ನು ಬಿಟ್ಟು ಪ್ರಾಣಿ ಸಂಗ್ರಹಾಲಯ ಅಥವಾ ಶೆಲ್ಟರ್ಗಳಲ್ಲಿ ಆಶ್ರಯವಿಲ್ಲದೆ ಇರುವಂತಹ ಬೆಕ್ಕುಗಳನ್ನ ದತ್ತು ಪಡೆದು ಅವುಗಳಿಗೆ ಪ್ರೀತಿಯ ಒಲವಿನ ಮನೆ ಒದಗಿಸೋದಿದೆಯಲ್ಲ, ಅದು ಬಹಳ ಚಂದ. ಬೆಚ್ಚಗೊಂದು ಕಡೆ ಬೆಕ್ಕು ಮಲಗಿದ್ರೆ ಏನೋ ಒಂದು ರೀತಿ ಸಂತೃಪ್ತಿ ಅಲ್ವಾ. ಮತ್ತಷ್ಟು ಮಾತಾಡೋಣ ಇದ್ರ ಬಗ್ಗೆ, ಜೊತೆಗೆ ಸೊಗಸಾದ ಗೀತೆಗಳು ಕೂಡ ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಸೋಮವಾರದಿಂದ ಶುಕ್ರವಾರದವರೆಗೆ ಮಧ್ಯಾಹ್ನ 3:35, ಶನಿವಾರ ಹಾಗೂ ಭಾನುವಾರ ಮಧ್ಯಾಹ್ನ 3:00. ತಪ್ಪದೆ ಉತ್ತರಿಸಿ ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಶ್ನೆಗಳಿಗೆ. ನಿಮ್ಮ ಎಫ್ಎಂ ರೇನ್ಬೋ 101.3 ಕನ್ನಡ ಕಾಮನಬಿಲ್ಲು.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಕೇಳಿ ಆಯುಷ್ವಾಣಿ.
2: ಕೇಳುಗರಿಗೆಲ್ಲರಿಗೂ ನಮಸ್ಕಾರಗಳು. ನಾನು ಡಾಕ್ಟರ್ ಎಂ ಎ ದಾಸರ್, ಉಪನಿರ್ದೇಶಕ ಆಯುರ್ವೇದ. ಆಯುಷ್ ಪದ್ಧತಿಗಳನ್ನು ಜನಕ್ಕೆ ತಲುಪಿಸುವ ಆಯುಷ್ವಾಣಿ ಕಾರ್ಯಕ್ರಮವನ್ನು ಆಯುಷ್ ಇಲಾಖೆ ವತಿಯಿಂದ ಆಕಾಶವಾಣಿ ಸಹಯೋಗದೊಂದಿಗೆ ಬಿತ್ತರಿಸಲಾಗುತ್ತಿತ್ತು. ಆಯುಷ್ ಪದ್ಧತಿಗಳೆಂದರೆ ಆಯುರ್ವೇದ, ಯೋಗ, ಯುನಾನಿ, ಸಿದ್ಧ, ಹೋಮಿಯೋಪತಿ. ಇದರ ಜೊತೆಗೆ ಇನ್ನೂ ಒಂದು ಟಿಬೆಟಿಯನ್ ಪದ್ಧತಿಯಾದಂಥ ಸೋವಾರಿಗಪ್ಪನ್ನು ಸೇರಿಸಿ ಆಯುಷ್ ಪದ್ಧತಿ ಎಂದು ಹೇಳಲಾಗ್ತಿದೆ. ಸಾರ್ವಜನಿಕರಿಂದ ಉತ್ತಮ ಪ್ರತಿಕ್ರಿಯೆ ದೊರೆತ ಕಾರಣ ಈ ಕಾರ್ಯಕ್ರಮವನ್ನು ಈ ವರ್ಷವೂ ಸಹ ಆಯುಷ್ ಇಲಾಖೆಯ ರಾಷ್ಟ್ರೀಯ ಆಯುಷ್ ಅಭಿಯಾನದ ಅಡಿಯಲ್ಲಿ ವರ್ಷಪೂರ್ತಿ ಪ್ರಸಾರ ಮಾಡಲು ನಿರ್ಧರಿಸಲಾಗಿದೆ. ಈ ಆಕಾಶವಾಣಿ ಕಾರ್ಯಕ್ರಮದಲ್ಲಿ ರಾಜ್ಯಾದ್ಯಂತ ಇರುವ ಆಯುಷ್ ತಜ್ಞರು ಸರಳವಾಗಿ ತಯಾರಿಸಿ ಬಳಸಬಹುದಾದ ಮನೆಮದ್ದುಗಳನ್ನು ತಮಗೆ ತಿಳಿಸಿಕೊಡಲಿದ್ದಾರೆ. ಸಾರ್ವಜನಿಕರು ಪ್ರಾಥಮಿಕ ಚಿಕಿತ್ಸೆಗೆ ಮನೆಮದ್ದುಗಳನ್ನು ಬಳಸಿ ಉತ್ತಮ ಆರೋಗ್ಯವನ್ನು ಪಡೆದುಕೊಳ್ಳಲು ಇದು ಪ್ರಯೋಜನಕಾರಿಯಾಗಿದೆ. ಇಲ್ಲಿ ಮನೆಮದ್ದು ಅಂತಂದ್ರೆ ಉದಾಹರಣೆಗೆ ನವೆಂಬರ್, ಡಿಸೆಂಬರ್, ಜನವರಿಯಲ್ಲಿ ಚಳಿಗಾಲದಲ್ಲಿ ಉಪಯೋಗವಾಗುವಂಥ ಒಂದು ಬಿಳಿ ಮಲಮ್ ಅಂತ ಒಂದು ತಯಾರಿಸ್ತಾರೆ. ಇದಕ್ಕೆ ಮನೆಯಲ್ಲಿರುವಂಥ ಕೊಬ್ಬರಿ ಎಣ್ಣೆ, ಜೇನುಮೇಣ ಇವೆರಡೂ ಬಳಸಿ ಹೇಗೆ ಮನೆಮದ್ದು ತಯಾರಿಸಿ ನಾವು ಚಳಿಗಾಲದಲ್ಲಿ ಉಪಯೋಗಿಸಬೇಕು ಅನ್ನೋದನ್ನು ನಮ್ಮ ವೈದ್ಯರು ಸಹ ಹೇಳ್ತಾರೆ. ಇದೇ ರೀತಿಯಾಗಿ ಅನೇಕ ಮನೆಮದ್ದುಗಳನ್ನು ತಮಗೆ ತಿಳಿಸಿಕೊಡ್ತಾರೆ. ನಮ್ಮ ಆಹಾರದಲ್ಲಿ ವೈವಿಧ್ಯತೆ ಕಡಿಮೆ ಆಗುತ್ತಿರುವುದರಿಂದ ಇಂದು ಬಹುತೇಕರಲ್ಲಿ ಪೋಷಕಾಂಶಗಳ ಕೊರತೆ ಕಂಡುಬರುತ್ತಿದೆ. ಇದಕ್ಕೆಲ್ಲ ಉತ್ತರ ನಮ್ಮ ಸಾಂಪ್ರದಾಯಿಕ ಆರೋಗ್ಯಕರ ಆಹಾರಗಳ ಬಳಕೆಯನ್ನು ಉತ್ತೇಜಿಸುವುದಾಗಿದೆ. ಋತುಗಳಿಗೆ ಅನುಸಾರವಾಗಿ ಸ್ಥಳೀಯವಾಗಿ ದೊರೆಯುವ ಸೊಪ್ಪು, ತರಕಾರಿ ಹಾಗೂ ಹಣ್ಣುಗಳ ಬಳಕೆಯಿಂದ ದೇಹಕ್ಕೆ ಎಲ್ಲಾ ತರಹದ ಪೋಷಕಾಂಶಗಳು ದೊರೆಯುತ್ತವೆ. ಈ ನಿಟ್ಟಿನಲ್ಲಿ ಸರಳವಾಗಿ ತಯಾರಿಸಿ ಬಳಸಬಹುದಾದ ರುಚಿಕಟ್ಟಾದ ಆರೋಗ್ಯಕರವಾದ ಆಹಾರ ಪದಾರ್ಥಗಳನ್ನು ನಮ್ಮ ಆಯುಷ್ ತಜ್ಞರು ಸಾರ್ವಜನಿಕರಿಗೆ ಈ ಕಾರ್ಯಕ್ರಮದಲ್ಲಿ ತಿಳಿಸಿಕೊಡಲಿದ್ದಾರೆ. ಇತ್ತೀಚೆಗೆ ಜೀವನ ಶೈಲಿಯಿಂದ ಉಂಟಾಗುವಂಥ ಬೊಜ್ಜು, ಮಧುಮೇಹ, ರಕ್ತದೊತ್ತಡ, ಕೀಲು ನೋವುನಂತಹ ಕಾಯಿಲೆಗಳು ಹೆಚ್ಚಾಗುತ್ತವೆ. ಇದೆಲ್ಲದಕ್ಕೂ ಪರಿಹಾರ ನಮ್ಮ ಜೀವನ ಶೈಲಿ ಬದಲಾವಣೆಯಾಗಿದೆ. ಉತ್ತಮವಾದ ಜೀವನ ಶೈಲಿಯ ಮಾಹಿತಿ, ಆರೋಗ್ಯ ನೀಡುವಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಆಯುಷ್ ಪದ್ಧತಿಗಳಲ್ಲಿ ವಿಸ್ತೃತವಾಗಿ ವಿವರಿಸಿದ್ದಾರೆ. ಇಂತಹ ಆರೋಗ್ಯಕರ ಸಿದ್ಧಾಂತಗಳನ್ನು ಸಹ ಆಯುಷ್ವಾಣಿ ಕಾರ್ಯಕ್ರಮಗಳ ಮುಖಾಂತರ ನಮ್ಮ ಆಯುಷ್ ವೈದ್ಯರುಗಳು ತಮಗೆ ತಿಳಿಸಿಕೊಡಲಿದ್ದಾರೆ. ಇದಲ್ಲದೆ ವಯೋಸಹಜವಾಗಿ ಬರುವಂಥ ಕಾಯಿಲೆಗಳಲ್ಲಿ ಉದಾಹರಣೆಗೆ ಮಲಬದ್ಧತೆ

0: ಇಂಥ ಕಾಯಿಲೆಗಳಲ್ಲಿ ಅನುಸರಿಸಬೇಕಾದ ಸರಳ ಔಷಧಿಗಳು, ಪಥ್ಯ ಹಾಗೂ ಯೋಗಾಸನಗಳನ್ನು ಸಹ ತಿಳಿಸಿಕೊಡಲಿದ್ದಾರೆ. ಚಿಕ್ಕ ಪುಟ್ಟ ಲಕ್ಷಣಗಳಿಗೆ ಅತಿಯಾದ ಅತಾರ್ಕಿಕವಾಗಿ ಔಷಧಿ ಬಳಕೆಯಿಂದಾಗಿ ಇಂದು ಸಾಕಷ್ಟು ಅಡ್ಡ ಪರಿಣಾಮಗಳು ಕಂಡುಬರುತ್ತವೆ. ನಾವು ಉತ್ತಮ ಆಹಾರ ವಿಹಾರಗಳಿಂದ ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಂಡಲ್ಲಿ ಔಷಧಿಗಳ ಬಳಕೆಯನ್ನು ಕಡಿಮೆ ಮಾಡಿ ರೋಗರಹಿತವಾಗಿ ಆರೋಗ್ಯವನ್ನು ಕಾಪಾಡಿಕೊಳ್ಳಬಹುದು. ರೋಗ ನಿರೋಧಕ ಶಕ್ತಿಯನ್ನು ಹೆಚ್ಚಿಸಿಕೊಳ್ಳುವ ವಿಧಾನಗಳನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ಆಯುಷ್ ವೈದ್ಯಾಧಿಕಾರಿಗಳು ತಮಗೆ ಸರಳವಾಗಿ ವಿವರಿಸಿ ಹೇಳಲಿದ್ದಾರೆ. ಇದರೊಂದಿಗೆ ಸೌಲಭ್ಯಗಳ ಅನುಸಾರವಾಗಿ ಅನುಸರಿಸಬೇಕಾದ ಪಥ್ಯಾಹಾರ, ಯೋಗಾಸನಗಳು, ಜೀವನ ಶೈಲಿ, ಸರಳ ಆಹಾರ ಪದ್ಧತಿಗಳು ಇವೆಲ್ಲವನ್ನು ಸಹ ಈ ಕಾರ್ಯಕ್ರಮ ಮುಖಾಂತರ ತಮ್ಮ ಮನೆ ಬಾಗಿಲಿಗೆ ತಲುಪಿಸಲು ಆಯುಷ್ ಇಲಾಖೆ ಈ ಆಯುಷ್ವಾಣಿ ಎಂಬ ವಿನೂತನ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ. ಇವೆಲ್ಲ ಮಾಹಿತಿಯೊಂದಿಗೆ ಆಯುಷ್ ಇಲಾಖೆ ವತಿಯಿಂದ ಸಾರ್ವಜನಿಕರಿಗೆ ದೊರಕಬಹುದಾದ ಸೇವೆಗಳ ಮಾಹಿತಿಯನ್ನು ಸಹ ಈ ಕಾರ್ಯಕ್ರಮದಲ್ಲಿ ನೀಡಲಾಗುವುದು. ರಾಜ್ಯಾದ್ಯಂತ ಇರುವ 600ಕ್ಕೂ ಹೆಚ್ಚು ಆಯುಷ್ ಚಿಕಿತ್ಸಾ ಕೇಂದ್ರಗಳಲ್ಲಿ ಎಲ್ಲ ರೀತಿಯ ಕಾಯಿಲೆಗಳಿಗೆ ಸೂಕ್ತವಾದ ಪರಿಣಾಮಕಾರಿಯಾದ ಚಿಕಿತ್ಸೆ ಲಭ್ಯವಿದ್ದು, ತಾವುಗಳು ಹತ್ತಿರದ ಆಯುಷ್ ಚಿಕಿತ್ಸಾಲಯ ಅಥವಾ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಸೇವೆಗಳ ಪ್ರಯೋಜನವನ್ನು ಪಡೆಯಬಹುದು. ಹೀಗೆ ಆಯುಷ್ ಇಲಾಖೆಯ ಸಮಗ್ರ ಆರೋಗ್ಯಕರ ಮಾಹಿತಿಯನ್ನು ಈ ಆಯುಷ್ವಾಣಿ ಕಾರ್ಯಕ್ರಮ ಮೂಲಕ ತಮಗೆ ತಿಳಿಸಲಾಗುವುದು. ವಾರದಲ್ಲಿ 3 ಬಾರಿ ಅಂದರೆ ಸೋಮವಾರ, ಬುಧವಾರ ಮತ್ತು ಶನಿವಾರ ಆಕಾಶವಾಣಿಯ ವಾಹಿನಿಗಳಾದ ರಾಜ್ಯವ್ಯಾಪಿ ಪ್ರಸಾರ FM ರೈನ್ಬೋ, ವಿವಿಧ ಭಾರತಿ ವಾಹಿನಿಗಳಲ್ಲಿ ಪ್ರಸಾರ ಆಗುವ ಈ ಕಾರ್ಯಕ್ರಮಗಳನ್ನು ಆಲಿಸಿ ಇಲ್ಲಿ ನೀಡುವ ಮಾಹಿತಿಯನ್ನು ಅಳವಡಿಸಿಕೊಂಡು ಉತ್ತಮ ಆರೋಗ್ಯ ಪಡೆದುಕೊಳ್ಳಬೇಕೆಂದು ಈ ಮುಖಾಂತರ ನಾನು ಕೋರುತ್ತೇನೆ. ನಮಸ್ಕಾರಗಳು.
1: ಆಯುಷ್ವಾಣಿ ಪ್ರಾಯೋಜಿತ ಕಾರ್ಯಕ್ರಮ ಕೇಳಿದಿರಿ. ಕಾರ್ಯಕ್ರಮದಲ್ಲಿ ಇದುವರೆಗೂ ಮಾತನಾಡಿದವರು ಡಾಕ್ಟರ್ MA ದಾಸರ್, ಉಪನಿರ್ದೇಶಕರು ಆಯುಷ್ ನಿರ್ದೇಶನಾಲಯ ಬೆಂಗಳೂರು. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟ್ರೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ವಾಣಿಜ್ಯ ಪ್ರಸಾರ ಕೇಂದ್ರದ ಕೊಡುಗೆ.
2: ರೀ, ಮನೆ ಖರ್ಚಿಗೆ ಹಣ ಕೊಡಿ.
3: ಇದು ರೇಷನ್ಗೆ 15,000, ತರಕಾರಿಗೆ 2,000,
2: ಮತ್ತೆ ವಿದ್ಯುತ್ ಬಿಲ್ಲಿಗೆ
3: ಈಗ 0 ರೂಪಾಯಿಯನ್ನು ಹೇಗೆ ಕೊಡ್ಲಿ?
2: ಓಹೋ, ಮರೆತೇ ಬಿಟ್ಟಿದ್ದೆ, ನಾವು ಸೋಲಾರ್ ಪ್ಯಾನೆಲ್ ಅಳವಡಿಸಿದ್ದೇವೆ ಅಲ್ವಾ. 4,000 ಉಳಿತಾಯ ಆಯ್ತಲ್ಲ, ನಾವು ಶಾಪಿಂಗ್ ಮಾಡೋಣವಾ?
3: ಖಂಡಿತ. PM ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ PM Suryaghar.gov.in ನಲ್ಲಿ.
4: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ನಿಮ್ಮ ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsblr@gmail.com. ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 FM ರೈನ್ಬೋ 101.3 MHz ನಲ್ಲಿ, ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 FM ನಲ್ಲಿ, ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ಶುಭೋದಯ, ಗ್ರೇಟ್ ಸ್ಯಾಟರ್ಡೆ ಮಾರ್ನಿಂಗ್. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರೆ ನಿಮ್ಮ ನೆಚ್ಚಿನ ಆಕಾಶವಾಣಿ ಎಫ್ಎಂ ರೇನ್ಬೋ, ಇದು ಕನ್ನಡ ಕಾಮನವಿಲ್ಲು. 9:02 ಇಂದು ಹೊತ್ತಲ್ಲಿ ಸ್ನೇಹಿತರೆ ನಾವಿದ್ದೀವಿ. ನಮ್ಮ ಹಲೋ ಕರ್ನಾಟಕ ಕಾರ್ಯಕ್ರಮ ಮುಗಿದ ನಂತರ ಸಖತ್ ಸಾಂಗು ಕಾರ್ಯಕ್ರಮದಲ್ಲಿ ಇವತ್ತಿನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ ಕೋರ್ತಾ ಇರೋದು ನಾನು ಆರ್ಜೆ ಅಶ್ವಥ ಮಲ್ನಾಡ್. ಆ್ಯಂಡ್ ಕಾರ್ಯಕ್ರಮ ಆರಂಭ ಆಗೋಕ್ಕಿಂತ ಮುಂಚೆಯೇ ನನಗೆ ಮೆಸೇಜ್ಗಳ ಸಾಗರನೇ ಹರಿದು ಬರ್ತಾ ಇದೆ. ನಮ್ಮ ಇಷ್ಟದ

ಇದನ್ನು ಪ್ಲೀ ಮಾಡಿ ಅಂತ. ಬಟ್ ಡಿಯರ್ ಲಿಸ್ನರ್ಸ್, ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, 9 ಗಂಟೆಯ ನಂತರ ಬಂದಂತಹ ಸಂದೇಶಗಳನ್ನ ಮಾತ್ರ ನಾವು ಸ್ವೀಕರಿಸ್ತೀವಿ ಅಂತ ಹೇಳ್ತಾ, ನಾವು ಫಸ್ಟೇ ಮೆಸೇಜ್ ಕಳಿಸ್ಬಿಟ್ಟಿದ್ವಿ, ಕಾರ್ಯಕ್ರಮದ ಆರಂಭದಲ್ಲೇ ಕಳಿಸ್ಬಿಟ್ಟಿದ್ವಿ, ನಮ್ಮ ಸಾಂಗ್ ಪ್ಲೇ ಆಗಿಲ್ಲ ಅಂತ ಅನ್ಕೊಬೇಡಿ. 9 ಗಂಟೆಯ ನಂತರ ಬಂದಂತಹ ಎಲ್ಲ ಸಂದೇಶಗಳನ್ನ ನಾವು ಕನ್ಸಿಡರ್ ಮಾಡ್ತೀವಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಆರಂಭಿಸೋಣ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ಟ್ರೆಂಡಿಂಗಲ್ಲಿ ಇರುವಂತಹ ಸಾಂಗ್ ಇದು. ಇದೇ ಸಾಂಗ್ ಬೇಕು ಅಂತ ನಮಗೆ ರಿಕ್ವೆಸ್ಟ್ ಕಳಿಸಿದ್ರು, ಖಂಡಿತ ನಿಮಗೋಸ್ಕರ ಈ ಗೀತೆಯನ್ನು ಪ್ಲೇ ಮಾಡ್ತಾ ಇದ್ದೀನಿ, ಕೇಳಿ ಆನಂದಿಸಿ.

ಕಿಶನ್ ರೋಷನ್ ಶುಭರಾಣಿ ಹನುಮಂತ. ಸೊ ಮೈಂಡ್ ಬ್ಲೋಯಿಂಗ್ ಆಗಿರುವಂತಹ ಸಾಂಗ್ ಜೊತೆಗೆ ನಮ್ಮ ಪಯಣ ಸಾಗ್ತಾ ಇದೆ. ನಮಗೆ ಈ ಗೀತೆ ಬೇಕು ಅಂತ ರಾಜೇಶ್ ರವರು ಜಾಲಹಳ್ಳಿಯಿಂದ ಸಂದೇಶ ಕಳಿಸಿದ್ರು. ಧನ್ಯವಾದಗಳು ತಮ್ಮ ಪ್ರೀತಿಯ ಸಂದೇಶಕ್ಕೆ. ತದನಂತರ ಕಿಶನ್ ರೋಷನ್ ಶುಭರಾಣಿ ಹನುಮಂತೇಗೌಡ ಹಳ್ಳಿ ಮಲವಳ್ಳಿ ತಾಲೂಕಿನಿಂದ ಮೆಸೇಜ್ ಮಾಡಿದ್ದಾರೆ. ಬೋಪಾ ವೆಂಕಟೇಶ್ ಬೋಧನ ಹೊಸಹಳ್ಳಿಯಿಂದ, ಬಿಂದು ಪ್ರಕಾಶ್ ಬೆಂಗಳೂರಿನಿಂದ ಮೆಸೇಜ್ ಮಾಡಿದರೆ, ಜಯಶ್ರೀ ಸುನಿಲ್ ರಾಜಾಜಿನಗರದಿಂದ ಸಂದೇಶ ಕಳಿಸಿದ್ದಾರೆ. ಗಬ್ಬೂರು ರಾಯಚೂರಿಂದ ಶಂಕರ್ ಜಗಲಿ, ಮಂಜುಳಾ ಶಂಕರ್ ನಮಗೆ ಮೆಸೇಜ್ ಮಾಡಿದರೆ, ಎನ್ಜಿ ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಜೊತೆಗೆ ಗಂಗಾವತಿಯಿಂದ ಚಂದ್ರಶೇಖರ್ ಅವರು ಸಂದೇಶ ಕಳಿಸಿದ್ದಾರೆ. ಥ್ಯಾಂಕ್ ಯು ಚಂದ್ರಶೇಖರ್ ಅವರೇ ತಮ್ಮ ಪ್ರೀತಿಯ ಮಾತುಗಳಿಗೆ. ಆ್ಯಂಡ್ ಎನ್ಆರ್ಪುರದಿಂದ ಬಲರಾಮ ವೆಂಕಟೇಶ್ ಶಿವಣ್ಣ ತರುಣ್ ರವರು ನಮಗೆ ಮೆಸೇಜ್ ಮಾಡಿದ್ದಾರೆ. ನಮಗೋಸ್ಕರ ಒಂದು ಸಖತ್ ಸಾಂಗ್ನ ಪ್ಲೇ ಮಾಡ್ತೀರಾ ಅಂತಿದ್ದಾರೆ ಅವಿನಾಶ್ ಅಂಜಲಿ ಅದಿತಿ ಸಿಂಗ್ ಚಾಮರಾಜಪೇಟೆ ಅಂತ. ಖಂಡಿತ. ಆ್ಯಂಡ್ ಈಗ ತಾನೇ ಪ್ಲೇ ಮಾಡಿದಂತಹ ಗೀತೆ ಯಾವುದು, ಶಾಂತಿ ಕ್ರಾಂತಿ ಚಿತ್ರದಿಂದ. ಆಗಿನ ಕಾಲದಲ್ಲೇ ಪ್ಯಾನ್ ಇಂಡಿಯಾ ಚಿತ್ರ ಇದಾಗಿತ್ತು. ಸೊ ಇಂಥ ಒಂದು ಚಿತ್ರವನ್ನು ತಂದಂತಹ ಮಾಂತ್ರಿಕ ನಮ್ಮ ಪ್ರೀತಿಯ ವಿ ರವಿಚಂದ್ರನ್ರವ್ರನ್ನ ಸ್ಮರಿಸ್ತಾ, ಜೊತೆಗೆ ಹಂಸಲೇಖರವರ ಸಾಹಿತ್ಯ ಸಂಗೀತ ಅದ್ಭುತವಾಗಿತ್ತು. ಎಸ್ ಜಾನಕಿ ಹಾಗೂ ಎಸ್ ಪಿ ಬಿ ರವ್ರನ್ನ ಕೂಡ ನೆನಪಿಸ್ಕೊಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ. ನೆಕ್ಸ್ಟ್ ಸಾಂಗ್ ಪ್ಲೇ ಆಗ್ತಾ ಇದೆ ಮೇಯರ್ ಮುತ್ತಣ್ಣ ಚಿತ್ರದಿಂದ.

ಜೊತೆಗೆ ಹಾಯ್ ಹಲೋ ಆಕಾಶವಾಣಿ ಬೆಂಗಳೂರು ಅಂತ ಬೆಳಗಾವಿಯಿಂದ ಸವಿತಾ ವೇದ ವಿನೋದ್ ಕುಟುಂಬದವರು ನಮಗೆ ಮೆಸೇಜ್ ಕಳಿಸಿದ್ದಾರೆ. ಶುಭೋದಯ ಕನ್ನಡ ಕಾವನ ಬಿಲ್ಲು, ನಮಗೂ ಒಂದು ಒಳ್ಳೆ ಗೀತೆನ ಪ್ಲೇ ಮಾಡ್ತೀರಾ ಅಂತ ತ್ಯಾಗರಾಜ್, ಅಂಬಿಕಾ, ನಿಶ್ವಿಕಾ ನಾಯಕ್, ಅರ್ಜುನ್ ನಾಯಕ್, ಸವಿತಾ ಬಾಯಿ, ಪಂಜಯ್ಯನ ಹಟ್ಟಿ ಗ್ರಾಮ ಭರಮಸಾಗರ ಚಿತ್ರದುರ್ಗದಿಂದ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಗಣೇಶ್ ಸಾಗರದಿಂದ ಜಗತ್ ಸಂಘ ಸಖತ್ ಸ್ವಾಗತ. ಸಖತ್ ಆಗಿರುವ ಏನಿದು? ಓಕೆ, ಗಣೇಶ್ ಅವರು ಸಾಗರದಿಂದ ಸಂದೇಶ ಕಳಿಸಿದ್ದಾರೆ. ಹುಬ್ಬಳ್ಳಿಯ ಲೋಹಿಯಾ ನಗರದಿಂದ ಚನ್ನಬಸಪ್ಪ ಕರ್ಮಣಿ, ಮಧುಮತಿ ಕರ್ಮಣಿ ನಮಗೆ ಮೆಸೇಜ್ ಮಾಡಿದ್ದಾರೆ. ಗಾನಸುಮ ಪಟ್ಟಸುಮನಹಳ್ಳಿಯಿಂದ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಪ್ರೀತಿಯ ಆಕಾಶವಾಣಿಗೆ ಮುಂಜಾನೆಯ ಶುಭೋದಯ ಅಂತ ಕಿಷ್ಕಿಂದ ನಗರ ಇಂದ ಗಂಗಾವತಿ ಈರಣ್ಣ ಅವರು ಮೆಸೇಜ್ ಮಾಡಿದರೆ, ಮಂಡಿಕಲ್ ಕೃಪಾ ಉಮೇಶ್ ಅಕ್ಷತಾ, ನಮಗೆ ಈ ಗೀತೆ ಬೇಕೇ ಬೇಕು ಅಂತ ಕೇಳ್ತಾ ಇದ್ದಾರೆ. ಖಂಡಿತ ನಿಮ್ಮಿಷ್ಟದ ಗೀತೆಗಳು ಪ್ರಸಾರ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಎವರ್ ಗ್ರೀನ್ ಎವರ್ ಲವಿಂಗ್ ಗೀತೆ ಇದಾಗಿತ್ತು. ಟೋನಿ ಚಿತ್ರದ ಈ ಬ್ಯೂಟಿಫುಲ್ ಟ್ರ್ಯಾಕ್ ಕೇಳಿದ್ದು ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ. ಎಷ್ಟು ಬ್ಯೂಟಿಫುಲ್ ಆಗಿದೆ ಅಲ್ಲ ಇವತ್ತಿನ ಪ್ಲೇ ಲಿಸ್ಟ್, ನಿಮ್ಗೆ ಇಷ್ಟ ಆಗ್ತಾ ಇದೆ ಅಂತ ನಾನು ಭಾವಿಸ್ತೀನಿ. ಶುಭೋದಯ ಅಶ್ವಿತಾ ಅಂತ ಹೇಳ್ತಾ ಇದ್ದಾರೆ ನಮಗೆ ಯಾರು, ಹೆಚ್ ವಿ ಯೋಗ ನರಸಿಂಹನ್, ಗಾಯತ್ರಿ ನಗರ, ಬೆಂಗಳೂರಿನಿಂದ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ. ಇಂಥ ಮೆಸ್ಮರೈಸಿಂಗ್ ಆಗಿರುವಂಥ ಗೀತೆ ಅಲ್ವಾ. ನಾಗತಿಹಳ್ಳಿ ಚಂದ್ರಶೇಖರ್ ಅವರ ಸಾಹಿತ್ಯದಲ್ಲೇ ಈ ಒಂದು ಗೀತೆ ಮೂಡಿಬಂದಿದ್ದು. ಈ ಚಿತ್ರದ ನಿರ್ದೇಶಕರು ಕೂಡ ಅವರೇ. ಜೊತೆಗೆ ಪ್ರಯೋಗ್ರವರ ಸಂಗೀತ ಸಂಯೋಜನೆಯಲ್ಲಿ ಕೃಷ್ಣಾನಿ ಬೇಗನೆ ಬಾರು, ಶ್ರೇಯಾ ಘೋಷಾಲ್ರವರ ಧ್ವನಿಯಲ್ಲಿ ಕೇಳಿದಂಥ ಗೀತೆ ಇದಾಗಿತ್ತು. ನಂದಾದೀಪ, ರಂಜಿತಾ, ದರ್ಶಿನಿ, ಗಾನಸುಮ ಪಟ್ಟಸಮ್ಮನಹಳ್ಳಿಯಿಂದ ನಮಗೆ ಮೆಸೇಜ್ ಮಾಡಿದರು. ಜೊತೆಗೆ ಬಾದಾಮಿ ತಾಲೂಕಿನ ಕೇರೂರದಿಂದ ನಿಜಗುಣಿ ಹಾರೋದಳ್ಳಿ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ಮಂಜು, ಭಾಗ್ಯ, ಅನುಪಮ, ಅಭಿಲಾಷ್, ದೀಪಾ ಅವರು ಕೂಡ ಸಂದೇಶ ಕಳಿಸಿದ್ದಾರೆ. ನಾಗರತ್ನ ರಾಜಾಜಿನಗರದಿಂದ ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ನಮಗೋಸ್ಕರ ಒಂದೊಳ್ಳೆ ಗೀತೆನ ಪ್ಲೇ ಮಾಡಿ ಅಂತ ಹೇಳ್ತಾ ಇದ್ದಾರೆ. ನಮಗೆ ಆಳಂದ ತಾಲೂಕಿನ ಮಾದನ ಹೆಪ್ಪರ್ಗಿಯಿಂದ ಶಿವಲಿಂಗಪ್ಪ, ಭದ್ರೆ, ಭಾಗ್ಯ, ಜ್ಯೋತಿ ಮತ್ತು ಭದ್ರೆಯರ ಬಂಧುಗಳು. ನಮಸ್ಕಾರ ಆಕಾಶವಾಣಿ ಅಂತ ಹೇಳ್ತಿದ್ದಾರೆ ಬಾಗೇಪಲ್ಲಿಯಿಂದ ಜಗದೀಶ್ ಶಾಸ್ತ್ರಿರವರು. ಪಾಟೀಲ್ ರಾಯಚೂರಿನಿಂದ ಸಂದೇಶ ಕಳಿಸಿದ್ರೆ ಇನ್ನು ನಮಗೆ ಸಂದೇಶ ಬಂದಿದೆ. ಹಿತೇಂದ್ರ ದಾಸ್ ಆಸಾಂನಿಂದ ಸಂದೇಶ ಕಳಿಸಿದ್ದಾರೆ. ಸರ್, ಹೋಪ್ ಯು ಆರ್ ಸೇಫ್. ಯಾಕಂದರೆ ಆಸಾಂನ ಪರಿಸ್ಥಿತಿ ಬಹಳ ಸುಮಾರಷ್ಟು ಸಾವು ನೋವುಗಳಾಗ್ತಿರೋದ್ರಿಂದ ತಾವು ಸೇಫ್ ಆಗಿದ್ದೀರಾ ಅಂತ ನಾವು ಭಾವಿಸ್ತಾ ಇದ್ವಿ. ಆ್ಯಂಡ್ ನೆಕ್ಸ್ಟ್ ನಮಗೆ ಮೆಸೇಜ್ ಬಂದಿದೆ. ಶಿವಶಂಕರ್ ವೇದಾವತಿ ತನ್ಮಯ್ ಆನೇಕಲ್ ಶಂಕರ ಮಠದಿಂದ ಸಂದೇಶ ಕಳಿಸಿದ್ದಾರೆ. ರಾಮದುರ್ಗದಿಂದ ದೀಪ್ತಿ ಸುರೇಶ್ ಕೇರೂರು ನಮಗೆ ಸಂದೇಶ ಕಳಿಸಿದ್ರೆ ನಮಗೊಂದು ಹಾಡನ್ನು ಹಾಕಿ ಅಂತ ಡಾಕ್ಟರ್ ಅನಿಲ್ ಗ್ರಾಮ್ ಪುರೋಹಿತ್ ಹಾಗೂ ನಾಗರಾಜ್ರವರು ಮೆಸೇಜ್ ಕಳಿಸಿದ್ದಾರೆ. ದುರ್ಗೇಶ್ ನಾಗನ್ಪುರೆಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಕಾವ್ಯ ವಿಶ್ವನಾಥ್ ಮಲೇಬೆನ್ನೂರಿನಿಂದ, ಶ್ರುತಿ ಬೆಳಗಾವಿಯಿಂದ ಸಂದೇಶ ಕಳಿಸಿದ್ದೀರ. ಧನ್ಯವಾದಗಳು ತಮ್ಮೆಲ್ಲ ಪ್ರೀತಿಯ ಸಂದೇಶಕ್ಕೆ. ನಂದಿನಿ ಮಾಲ್ತಿ, ಶ್ರೀಧರ್, ಶಶಿಧರ್ ಸಾಗರದಿಂದ ಸಂದೇಶ ಕಳಿಸಿದ್ರ. ಧನ್ಯವಾದಗಳು ಸ್ನೇಹಿತರೆ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣವಾ.

ಬರೀ ಜನಪದ ಗೀತೆಗಳಿಂದನೇ ಚಿತ್ರದ ಸಂಗೀತವನ್ನು ಮಾಡಿದಂಥ, ಬರೀ ಮ್ಯೂಸಿಕ್ ಇದ್ದಂಥ ಅದ್ಭುತವಾದಂಥ ಮ್ಯೂಸಿಕ್ ಆಲ್ಬಮ್ ಇದ್ದಂಥ ಚಿತ್ರ ಸೇವಂತಿ. ಸೇವಂತಿ ಅದೇ ಚಿತ್ರದ ಗೀತೆನ ಕೇಳಿದ್ರಿ ನಿಮ್ಮೆಲ್ಲರಿಗೂ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತೀನಿ. ಹಾಯ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾರೆ ನಮಗೆ ಗಿರೀಶ್ ದಾವಣಗೆರೆಯಿಂದ. ಜೊತೆಗೆ ಚರಣ್ ಆರ್ ಎಸ್ ಚಿಕ್ಕಮಗಳೂರಿನಿಂದ ಮೆಸೇಜ್ ಮಾಡಿದರೆ, ಹಳೇ ಬಾತಿ ಗ್ರಾಮದ ಷಣ್ಮುಗ ಅವರು ಕೂಡ ನಮಗೆ ಸಂದೇಶ ಕಳಿಸಿದ್ದಾರೆ. ಮಂಜುನಾಥ್ ಬಳ್ಳಾರಿಯಿಂದ ಮೆಸೇಜ್ ಮಾಡಿದ್ದಾರೆ, ಜೊತೆಗೆ ನಮಗೆ ಸಂದೇಶ ಬಂದಿದೆ. ಕಲ್ಯಾಣಿ ಪತ್ತರ್, ಚಿದಾನಂದ ಕಲ್ಯಾಣಿ ಪತ್ತರ್ ಹಿಂಗಣಿಯಿಂದ ಸಂದೇಶ ಕಳಿಸಿದ್ದಾರೆ. ಮಹಾಲಿಂಗಪುರದಿಂದ ಅಯುದ್ದೀನ್ ಬನಹಟ್ಟಿ, ಮಮತಾಜ್ ಬನಹಟ್ಟಿ, ರಿಯಾಜ್ ರುಬೀನಾ, ಶಬೀರಾ, ಸೂಫಿಯಾ, ಜುನೈದ್, ಅಂಜುಮಾ, ಹುಮೇರಾ, ರಫತ್, ಮರಿಯಾ ನಮಗೆ ಸಂದೇಶ ಕಳಿಸಿದ್ದಾರೆ. ಜೊತೆಗೆ ಮಲ್ಲಿಕಾರ್ಜುನ ರಂಗಪುರ ಲಿಂಗಸಗುರು ತಾಲೂಕು ಗುರುಗುಂಟೆಯಿಂದ ಸಂದೇಶ ಕಳಿಸಿದ್ರೆ, ಮೂಡಲ ವಿಠಲಪುರದ ಪದ್ಮಾ ಶ್ರೀಧರ್ ಪನ್ನಗಟ್ಟಿ ಅನಂತಕುಮಾರ್ ಅವರು ಮೆಸೇಜ್ ಮಾಡಿದ್ದಾರೆ. ಡಾಕ್ಟರ್ ಅನಂತಕುಮಾರ್ ಅವರು ನಮಗೆ ಮೆಸೇಜ್ ಮಾಡಿದ್ದಾರೆ. ಜೊತೆಗೆ ರವೀನ್ ಕೊಪ್ಪದಿಂದ ಸಂದೇಶ ಕಳಿಸಿದ್ದಾರೆ. ಸುಬ್ರಹ್ಮಣ್ಯ ಜಯಂತ್ ನಮಗೆ ಸಂದೇಶ ಕಳಿಸಿದ್ರೆ, ಅರ್ಚನಾ ಮೆಸೇಜ್ ಕಳಿಸಿದ್ದಾರೆ. ಜೊತೆಗೆ ಕಬಾಡಿ ವೆಂಕಟೇಶ್, ಕಬಾಡಿ ಇಂದಿರಾ ಬಿನ್ನಿಪೇಟೆಯಿಂದ ಸಂದೇಶ ಕಳಿಸಿದ್ದಾರೆ. ಸಿಂಧನೂರು ಸುರೇಶ್ ಬಲುಟಗಿಯಿಂದ ಮೆಸೇಜ್ ಮಾಡಿದ್ದಾರೆ. ಎಂಆರ್ ಶ್ರೀಕಂಠನ್ ಅಗ್ರಹಾರ ಮೈಸೂರಿನಿಂದ, ಅರುಣಾ ಮೈತ್ರಿ ಜೆಸಿ ನಗರ್ ಪೋಸ್ಟ್ ಆಫೀಸ್ ರೋಡಿಂದ, ಮುದೋಳ ತಾಲೂಕಿನ ಅಕ್ಕಿಮರಡಿಯಿಂದ ವಿಠಲ ಕಂಬಾರ, ಕೃಷ್ಣಬಾಯ್, ಪ್ರಿಯಾಂಕಾ, ಪವನ, ಪಲ್ಲವಿ ಸಂದೇಶ ಕಳಿಸಿದ್ದಾರೆ. ರಾಚಯ್ಯ ಎಂ ಹಿರೇಮಠ್ ಕೋಲಾರ್ ಮುಲ್ವಟ್ ಇಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಮತ್ತಷ್ಟು ಸಂದೇಶಗಳು ಬರ್ತಿದೆ, ಖಂಡಿತ ನಿಮ್ಮ ಸಂದೇಶಗಳನ್ನ ಓದ್ತೀನಿ, ಸಾಧ್ಯವಾದಷ್ಟು ಗೀತೆಗಳನ್ನ ಪ್ಲೇ ಮಾಡ್ತಾ ಹೋಗ್ತೀನಿ ಅಂತ ಹೇಳ್ತಾ ಮುಂದಿನ ಗೀತೆಯೊಂದಿಗೆ ಸಾಗೋಣ.

ಉತ್ತಮ ಅಭಿರುಚಿ ಇರುವಂತಹ ಗೀತೆಗಳನ್ನೇ ಕೇಳ್ತಾ ಇದ್ದೀರಾ. ದಯವಿಟ್ಟು ನಮ್ಮ ಗೀತೆನ ಹಾಕಿ ಅಂತ ನಮಗೆ ಲಕ್ಷ್ಮೀಕಾಂತ್, ಯಶವಂತ್, ತೇಜಸ್ವಿನಿ, ಚನ್ನನಕುಂಟೆಯಿಂದ ಸಂದೇಶ ಕಳಿಸಿದ್ರೆ ಯಶವಂತ್ ಶಿವಮೊಗ್ಗದಿಂದ, ಜೊತೆಗೆ ಮನೋಜ್ ಕವಳಿ, ಶಿವಲಪ್ಪ ಕವಳಿ, ಶಿವಲಿಂಗಪ್ಪ ಕವಳಿ, ಸಮರ್ಥ ಕವಳಿ, ಮಂಜುಳಾ ಕವಳಿ ಇಳ್ಕಳ್ಳಿಂದ ಮೆಸೇಜ್ ಮಾಡಿದ್ದಾರೆ. ಸುಚಿತ್ರ ಮೂಡಿಗೆರೆಯಿಂದ, ಸುಚಿತ್ರ ಸುಂದರವಾದಂತಹ ಹೆಸರು. ಶಕುಂತಲಾ ಶಂಕರ್ ಮಂಡ್ಯದಿಂದ, ಜೊತೆಗೆ ಮಳ್ಳೂರು ಹುಣಸೂರಿನಿಂದ ನಾರಾಯಣ ಚಾದಿರವರು ಮೆಸೇಜ್ ಮಾಡಿದ್ದಾರೆ. ಆ್ಯಂಡ್ ಕಸ್ತೂರಿಬಾ ನಗರದಿಂದ ಡಿ ಎಸ್ ನಾಗರಾಜ್, ರೋಹಿತ್ ವರ್ಧನ್ ಸಂದೇಶ ಕಳಿಸಿದರೆ, ನಾಗೇಶ್, ದೀಪ, ಋತ್ವಿಕ್, ಜರ್ವಿಕ್ ಕೆಸಗೋಡುವಿಂದ, ಬಸವರಾಜ್, ಭಜಂತ್ರಿ ರಾಯಚೂರಿನಿಂದ, ಥ್ಯಾಂಕ್ ಯು ಸೋ ಮಚ್. ನಮಗೆ ಸಂದೇಶ ಬಂದಿದೆ ನಾಗಮಂಗಲ ತಾಲೂಕಿನ ಮುದ್ದೇಗೌಡನ ಕೊಪ್ಪುಲ್ನಿಂದ, ಹರೀಶ್, ಭವನ, ಭಾವನ, ಇಂಚರ, ತ್ರಿಷಾ, ಪ್ರಕಾಶ್ ರವರು ಸಂದೇಶ ಕಳಿಸಿದ್ದಾರೆ. ಗುಬ್ಬಿ ತಾಲೂಕಿನಿಂದ ಪ್ರಕಾಶ್ ಕಲ್ಲೂರ್ ಅವರು ಸಂದೇಶ ಕಳಿಸಿದರೆ, ಶ್ವೇತಾ ಎಸ್ ರಾವ್ ಸುಳ್ಯದಿಂದ, ಜೊತೆಗೆ ನಮ್ಮ ಎಂಡಿಂಗ್ ವಿತ್ 774 ದೇವಾನಂದ ಇಟಕಿ ಶಿವಮೊಗ್ಗದಿಂದ, ಥ್ಯಾಂಕ್ ಯು ಸೋ ಮಚ್ ನಮ್ಮ ಪ್ರೀತಿಗೆ. ಆ್ಯಂಡ್ ನೆಲಮಂಗ್ಲಾಯಿಂದ ನಿತ್ಯ ಅವರು ಸಂದೇಶ ಕಳಿಸಿದ್ದಾರೆ. ಅಶೋಕ್ ಕುಮಾರ್, ಮಂಜುಳಾ, ಪ್ರಜ್ವಲ್, ನಿಮ್ಮ ಸಂದೇಶ ಕೂಡ ನಮ್ಮನ್ನು ಬಂದು ತಲುಪಿದೆ. ಶಕುಂತಲಾ ಶಂಕರ್ ಮಂಡ್ಯ, ನಾನು ನಿಮ್ಮ ಹೆಸರನ್ನು ಹೇಳಿದೆ, ಕೇಳಿಸ್ಕೊಂಡ್ರ ಈಗ. ಸೊ ಧನ್ಯವಾದಗಳು ಸ್ನೇಹಿತರೆ, ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ಸರಿಯಾಗಿ 10 ಗಂಟೆಗೆ ವಿಶೇಷವಾದಂತಹ ಸಿನಿಚಿಟ್ಟೆ. ಹೌದು, ಸಿನಿಚಿಟ್ಟೆ ಕಾರ್ಯಕ್ರಮನೇ ಬಹಳ ವಿಶೇಷವಾಗಿರುತ್ತೆ. ಅದರಲ್ಲೂ ಇವತ್ತಿನ ಕಾರ್ಯಕ್ರಮ ಯಾಕೆ ವಿಶೇಷ ಅಂತ ಹೇಳಿದ್ರೆ, ನಾವು ಎಂದೋ ಕೇಳಿದಂತಹ ಗೀತೆನ ಮತ್ತೊಮ್ಮೆ ಕೇಳುವಂತಹ ಒಂದು ಅವಕಾಶ ಇವತ್ತಿನ ಕಾರ್ಯಕ್ರಮದಲ್ಲಿ ಇದೆ ಅಂತ ಹೇಳ್ತಾ, ಸದ್ಯಕ್ಕೆ ಈ ಒಂದು ಗೀತೆ ನಿಮಗೋಸ್ಕರ ಪ್ರಸಾರ ಆಗ್ತಾ ಇದೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ. ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ, ಕೆಲವೊಬ್ಬರು ನಾವು ಸಂದೇಶ ಕಳಿಸಿದ್ವಿ ನಮ್ಮ ಗೀತೆಗಳು ಪ್ಲೇ ಆಗಿಲ್ಲ ಅಂತ ಬೇಜಾರು ಮಾಡ್ಕೊಬೇಡಿ. ನಮಗಿರುವಂತಹ ಸಮಯಾವಕಾಶದಲ್ಲಿ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಗೀತೆಗಳನ್ನ ಪ್ರಸಾರ ಮಾಡೋಕ್ಕೆ ಪ್ರಯತ್ನ ಪಟ್ಟಿದ್ದೀವಿ ಅಂತ ಹೇಳ್ತಾ, ಮುಂದಿನ ಕಾರ್ಯಕ್ರಮ ಮಿಸ್ ಮಾಡ್ಕೊಳಕ್ಕೆ ಹೋಗಬೇಡಿ, ನೀವು ಅಷ್ಟು ಎಂಜಾಯ್ ಮಾಡ್ತೀರಾ ಅಂತ ಹೇಳ್ತಾ ಸದ್ಯಕ್ಕೆ ಕೇಳಿ ಈ ಸೊಗಸಾದ ಗೀತೆಯನ್ನು.

ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದ್ಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ cbsvlr@gmail.com.

ಹಲೋ, ನಮಸ್ಕಾರ, ಶುಭೋದಯ, ಶುಭ ಮುಂಜಾನೆ. ಪ್ರೀತಿಯ ಕೇಳುಗರ ಬಳಗಕ್ಕೆ ನೀವು ಕೇಳ್ತಾ ಇದ್ರ ನಿಮ್ಮ ನೆಚ್ಚಿನ ಆಕಾಶವಾಣಿ FM ರೇನ್ಬೋ. ಇದು ಕನ್ನಡ ಕಾಮನಬಿಲ್ಲು. ಪ್ರಿಯ ಸ್ನೇಹಿತರಿಗೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ಇವತ್ತಿನ ಸಿನಿಚಿಟ್ಟೆ ಕಾರ್ಯಕ್ರಮಕ್ಕೆ ಕೋರ್ತಾ ಇರೋದು ನಾನು RJ ಅಶ್ವಥಾ ಮಲ್ನಾಡ್. ಹೇಗಿದ್ದೀರಾ? ಹೇಗಿದೆ ನಿಮ್ಮ ಈ ವಾರಾಂತ್ಯದ ಸಮಾಚಾರ? ವೀಕೆಂಡ್ ಅಂತ ಹೇಳಿದ್ರೇ ಈ ಸ್ಯಾಟರ್ಡೆ ಅಲ್ವಾ, ವೀಕೆಂಡ್ ವೈಬ್ಸ್ ನಮಗೆ ಸಿಗ್ತಾ ಇರುತ್ತೆ. ಸಂಡೇ ಬಂದರೆ ನಾಳೆ ಮತ್ತೆ ಹೊಸ ವೀಕ್ ಸ್ಟಾರ್ಟ್ ಆಗುತ್ತೆ ಅನ್ನೋಂಥ ಟೆನ್ಷನ್ ಇರುತ್ತೆ. ಹೌದು, ಇವತ್ತಿನ ದಿನ ನಿಮ್ಮೆಲ್ಲರಿಗೂ ಬಹಳ ಬಹಳ ಖುಷಿಯಾಗಿರಲಿ ಅಂತ ಹೇಳ್ತಾ ಇವತ್ತಿನ ಸಿನಿಚಿಟ್ಟೆ ತುಂಬ ವಿಶೇಷತೆಯಿಂದ ಕೂಡಿರುತ್ತೆ. ಕಾರಣ ಏನು ಗೊತ್ತಾ? ಜನರಲಿ ನಾನು ಏನು ಮಾಡ್ತಾ ಇದ್ದೆ, ಸಿನಿಚಿಟ್ಟೆ ಪ್ರೋಗ್ರಾಮಲ್ಲಿ ಒಂದು ಸಾಂಗ್ನ ಪ್ಲೇ ಮಾಡಿ ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಹೇಳಿ ಅಂತ ಕೇಳ್ತಾ ಇದ್ದೆ. ಆ್ಯಂಡ್ ನೀವು ಕೂಡ ಸಂದೇಶಗಳನ್ನ ಕಳಿಸ್ತಾ ಇದ್ರಿ. ಆದರೆ ಇವತ್ತು ನಾನೇ ಟಾಪಿಕ್ ಹೇಳ್ಬಿಡ್ತೀನಿ ಫಾರ್ ಅ ಚೇಂಜ್. ಬಟ್ ನಾನು ಪ್ಲೇ ಮಾಡುವಂತಹ ಪ್ರತಿ ಹಾಡಿನ ಜೊತೆಗೂ ನಿಮಗಿರುವಂತಹ ಬಾಂಧವ್ಯ ಏನು ಅಂತ ನೀವು ನನಗೆ ತಿಳಿಸಿ ಹೇಳಬೇಕಾಗತ್ತೆ. ಯಾಕಂದರೆ ಅಷ್ಟು ಯುನಿಕ್ ಆಗಿರುವಂತಹ ಪ್ಲೇಲಿಸ್ಟನ್ನ ಪ್ರಿಪೇರ್ ಮಾಡಿದ್ದೀವಿ. ಈ ಹಾಡನ್ನು ಕೇಳಿರ್ತೀರಾ, ಎಲ್ಲೋ ಕೇಳಿರ್ತೀರಾ, ಅಷ್ಟು ಫೇಮಸ್ ಆಗಿರೋದಿಲ್ಲ ಅಥವಾ ಎಲ್ಲೋ ಮರೆಯಾಗಿ ಹೋಗ್ಬಿಟ್ಟಿರುತ್ತೆ. ಅಂಥ ಗೀತೆಗಳನ್ನ ಹೆಕ್ಕಿ ನಿಮಗೋಸ್ಕರ ಪ್ರಸಾರ ಮಾಡುವಂಥ ಸಿಹಿಯಾದ ಜವಾಬ್ದಾರಿ ಸದ್ಯಕ್ಕೆ ನನ್ನದಾಗಿದೆ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮದ ಪ್ರಥಮ ಗೀತೆ ಪ್ಲೇ ಆಗ್ತಾ ಇದೆ. ಗುರುಕಿರಣ್ ರವರ ಧ್ವನಿಯಲ್ಲಿ ಮಜ್ನು ಚಿತ್ರದಿಂದ.

ನಮಗೆ ಮೆಸೇಜ್ ಬಂದಿದೆ ಲಕ್ಷ್ಮೀಕಾಂತ್ ಯಶವಂತ್ ತೇಜಸ್ವಿನಿ ಚನ್ನನ ಕುಂಟೇಶ್ವರದಿಂದ ಸೂಪರ್ ಸಾಂಗ್ ರೀ ಮಜ್ನು ಚಿತ್ರದ ಗೀತೆ ಇದು ಅಂತ ಅಂದ್ಬಿಟ್ಟು. ಎಸ್, ದ್ವಾರಕೀಶ್ ಅವರ ಪುತ್ರ ಈ ಒಂದು ಚಿತ್ರದ ಮೂಲಕ ಲಾಂಚ್ ಆಗ್ತಾರೆ ನಮ್ಮ ಕನ್ನಡ ಚಿತ್ರರಂಗಕ್ಕೆ. ಒಂದು ಉತ್ತಮ ಉದಯೋನ್ಮುಖ ಕಲಾವಿದರಾಗಿ ಅವರು ಲಾಂಚ್ ಆಗ್ತಾರೆ.

ಆ್ಯಂಡ್ ವಿಶೇಷವಾಗಿ ಈ ಒಂದು ಚಿತ್ರದ ಬಿಗ್ಗೆಸ್ಟ್ ಹೈಲೈಟ್ ಅಂತ ಹೇಳಿದ್ರೆ ಗುರುಕಿರಣ್ ರವರ ಮ್ಯೂಸಿಕ್ ಆ್ಯಂಡ್ ಅವರ ಒಂದು ವಾಯ್ಸ್. ಎಂತಹ ಸೂತಿಂಗ್ ವಾಯ್ಸ್ ಅಲ್ವಾ. ಸೊ ಗುರುಕಿರಣ್ ಹಾಗೂ ಸೌಮ್ಯಾರವರ ಕಾಂಬಿನೇಷನಲ್ಲಿ ಕೆ ಕಲ್ಯಾಣ್ ರವರ ಸಾಹಿತ್ಯದಲ್ಲಿ ಈ ಒಂದು ಗೀತೆ ಮೂಡಿಬಂದಿತ್ತು. ಆ್ಯಂಡ್ ಆಗಿನ ಕಾಲ ಅಂದ ತಕ್ಷಣ ಈ 90s ಕಿತ್ ಸಮಯದಲ್ಲಿ ಆ್ಯಂಡ್ ಅರ್ಲಿ 2000s ಸಮಯದಲ್ಲಿ, ಯಾಕಂದರೆ 2001 ಈ ಚಿತ್ರ ತೆರೆ ಕಂಡಿತ್ತು. ಈ ಚಿತ್ರದ ಹಾಡು ಸಿಕ್ಕಾಪಟ್ಟೆ ಹೈಪ್ನ ಕ್ರಿಯೇಟ್ ಮಾಡಿತ್ತು ಆ್ಯಂಡ್ ಎಲ್ಲೋ ಕಳೆದೋಗಿತ್ತು ಅಂತ ಅನಿಸ್ತು. ಹಾಗಾಗಿ ನಿಮಗೋಸ್ಕರ ಹೇಗೆ ಪ್ರಸಾರ ಮಾಡಿದೆ, ಇಷ್ಟ ಆಯಿತು ಅಂತ ಭಾವಿಸ್ತೀನಿ. ಮತ್ತೊಂದು ಇದೇ ರೀತಿ ಕಳೆದೋದಂತಹ ಗೀತೆ ನಿಮಗೋಸ್ಕರ ಪ್ಲೇ ಆಗ್ತಾ ಇದೆ ಜೋಡಿ ಚಿತ್ರದಿಂದ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಹೇಗಿದೆ ಪ್ಲೇಲಿಸ್ಟ್, ನಿಮ್ಗೆ ಇಷ್ಟ ಆಗ್ತಾ ಇದೆಯಾ? ಸೊ ಒಂದೊಂದು ಪ್ಲೇಲಿಸ್ಟ್ನು ಬಹಳ ಹುಡುಕಿ ಹೆಕ್ಕಿ ಸರ್ಚ್ ಮಾಡಿ ನಿಮಗೋಸ್ಕರ ಪ್ಲೇ ಮಾಡ್ತಾ ಇದ್ದೀನಿ. ಹಾಯ್ ಅಶ್ವಿತಾ, ಹೇಗಿದ್ದೀರಾ ಅಂತ ನಮಗೆ ಮೆಸೇಜ್ ಬಂದಿದೆ ಮುಧೋಳ ತಾಲೂಕಿನ ಅಕ್ಕಿ ಮರಡಿಯಿಂದ ವಿಠಲ ಕಂಬಾರರವರು. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೆಸೇಜ್ಗೆ. ನಾನು ಆ ದಿನಗಳಲ್ಲಿ ಒಂದು ಸಾರಿ ಆದರೂ ಈ ಹಾಡನ್ನ ಕೇಳ್ತಾ ಇದ್ದೆ, ಇದನ್ನು ಪ್ರಸಾರ ಮಾಡಿದ್ದಕ್ಕೆ ಧನ್ಯವಾದಗಳು ಅಂತ. ಆ ದಿನ ಯಾಕೆ ಸರ್, ಈ ದಿನಗಳಲ್ಲೂ ಕೇಳ್ತಾ ಹೋಗಿ, ಬಿಕಾಸ್ ಈ ಹಾಡುಗಳ ಮೆಮೊರೀಸ್ ಇದೆಯಲ್ಲ, ಅದು ಎಂದಿಗೂ ಖಾಲಿನೇ ಆಗದೇ ಇರುವಂಥದ್ದು, ಚಿರಸ್ಥಾಯಿಯಾಗಿ ನಮ್ಮ ಮನಸ್ಸಿನಲ್ಲಿ ಉಳ್ತಿರುವಂಥದ್ದು. ಹಾಯ್ ಅಶ್ವಿತಾ, ನಾವು ಸೂಪರ್ ಆಗಿದ್ದೀವಿ, ನೀವು ಹೇಗಿದ್ದೀರಾ? ಆರಾಮಾಗಿದ್ದೀರಾ? ತಿಂಡಿ ಆಯ್ತಾ? ಹಾಡುಗಳನ್ನ ಕೇಳ್ತಾ ಕೆಲಸ ಮಾಡ್ತಾ ಇದ್ದೀನಿ. ಶನಿವಾರ ಅಂತೂ ಸಖತ್ ಬ್ಯುಸಿ ರೀ ಅಂತ ಹೇಳ್ತಾ ಇದ್ದಾರೆ ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ. ನಾವು ಹೆಣ್ಮಕ್ಳು ಯಾವಾಗ ಬ್ಯುಸಿ ಆಗಿರಲ್ಲ ಹೇಳಿ, ಆಯ್ತಾ ಹಬ್ಬದ ಕ್ಲೀನಿಂಗ್ ಎಲ್ಲ. ಹಾಯ್, ಬೆಳಗಿನ ಶುಭೋದಯ, ಹಾಡುಗಳಂತೂ ಸೂಪರ್ ಅಂತ ಹೇಳ್ತಾ ಇದ್ದಾರೆ ನಮಗೆ. ಮರಬನಹಳ್ಳಿಯಿಂದ ಶಾಂಭವಿ, ಕೌಶಲ್ಯ, ಹಾಲಮ್ಮ, ರಕ್ಷಾ, ಸಿಂಧು, ಪುಷ್ಪ, ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಮೆಸೇಜ್ಗೆ. ಮುಂದಿನ ಗೀತೆನ ಕೇಳೋಣ. ಎರಡೂ ಗೀತೆಲೂ ಒಂದು ಕಾಮನ್ ಫ್ಯಾಕ್ಟರ್ ಇದೆ, ಅದೇನು ಅಂತ ಗೆಸ್ ಮಾಡಿ ನಾನು ಹೇಳಿ ಬ್ಯಾಕ್ ಟು ಬ್ಯಾಕ್ ಈ ಹಾಡನ್ನು ಪ್ಲೇ ಮಾಡ್ತಾ ಇದ್ದೀನಿ ನಿಮಗೋಸ್ಕರ. ನಿಮ್ಮ ನೆಚ್ಚಿನ ಕನ್ನಡ ಕಾಮನಬಿಲ್ನಲ್ಲಿ ಪ್ಲೇ ಮಾಡ್ತಿರೋದು ನಾನು. ನನ್ನ ಹೆಸರು ಅಶ್ವಿತಾ ಮಲ್ನಾಡ್.

ಈ ಎರಡೂ ಹಾಡುಗಳಲ್ಲಿ ಏನು ಸಾಮ್ಯತೆ ಇದೆ ಅಂತ ನಾನು ಪ್ರಶ್ನೆಯನ್ನು ಕೇಳಿದೆ. ಅದಕ್ಕೆ ಸುಮಾರಷ್ಟು ಜನ ಸಂದೇಶ ಕಳಿಸಿದ್ದಾರೆ. ತುಂಬ ಇಂಟ್ರೆಸ್ಟಿಂಗ್ ಅನಿಸಿದ ಸಂದೇಶ ಬಂದು ನಾಗರತ್ನ ಅವರು ರಾಜಾಜಿನಗರದಿಂದ ಮೆಸೇಜ್ ಮಾಡಿ ಒಂದು ಹಾಡಿನಲ್ಲಿ ಅಂಜಲಿ ಇದ್ದಾರೆ, ಇನ್ನೊಂದು ಹಾಡಿನಲ್ಲಿ ಕಿರಣ್ ಇದ್ದಾನೆ, ಚೆನ್ನಾಗಿದೆ ಅಂತ ಹೇಳ್ತಾ ಇದ್ದಾರೆ. ಓ ಮೈ ಗಾಡ್, ಅಂಜಲಿ ಆ್ಯಂಡ್ ಕಿರಣ್, ಕಿರಣ್ ಓ ಕಿರಣ್, ಅಂಜಲಿ ಓ ಅಂಜಲಿ, ಈ ರೀತಿ ಇದೆ ಅಂತ. ಸೂಪರ್, ಸಖತ್ ಸಾಂಗ್ಸ್ ಕಂಡ್ರಿ, ನಂಗೆ ಬಹಳ ಇಷ್ಟ ಆಗ್ತಾ ಇದೆ. ಅಡುಗೆ ಮನೆಯಲ್ಲೇ ರೇಡಿಯೋ ಇಟ್ಕೊಂಡು ಕೇಳಿಸ್ಕೊಳ್ತಾ ಕೆಲಸ ಮಾಡ್ತಾ ಇದ್ದೀನಿ. ತುಂಬ ಹೃದಯದ ಧನ್ಯವಾದಗಳು ಈ ಹಾಡನ್ನ ಪ್ಲೇ ಮಾಡಿದ್ಕಿಂತ. ಸುಧಾ ಬೂದಿ ಹಾಲ್ನಿಂದ ಮೆಸೇಜ್ ಮಾಡಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಹೆಣ್ಣಿನ ವರ್ಣನೆ ಬಗ್ಗೆ ಎರಡು ಗೀತೆಗಳಿದೆಯಾ ಅಂತ ದೇವಾನಂದ ಶಿವಮೊಗ್ಗದಿಂದ ಮೆಸೇಜ್ ಮಾಡಿದ್ರೆ, ಎರಡೂ ಹಾಡುಗಳಲ್ಲಿ ಎಸ್ ನಾರಾಯಣ್ ಮತ್ತು ಅನುಪ್ರಭಾಕರ್ ಅವರ ಅಭಿನಯ ಇದೆ ಅಂತ ಸರಿಯಾದಂಥ ಉತ್ತರವನ್ನು ಕಿಶನ್, ರೋಷನ್, ಶೋಭಾ, ರಾಣಿ, ಹನುಮಂತೇಗೌಡ ಹ್ಯಾಡ್ಲಿ ಮಲವಳ್ಳಿ ತಾಲೂಕಿನ ಮಂಡ್ಯ ಜಿಲ್ಲೆಯಿಂದ ಸಂದೇಶ ಕಳಿಸಿದ್ದಾರೆ. ಹಾಗೆಯೇ ಹೆಣ್ಣಿನ ವರ್ಣನೆ ಇರೋದು ಕೂಡ ಅಷ್ಟೇ ನಿಜ, ದೇವಾನಂದ ಇಟಗಿಯಿಂದ ನಮಗೆ ಸಂದೇಶ ಕಳಿಸಿದ್ದಾರೆ. ಆ್ಯಂಡ್ ಎಸ್, ಜಮಖಂಡಿಯಿಂದ ನಮಗೆ ಮೆಸೇಜ್ ಮಾಡಿದ್ದಾರೆ, ಹಾಯ್ ಮೇಡಮ್ ಮಾರ್ನಿಂಗ್ ಟಿಫನ್ ಆಯ್ತಾ ಅಂತ. ಹಾಂ ಸರ್ ಆಯ್ತು, ನಂದು ನಿಮ್ದಾಯ್ತಾ ಟಿಫನು? ವೆಲ್, ಈ ಹಾಡುಗಳನ್ನೆಲ್ಲ ಕೇಳ್ತಾ ಇದ್ರೆ ಒಂದಂತೂ ಸಹಜ, ಕೆಲವು ಹಾಡುಗಳನ್ನ ನಾವು ಕೇಳೋದಿಲ್ಲ, ಬದಲಿಗೆ ಅವುಗಳ ಜೊತೆಗೆ ನಮ್ಮ ಜೀವನವನ್ನು, ಬದುಕುಗಳನ್ನ ಹಂಚ್ಕೊಂಡ್ಬಿಟ್ಟಿರ್ತೀವಿ ಅಲ್ವಾ. ಆ ಹಾಡುಗಳು ನಮ್ಮ ಕಿವಿಗೆ ಮಾತ್ರ ಕೇಳಿಸೋದಿಲ್ಲ, ಅವು ನಮ್ಮ ಮನಸ್ಸಿನ ಯಾವುದೋ ಒಂದು ಮೂಲೆಯನ್ನು ಮುಟ್ಟುತ್ತೆ. ಈಗ ಈ ಪ್ಲೇ ಮಾಡಿದ್ರಲ್ಲ ಅಂಜಲಿ ಗೀತಾಂಜಲಿ ಸಾಂಗು, ಇದನ್ನು ನಾನು ಸ್ಕೂಲ್ ಡೇ ಅಲ್ಲಿದ್ದಾಗ ನಾನು ಡ್ಯಾನ್ಸ್ ಪರ್ಫಾರ್ಮ್ ಮಾಡಿದ್ದೆ. ನಂಗೆ ಈ ಹಾಡು ಕೇಳಿದಾಗೆಲ್ಲ ಅದೇ ನೆನಪಾಗುತ್ತೆ, ಕೈ ಗ್ಲೌಸ್ ಹಾಕಿದ್ದು, ಆ ಚಪ್ಪಾಳೆ ತಟ್ತಾ ಹಾಡನ್ನ ಡ್ಯಾನ್ಸ್ ಮಾಡಿದ್ದು ಎಲ್ಲ. ಅದೇ ರೀತಿ ಈ ಹಾಡುಗಳ ಜೊತೆಗೆ ನಮಗೊಂದು ಅವಿನಾಭಾವವಾದಂತಹ ಸಂಬಂಧ ಇರೋದಂತೂ ಸತ್ಯ. ಅದೇ ಥರ ಮತ್ತೊಂದು ಗೀತೆ, ಈ ಗೀತೆ ನಂಬರ್ 1 ಚಿತ್ರದಿಂದು. ಆ ಚಿತ್ರ ಅಂದ ತಕ್ಷಣ ನಮಗೆ ಬೆಳ್ಳಿ ಚುಕ್ಕಿ ಆ ಹಾಡು ನೆನಪಾಗುತ್ತೆ. ಆದರೆ ಇದು ಈ ಹಾಡಿದೆಯಲ್ಲ, ಇದು ಅದರಷ್ಟು ಫೇಮಸ್ ಆಗದೇ ಇದ್ರೂ ಕೂಡ ಈ ಹಾಡನ್ನು ಕೇಳಿಸ್ಕೊಂಡಾಗ ಮತ್ತೆ ಇನ್ನೊಂದ್ಸಲ ಕೇಳಿಸ್ಕೊಬೇಕು ಅಂತ ಅನ್ನೋಂಥ ಭಾವನೆಯನ್ನು ಮೂಡಿಸುತ್ತೆ. ಸೊ ಸದ್ಯಕ್ಕೆ ಕೇಳಿ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ನಿಮಗೋಸ್ಕರ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಬಹಳ ಚೆನ್ನಾಗಿದೆ ಚಿತ್ರದಿಂದ, ಬಹಳ ಚೆನ್ನಾಗಿರುವಂತಹ ಗೀತೆನ ಕೇಳಿದ್ರಿ. ಈ ಎಲ್ಲ ಗೀತೆಗಳನ್ನ ಕೇಳಿದಾಗ ಒಂದು ಕಾಲ ನೆನಪಾಗುತ್ತೆ, ಒಬ್ಬ ವ್ಯಕ್ತಿ ನೆನಪಾಗಬಹುದು, ಅಥವಾ ಒಂದು ಸಂಬಂಧ ನೆನಪಾಗ್ತಾ ಹೋಗಬಹುದು. ಕೆಲವೊಂದ್ಸಲ ನಮ್ಮನ್ನೇ ನಮಗೆ ನೆನಪಿಸ್ತಾ ಹೋಗಬಹುದು. ಮರೆತು ಹೋದ ಹಾಡುಗಳು ಮರೆಯಲಾಗದ ಭಾವಗಳಾಗಿ ನಮ್ಮ ಒಟ್ಟಿಗೆ ಸಾಗುತ್ತೆ. ಒಮ್ಮೆ ಯೋಚಿಸಿ ನೋಡಿ, ನಮ್ಮ ಬಾಲ್ಯದಲ್ಲಿ ಮನೆಯಲ್ಲಿ ರೇಡಿಯೋ ಇರ್ತಾ ಇತ್ತು, ಬೆಳಿಗ್ಗೆ ರೇಡಿಯೋದಲ್ಲಿ ಹಾಡು ಕೇಳ್ತಾ ಇದ್ದಾಗ ಅಮ್ಮ ಅಡುಗೆ ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅದೇ ಹಾಡನ್ನು ಗುನುಕ್ತಾ ಇದ್ಲು. ಅದೇ ರೀತಿ ಅಪ್ಪ ಪತ್ರಿಕೆ ಓದ್ತಾ ಹಾಡನ್ನ ಕೇಳ್ತಾ ಇದ್ರು. ಆ್ಯಂಡ್ ನಾವೇನು ಕಮ್ಮಿನ, ಸ್ಕೂಲ್ಗೆ ಹೋಗಬೇಕಾದ್ರೆ, ಸ್ಕೂಲಿಂದ ಬರಬೇಕಾದ್ರೆ ಹಾಡನ್ನು ಗುನುಗೋದು. ಸೊ ಇದೇ ರೀತಿ ಆ ಗುನುಗೋ ಹಾಡು ಮನಸ್ಸಿಗೆ ತಕ್ಷಣ ಖುಷಿನ ತಂದುಕೊಡ್ತಾ ಇತ್ತು. ಮತ್ತೆ ಅದೇ ಜಾಗಕ್ಕೆ ನಾವು ವಾಪಸ್ ಹೋಗ್ತಾ ಇದ್ದೀವಿ ಅಂತ ಅನಿಸುತ್ತೆ ಅಲ್ವಾ? ಆ ಬೇಸಿಗೆ ರಜೆ, ನಮ್ಮ ಶಾಲಾ ದಿನಗಳು, ನಮ್ಮ ಫ್ರೆಂಡ್ಸ್, ನಾವೆಲ್ಲ ಒಂದು ಬುಕ್ಕಲ್ಲಿ ಹಾಡುಗಳನ್ನ ಬರೆದಿಟ್ಕೊಂಡ್ಬಿಡ್ತಿದ್ವಿ ಒಂದು ನೋಟ್ಬುಕ್ಕಲ್ಲಿ. ಇವಾಗೆಲ್ಲ ಪ್ರಿಂಟೆಡ್ ಫಾರ್ಮೆಟಲ್ಲೇ ಸಿಕ್ಬಿಡುತ್ತೆ, ಆ್ಯಂಡ್ ಆ್ಯಪ್ಸ್ಗಳು ಇರುತ್ತೆ ಹಾಡುಗಳನ್ನ ನೆನ್ಪಿಟ್ಕೊಳ್ಳೋಕ್ಕೆ. ಬಟ್ ಅವಾಗೆಲ್ಲ ಬರೆದಿಟ್ಕೊಂಡು ಅದನ್ನು ಕಂಠಪಾಠ ಮಾಡೋದು ಅಂದರೆ ಏನೋ ಒಂದು ರೀತಿ ಖುಷಿ ಅನಿಸೋದು, ರೈಟ್? ಆ್ಯಂಡ್ ನಮ್ಮ ಫೇವ್ರೆಟ್ ಆ್ಯಕ್ಟರ್ನ ಹಾಡುಗಳು ಬಂತು ಅಂದರೆ ಕೇಳೋದೇ ಬೇಡ. ಒಂದೊಂದು ಸಾಲು ಅದಕ್ಕೆ ಅವ್ರು ಹಾಕ್ತಿದ್ದಂತಹ ಅಭಿನಯಗಳು, ತೋರಿಸಿದಂತಹ ಭಾವಗಳು, ಇವೆಲ್ಲವೂ ಕೂಡ ನಮಗೆ ನೆನಪಾಗ್ತಾ ಹೋಗ್ತಾ ಇತ್ತು. ಸೊ ಇತ್ತನ ಕಾರ್ಯಕ್ರಮಕ್ಕೆ ಮೆಚ್ಚುಗೆನ ವ್ಯಕ್ತಪಡಿಸಿ ಸುಮಾರಷ್ಟು ಜನ ಸ್ನೇಹಿತರು ಸಂದೇಶ ಕಳಿಸಿದ್ದಾರೆ. ಏನು ಸಂದೇಶ ಕಳಿಸಿದ್ದಾರೆ, ಯಾರು ಸಂದೇಶ ಕಳಿಸಿದ್ದಾರೆ ನೋಡೋಣ. ಆದರೆ ಅದಕ್ಕಿಂತ ಮುಂಚೆ ಮತ್ತೊಂದು ಮನಸ್ಸಿನ ಸೂರೆಗೊಳಿಸುವಂತಹ ಹಾಡು ನಿಮಗೋಸ್ಕರ ಪ್ಲೇ ಆಗ್ತಾ ಸಾಗುತ್ತೆ ನಿಮ್ಮ ನೆಚ್ಚಿನ ಕನ್ನಡ ಕಾಮನ ಬಿಲ್ಲಿನಲ್ಲಿ.

ಓ ಗುಲಾಬಿಯೇ ಚಿತ್ರದಿಂದ ಈ ಬ್ಯೂಟಿಫುಲ್ ಟ್ರ್ಯಾಕ್ನ ಕೇಳಿದ್ರಿ. ಆವಾಗಿನ ಕಾಲದಲ್ಲಿ ಟಿವಿಲಿ ಸಿಕ್ಕಾಪಟ್ಟೆ ರಾರಾಜಿಸಿದಂತಹ ಗೀತೆಗಳಿದ್ದು. ಸೊ ಅವಾಗೆಲ್ಲ ಟಿವಿಲಿ ಒಂದು ಪ್ರೋಗ್ರಾಮ್ ಬರೋದ್ರಿ, ಐ ಮೀನ್ ಈಗಲೂ ಬರುತ್ತೆ, ಈ ಹೊಸದಾಗಿ ರಿಲೀಸ್ ಆಗಿರೋ ಮೂವಿ ಸಾಂಗ್ಸ್ಗಳನ್ನೆಲ್ಲ ಪ್ಲೇ ಮಾಡೋರು. ನಾವೆಲ್ಲ ಸ್ಕೂಲಿಂದ ಬಂದಾಗ ಹೋಮ್ವರ್ಕ್ ಎಲ್ಲ ಬರೆದು ಮುಗಿಸಿ ಯೂಸ್ ಟು ವೇಟ್ ಫಾರ್ ದಟ್ ಪ್ರೋಗ್ರಾಮ್. ಆ್ಯಂಡ್ ಆ ನೆನಪುಗಳನ್ನ ನಿಮ್ಮ ಮೂಲಕ ನಾನು ಕೂಡ ಮತ್ತೆ ಜೀವಿಸ್ತಾ ಇದ್ದೀನಿ ಅಂತ ಹೇಳ್ತಾ, ಶ್ರೀನಿವಾಸ್ ಪದ್ಮನಾಭನಗರದಿಂದ ಮೆಸೇಜ್ ಮಾಡಿದ್ದಾರೆ, ಅಶ್ವಿತಾ ಹಾಡುಗಳಂತೂ ಸಕ್ಕದಾಗಿದೆ ಅಂತ ಹೇಳ್ತಾ ಇದ್ದಾರೆ ನಮಗೆ. ಶೋಭಾ ಶೆಟ್ಟಿ ಚಿಕ್ಕಮಗಳೂರಿನಿಂದ. ನಾನು ಎಲ್ಲಿರ್ತೀನೋ ಅಲ್ಲಿ ರೇಡಿಯೋ ಇರ್ತಾ ಇತ್ತು, ರೂಮ್ನಲ್ಲಿ, ಬಟ್ಟೆ ಸ್ಟಿಚಿಂಗ್ನಲ್ಲಿ, ಕಿಚನ್ನಲ್ಲಿ, ಬಟ್ಟೆ ವಾಶ್ ಮಾಡಬೇಕಾದ್ರೆ ಎಲ್ಲಿ ಬೇಕಾದರೂ ರೇಡಿಯೋ ಎತ್ಕೊಂಡು ಹೋಗ್ತಾ ಇದ್ದೆ. ನನಗೆ ರೇಡಿಯೋ ಅಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ನಮಗೆ. ನಂಬರ್ ರನ್ನಿಂಗ್ ವಿತ್ 3538. ಸೊ ನಿಮ್ಮ ಹೆಸರನ್ನ ತಿಳಿಸಿದ್ರೆ ಚೆನ್ನಾಗಿರೋದು. ಓಕೆ, ದೀಪಾ ಆನೇಕಲ್ನಿಂದ ಮೆಸೇಜ್ ಮಾಡಿದ್ರ, ಥ್ಯಾಂಕ್ ಯು ಸೋ ಮಚ್ ದೀಪಾ ಅವರೇ. ವೆರಿ ಗುಡ್ ಸಾಂಗ್ಸ್ ಪ್ಲೇಯಿಂಗ್, 100% ಸಂತೋಷ ಆಗ್ತಾ ಇದೆ ನನಗೆ ಅಂತ ನಂಜಪ್ಪ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಸರ್, ನಿಮಗೆ ಖುಷಿ ಆದರೆ ಅದೇ ನಮಗೆ ಸಂತೋಷ ಕೂಡ. ಗಜೇಂದ್ರಗಢದಿಂದ ಶೋಭಾ, ಇವತ್ತು ಸಂತೋಷದ ಮೊದಲ ಗೀತೆಗಳನ್ನ ಕೇಳ್ತಾ ಇದ್ದೀವಿ, ನನಗೆ ಬಹಳ ಖುಷಿ ಆಯಿತು ಅಂತ ಸಂದೇಶ ಕಳಿಸಿದ್ರ. ನಿಮಗೆ ಖುಷಿಯಾಗಿರೋದನ್ನ ಕೇಳಿ ನನಗೂ ಕೂಡ ಅಷ್ಟೇ ಖುಷಿ ಆಯಿತು. ಓ ಮೈನಾ ನನ್ನ ಮೈನಾ ಈ ಹಾಡನ್ನ ಕೇಳಿ ಎಷ್ಟು ಟೈಮ್ ಆಯಿತು ಮೇಡಮ್, ಥ್ಯಾಂಕ್ ಯು ಸೋ ಮಚ್ ಪ್ಲೇ ಮಾಡಿದ್ದಕ್ಕೆ ಅಂತ ಮಂಜುರಾಣಿ ಮೈಸೂರಿನಿಂದ ಮೆಸೇಜ್ ಮಾಡಿದರೆ. ಸಿಂಧನೂರು ಸುರೇಶ್ ಬಲುಟಗಿ ನಮಗೆ ಸಂದೇಶ ಕಳಿಸಿದ್ದಾರೆ, ನನಗೆ ಇಷ್ಟಾದಂತಹ ಅಪರೂಪದ ಹಾಡುಗಳನ್ನ ಪ್ಲೇ ಮಾಡ್ತಿದ್ದೀರಾ, ಥ್ಯಾಂಕ್ ಯು ಅಂತ ಶ್ವೇತಾ ಹೆಸರಾ ಸುಳ್ಯದಿಂದ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ತಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ ಅಂತ ಹೇಳ್ತಾ ಇಲ್ಲಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸಾದಿನಿ. ಆ್ಯಂಡ್ ಸದ್ಯಕ್ಕೆ ನಾನು ಟಾಟಾ ಬಾಯ್ ಬಾಯ್ ಅಂತ ಹೇಳ್ತಾ ಮುಂಬರುವಂಥ ಅರ್ಜಿನ ಸ್ವಾಗತಿಸ್ತಾ ಇದ್ದೀನಿ. ಹ್ಯಾವ್ ಅ ಗ್ರೇಟ್ ವೀಕೆಂಡ್, ಸಿಗೋಣ ಮತ್ತೆ ಮಾತಾಡ್ತಾ ಒಂದೊಳ್ಳೆ ವಿಷಯದ ಬಗ್ಗೆ. ಕೇಳ್ತಾರೆ ಕೇಳಿಸ್ತಾರೆ 101.3 ಕನ್ನಡ ಕಾಮನಬಿಲ್ಲನ್ನು ನಿಮ್ಮ ಜೊತೆಗಿದ್ದಿದ್ದು ನಾನು ಆರ್ ಜೆ ಅಶ್ವಥ ಮಲ್ನಾಟ್.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಿಜ ಹೇಳ್ಬೇಕಾ, ಇದೀಗ ಬೇಸಿಗೆ ಪ್ರಾರಂಭ ಆಗಿದಷ್ಟು ಅಷ್ಟರಲ್ಲಿ 7,000 ರೂಪಾಯಿಯ ವಿದ್ಯುತ್ ಬಿಲ್ಲು ಬರಲಾರಂಭಿಸಿದೆ. ನನ್ನ ಹೆಂಡತಿ ಮೊದಲಿಂದಲೂ ಹೇಳ್ತಾ ಇದ್ಲು ಸೋಲಾರ್ ಪ್ಯಾನಲ್ ಅಳವಡಿಸೋಣ ಅಂತ ಹೇಳ್ತಿದ್ಲು. ಸರ್ಕಾರ ಸಹಾಯಧನನು ಕೊಡುತ್ತೆ, ನಾನು ಕೇಳಿದವರಿಗೆಲ್ಲ 0 ಬಿಲ್ಲೇ ಬರುತ್ತೆ. ಈ ಬಾರಿ ನಾನು ಅಳವಡಿಸಲೇಬೇಕು. ವಿದ್ಯುತ್ ಉಚಿತವಾಗಿ ಸಿಗುವಾಗ ನೀವೇಕೆ ಯೋಚಿಸುತ್ತಿದ್ದೀರಾ? ನೀವು ಸಹ ಅಳವಡಿಸಿಕೊಳ್ಳಿ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ, ಶುಭ ಮುಂಜಾನೆ. ಸಮಯ ಆಗಿರೋದು 11:03 ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಸದ್ಯಕ್ಕೆ ಈ ಹೊತ್ತಿನ ಕಾರ್ಯಕ್ರಮ ಆಪ್ಕಿ ಪಸಂದ್. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ನಿಮ್ಮ ನೆಚ್ಚಿನ ಹಳೆಯ ಹಿಂದಿ ಗೀತೆಗಳನ್ನ ಕೇಳುವಂತಹ ಹೊತ್ತು. ನಿಮಗೆ ಯಾವ ಹಳೆಯ ಗೀತೆಯನ್ನ ಕೇಳಬೇಕು ಅನಿಸ್ತಾ ಇದೆ, ನೀವು ನಮಗೆ ಸಂದೇಶವನ್ನು ಬರೆದು ಕಳಿಸಿ 9480901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ ನಿಮ್ಮ ಸಂದೇಶಗಳು ಬರಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇದ್ದೀನಿ. ಮೊದಲನೇ ಗೀತೆ ಬರ್ತಾ ಇದೆ ಕರ್ಲೆ ಪ್ಯಾರ್ ಕರ್ಲೆ ಅನ್ನುವಂತಹ ಗೀತೆಯಿಂದ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ ಆಪ್ಕಿ ಪಸಂದ್ ಕಾರ್ಯಕ್ರಮ ಸಾಕ್ತಾ ಇದೆ. ಆಪ್ಕಿ ಪಸಂದ್ ಕಾರ್ಯಕ್ರಮದಲ್ಲಿ ಸಾಕಷ್ಟು ಜನ ಸ್ನೇಹಿತರು ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ರಘುನಾರಾಯಣ ಅವರು ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ನಂಬರ್ ಎಂಡಿಂಗ್ ವಿತ್ 9641. ನಿಮ್ಮ ಹೆಸರು, ಭಾಗ್ಯ ಜ್ಯೋತಿ ಹಾಗೂ ಮನೆಯವರು ಶಿವಲಿಂಗಪ್ಪ ಭದ್ರೆ ಅವರು ಕಲಬುರಗಿ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಸುಧಾಮೂರ್ತಿ ಕೆಹಳ್ಳಿ ಬೆಂಗಳೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಮೇಡಮ್ ನಮಸ್ಕಾರ, ನಮಗೋಸ್ಕರ ಒಂದು ಗೀತೆಯನ್ನು ಪ್ರಸಾರ ಮಾಡಿ ಅಂತ ಹೇಳ್ತಾ ಇರೋದು ದಿವಾಕರ್ಷಣ ಈ ಮೂಡುಬಿದ್ರೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ಎನ್ ಆರ್ ಪ್ರಸಾದ್ ಅವರು ಸಂದೇಶವನ್ನ ಕಳಿಸಿದ್ದಾರೆ. ರಾಜಾಜಿನಗರದಿಂದ ಅಖಿಲ ಪ್ರಸಾದ್ ಅವರು ರೊಟ್ಟಿಗೆ ಕೂಡ ಸಂದೇಶವನ್ನ ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ಹರ್ಷಿತಾ ಮಂಜುನಾಥ್ ಅವರು ಲಗ್ಗೇರಿಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನೇತ್ರಾ ಅವರು ಕೆಂಗೇರಿಯಿಂದ ಸಂದೇಶ ಕಳಿಸಿದ್ದಾರೆ. ಕಿಶನ್ ರೋಷನ್ ಶೋಭಾರಾಣಿ ಹನುಮಂತೇಗೌಡ ಹಾಳ್ಳಿ ಮಳವಳ್ಳಿ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಜೊತೆಗೆ ವಿಠಲಾಪುರದಿಂದ ಪದ್ಮಶ್ರೀಧರ್ ಅವರು, ಅನಂತಕುಮಾರ್ ಅವರು ಧನ್ಯವಾದಗಳನ್ನು ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಗೀತೆ ಬರ್ತಾ ಇರೋದು, ಮತ್ತೊಂದು ಸಂದೇಶ ಬರ್ತಾ ಇರೋದು ಕಬಾಡಿ ವೆಂಕಟೇಶ್ ಕಬಾಡಿ ಇಂದ್ರ ಬಿನ್ನಿಪೇಟೆಯಿಂದ ಸಂದೇಶ ಬರ್ತಾ ಇದೆ. ನಾಗೇಶ್ ದೀಪ ಋತ್ವಿಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಬೇಲೂರು ಹಾಸನ ತಾಲೂಕದಿಂದ ಸಂದೇಶ ಬಂದಿದೆ. ಜೊತೆಗೆ ಕಲ್ಲೂರು ಮಹದೇವ್ ಪ್ರಕಾಶ್ ಅವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಶುಭಾನ್ ಖೋರಿ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಸಾಕಷ್ಟು ಸ್ನೇಹಿತರು ಸಂದೇಶವನ್ನು ಕಳಿಸಿದ್ದಾರೆ. ಸಂದೇಶ ಕಳಿಸಿರೋ ಎಲ್ಲ ಸ್ನೇಹಿತರಿಗೂ ಕೂಡ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ಸುರ್ಬೇನ್ ಚಾವ್ಲಾ ಅವರ ಹುಟ್ಟುಹಬ್ಬ ಅಂತ ಸಾಕಷ್ಟು ಜನ ಸಂದೇಶವನ್ನು ಕಳಿಸಿದ್ದೀರಿ. ಬಟ್ ಇವತ್ತು ನಾನು ಮಾತಾಡ್ತಾ ಇರುವಂತಹ ವಿಷಯ ಏನು ಗೊತ್ತಾ, ಉಸ್ತಾದ್ ರಾಜಾ ಅಲಿ ಖಾನ್ ಅವರ ಹುಟ್ಟುಹಬ್ಬದ ಪ್ರಯುಕ್ತ ಒಂದಷ್ಟು ಟ್ರಿವ್ಯಾಗಳನ್ನು ತಗೊಂಡು ಬಂದಿದ್ದೀನಿ. ಆಗಸ್ಟ್ 8, 1962 ಜನಿಸಿದ ಉಸ್ತಾದ್ ರಾಜಾ ಅಲಿ ಖಾನ್ ಅವರು ಹಿಂದೂಸ್ತಾನಿ ಶಾಸ್ತ್ರೀಯ ಸಂಗೀತದ ಖ್ಯಾತ ಗಾಯಕರು. ಅವರು ಪ್ರಸಿದ್ಧ ಪಟಿಯಾಲ ಘರಾನ ಅನ್ನುವಂತಹ ಪರಂಪರೆಯ ಪ್ರಮುಖ ಕಲಾವಿದರಾಗಿದ್ದರು. ಈ ಸಂಗೀತದ ಮನೆತನದಲ್ಲಿ ಹುಟ್ಟಿ ಈ ಒಂದು ಹಿಂದೂಸ್ತಾನಿ ಸಂಗೀತವನ್ನು, ಹಿಂದೂಸ್ತಾನಿ ಹಾಡುಗಳನ್ನು ಹಾಡಿ ಸಾಕಷ್ಟು ಹೆಸರನ್ನು ಗಳಿಸಿದ್ದಾರೆ. ಸೊ ಇವರ ಹುಟ್ಟುಹಬ್ಬಕ್ಕೆ ಒಂದು ಶುಭಾಶಯವನ್ನು ತಿಳಿಸ್ತಾ ಇವತ್ತಿನ ಒಂದಷ್ಟು ಟ್ರಿವ್ಯಾಗಳನ್ನು ಹಂಚಿಕೊಳ್ತಾ ಆಪ್ಕಿ ಪಸಂದ್ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೀನಿ. ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಬರ್ತಾ ಇದೆ ಕಿಶೋರ್ ಕುಮಾರ್ ಅವರ ಧ್ವನಿಯಲ್ಲಿ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿರೋದು 11:26 ಕೇಳ್ತಾ ಇದ್ರ ಆಪ್ಕಿ ಪಸಂದ್ ಕಾರ್ಯಕ್ರಮ. ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳು ನಿಮಗಾಗಿ ಪ್ರಸಾರ ಆಗ್ತಾ ಇದೆ. ಹಾಗೆ ನಾನು ಕೂಡ ಇವತ್ತು ಮಾತಾಡ್ತಾ ಇದ್ದೆ ಉಸ್ತಾದ್ ರಾಜಾ ಅಲಿ ಖಾನ್ ಅವರ ಬಗ್ಗೆ. ಸೊ ಅವರು ಭಾರತದ ದಿಗ್ಗಜ ಶಾಸ್ತ್ರೀಯ ಗಾಯಕ ಉಸ್ತಾದ್ ಬಡಿ ಗುಲಾಮ್ ಅಲಿ ಖಾನ್ ಅವರ ಮೊಮ್ಮಗ. ಹಾಗೆ ಅವರ ತಂದೆ ಉಸ್ತಾದ್ ಮುನ್ನುವಾರ್ ಅಲಿ ಖಾನ್ ಅವರು ಕೂಡ ಹೆಸರಾಂತ ಗಾಯಕರು. ಸೊ ಈ ರೀತಿ ತಂದೆ ಹಾಗೆ ತಾತ ಎಲ್ಲರೂ ಕೂಡ ಸಂಗೀತದ ಒಂದು ಶಾಸ್ತ್ರೀಯ ಸಂಗೀತದಲ್ಲೇ ಇದ್ದಾಗ ಆಬ್ವಿಯಸ್ಲಿ ಸಂಗೀತನೇ ಅವರ ಒಂದು ಬ್ಲಡ್ಡಲ್ಲಿ ಬರೋದು ಸಹಜ ಅಲ್ವಾ. ಸೊ ಸಂಗೀತವೇ ಅವರ ಕುಟುಂಬದ ಪರಂಪರೆಯಾಗಿತ್ತು. ಖಯಾಲ್, ಠುಮ್ರಿ, ದಾದ್ರಾ, ಗಜಲ್ ಸೇರಿದಂತೆ ಹಲವಾರು ಶೈಲಿಗಳಲ್ಲಿ ಇವರು ಹಾಡನ್ನು ಹಾಡ್ತಾ ಇದ್ರು. ಹಾಗೆ ಎಲ್ಲದರಲ್ಲೂ ಕೂಡ ನೈಪುಣ್ಯತೆಯನ್ನು ಹೊಂದಿದ್ರು. ರಾಜಾ ಅಲಿ ಖಾನ್ ಅವರು ಕೇವಲ ಗಜಲ್ ಆಲ್ಬಮ್ಗಳಿಗೆ ಸಂಗೀತ ನಿರ್ದೇಶನವನ್ನು ಮಾಡಿಲ್ಲ, ಹೆಚ್ಚು ಹಾಡುಗಳನ್ನು ಕೂಡ ಸಂಗೀತ ನಿರ್ದೇಶನದ ಜೊತೆಗೆ ಹಾಡುಗಳನ್ನು ಕೂಡ ಹಾಡಿದ್ದಾರೆ. ಇದಾಗಿತ್ತು ಇವತ್ತಿನ ಆಪ್ಕಿ ಪಸಂದ್ ಕಾರ್ಯಕ್ರಮ. ಸರಿಯಾಗಿ 11:30 ನೀವು ಕೇಳ್ತೀರಾ ಸ್ಟಂಪ್ಡ್ ಕಾರ್ಯಕ್ರಮ. ಹಾಗೆ ಸಂದೇಶಕ್ಕೆ ಬರೋಣ. ಯಾರೆಲ್ಲ ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ನಾಗೇಶ್ ದೀಪಾ ಋತ್ವಿಕ್ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಕಲ್ಲೂರು ಮಹದೇವ್ ಪ್ರಕಾಶ್ ಗುಬ್ಬಿಯಿಂದ, ಶುಭಾನ್ ಕೋರಿ ಅವರು, ಹಾಗೆ ಶಶಿಕಲಾ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿರೋದು ದಿಲೀಪ್ ಕಲ್ಯಾಣ್ಕರ್ ಅವರು. ಹಾಗೆ ಗೋಪಾಲ್ ಸಂದೇಶವನ್ನು ಕಳಿಸಿದ್ದಾರೆ, ಮಾಗಡಿ ರಸ್ತೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಮಂಜುನಾಥ್ ಅವರು ಸಂದೇಶವನ್ನು ಕಳಿಸಿದ್ದಾರೆ, ನಂಬರ್ ಎಂಡಿಂಗ್ ವಿತ್ 4456 ಇವರು ಕೂಡ ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಸುಧಾ ಅವರಿಂದ ಸಂದೇಶ ಬಂದಿದೆ. ಹಾಗೆ ಮತ್ತೊಂದು ಸಂದೇಶ, ಯಾರಿದು ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ಹಾಗೆ ನಂಬರ್ ಎಂಡಿಂಗ್ ವಿತ್ 58971 ಇವರು, ಹೂವಳೆ ಲಕ್ಷ್ಮೀ ಚಂದ್ರಶೇಖರ್ ಅವರು ವಿದ್ಯಾನಗರದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಹಳೆ ನೆನಪನ್ನು ನೆನಪಿಸುವಂಥ ಹಳೆ ಗೀತೆಗಳನ್ನು ಪ್ರಸಾರ ಮಾಡ್ತಾ ಇದ್ದೀರಿ, ಥ್ಯಾಂಕ್ ಯು ಸೋ ಮಚ್, ಒಳ್ಳೆಯ ಕಾರ್ಯಕ್ರಮ ಅಂತ ಹೇಳ್ತಾ ಇದ್ದಾರೆ. ಪಂಡಿತ್ ಚನ್ನಪ್ಪ ಅವರು, ತೇಜಸ್ವಿನಿ ಅವರು, ನಿರ್ಮಲ ಸಾರವಾಡಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ಕೇವಲ ಅರ್ಧ ಗಂಟೆ ಕಾಲಾವಕಾಶ ಇತ್ತು. ಸೊ ಎಲ್ಲರ ಗೀತೆಗಳನ್ನು ಪ್ರಸಾರ ಮಾಡುವಂತಹ ಪ್ರಯತ್ನ ಖಂಡಿತ ಎಲ್ಲರ ಗೀತೆಗಳನ್ನು ಪ್ರಸಾರ ಮಾಡೋದಕ್ಕಾಗೋದಿಲ್ಲ. ಈ ಅರ್ಧ ಗಂಟೆಯಲ್ಲಿ ಯಾರು ಸಂದೇಶಗಳನ್ನು ಕಳಿಸಿ ಯಾವ ಗೀತೆಗಳು ರಿಪಿಟೇಟಿವ್ ಆಗಿ ಪ್ರಸಾರ ಆಗೋದಿಲ್ವೋ ಅಂತಹ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಪ್ರಸಾರ ಮಾಡಿದ್ದೀವಿ. ಯಾರ್ದೆಲ್ಲ ಸಂದೇಶವನ್ನು ಹೆಸರನ್ನು ಹೇಳಿದ್ದೀನಿ, ನಿಮ್ಮ ಸಂದೇಶಗಳನ್ನು ನಾನು ಓದಿದ್ದೀನಿ, ಹಾಗೆ ನಿಮ್ಮ ಹಾಡು ಪ್ರಸಾರ ಆಗಿಲ್ಲ ಅಂತಂದರೆ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಪ್ರತಿದಿನವೂ ಆಪ್ಕಿ ಪಸಂದ್ ಕಾರ್ಯಕ್ರಮ ಮೂಡಿ ಬರುತ್ತೆ. ನಿಮ್ಮಿಷ್ಟದ ನಿಮ್ಮ ನೆಚ್ಚಿನ ಹಳೆಯ ಗೀತೆಗಳನ್ನು ಕೇಳುವಂತಹ ಸಮಯ ಇವತ್ತು 11:30 ಮುಂದಿನ ಕಾರ್ಯಕ್ರಮ ಸ್ಟಂಪ್ಡ್ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗುತ್ತೆ ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಹರ್ಷವರ್ಧನ್ ಶೀಲ್ವಂತ್. ಮಹಾತ್ಮ ಗಾಂಧೀಜಿ ಅವರ ನೇತೃತ್ವದಲ್ಲಿ ಬ್ರಿಟಿಷರೇ ಭಾರತ ಬಿಟ್ಟು ತೊಲಗಿ ಕ್ವಿಟ್ ಇಂಡಿಯಾ ಚಳವಳಿ ಆರಂಭವಾದ ದಿನವಿಂದು. 1942ರಲ್ಲಿ ಮಾಡು ಇಲ್ಲವೇ ಮಡಿ ಎಂಬ ರಣಮಂತ್ರದೊಂದಿಗೆ ಆಂದೋಲನದಲ್ಲಿ ಪಾಲ್ಗೊಂಡು ದೇಶಕ್ಕಾಗಿ ತ್ಯಾಗ ಹಾಗೂ ಬಲಿದಾನಗೈದ ಮಹಾನ್ ಚೇತನಗಳಿಗೆ ನಾಡಿನ ವಿವಿಧೆಡೆ ಇಂದು ಗೌರವ ಅರ್ಪಿಸಲಾಗುತ್ತಿದೆ. ವಿಜಯನಗರದ ಸುವರ್ಣಯುಗದ ರೂವಾರಿ ಕನ್ನಡ ರಾಜ್ಯರಮಣ ಬಿರುದಾಂಕಿತ ಶ್ರೀಕೃಷ್ಣದೇವರಾಯರು ಪಟ್ಟಾಭಿಷಕ್ತಗೊಂಡ ದಿನವಿಂದು. 12ನೇ ರಾಷ್ಟೀಯ ಕೈಮಗ್ಗ ದಿನಾಚರಣೆ ಹಿನ್ನೆಲೆ 2026ನೇ ಸಾಲಿನ ರಾಜ್ಯಮಟ್ಟದ ಕೈಮಗ್ಗ ನೇಕಾರರ ಪ್ರಶಸ್ತಿಗೆ ಇಳಕಲ್ ರೇಷ್ಮೆ ಸೀರೆ ನೇಯ್ಗೆಗಾಗಿ ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡದ ಗುರುನಾಥ್ ಗೊಂಡ್ವಾಳ್ ಪ್ರಥಮ ಸ್ಥಾನದೊಂದಿಗೆ 25,000 ರೂಪಾಯಿ ನಗದು ಬಹುಮಾನ ಪಡೆದಿದ್ದಾರೆ. ಜವಳಿ ಇಲಾಖೆ ಕಾರ್ಯದರ್ಶಿ ರೋಹಿಣಿ ಸಿಂಧೂರಿ ಬೆಂಗಳೂರಿನಲ್ಲಿ ಜರುಗಿದ ಕಾರ್ಯಕ್ರಮದಲ್ಲಿ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ಪ್ರದೇಶ ಸಮಾಚಾರಕ್ಕಾಗಿ ಗುರುನಾಥ್ ತಮ್ಮ ಸಂತಸ ಹಂಚಿಕೊಂಡಿದ್ದಾರೆ.
1: ಖುಷಿಯಾಯ್ತು, ಬೌದ್ಧ ಶುದ್ಧ ಬೇಡಿಕೆ ಇಟ್ಕೊಂಡು 43 ವರ್ಷ ಆಯ್ತು. ನಾವು ಅಂದ್ರೆ ಅವ್ ಎಲ್ಲ ಯಾರು ಹೇಳ್ತಾರೆ ಒಟ್ಟು ಡಿಸೈನ್ ಮಾಡ್ತೀವಿ, ಕೊಡ್ತಾರೆ ಯಾವ ಮಾರ್ಕೆಟ್ ಬೇಕಂತಾರೆ ಅವು ಮಾಡ್ತೀವಿ. ಬಾಗಲಕೋಟೆ ಜಿಲ್ಲೆ ಗುಳೇದಗುಡ್ಡ ಕೈಮಗ್ಗ ಕನಾ ಸೀರೆ ಕುಳಿ ಮಾಡಿದ್ರು, ಕಾರ್ಯಕ್ರಮದಲ್ಲಿ ಕನಾ ಸೀರೆ ಕೂಡ ಮಾಡಿದ್ರು. ಅಮಾಸ್ರಿ ಮೇಡಮ್ ಅವ್ರು ಬಂದಿದ್ರು, ಖುಷಿಯಾಯ್ತು. ನೇಕಾರಿಕೆ ಅನ್ನೋದು ಒಟ್ಟು ನಮಗ ಖುಷಿ ಬಹಳ. ನ್ಯಾಚುರಲ್ ಕಲರ್ನ ಬಂತು, ಪೀಳಿಗೆ ಆದ್ರೆ ಎಲ್ಲ ಒಳ್ಳೇದಾಗುತ್ತೆ. ನೇಕಾರಿಕೆ ಅನ್ನೋದು ಉಳಿದೈತಿ, ಎಲ್ಲರಿಗೂ ಒಳ್ಳೇದಾಗುತ್ತೆ, ಬೇಸ್ಬೇಕನ್ನೋದು ನಾವು.
0: ಬಾಗಲಕೋಟೆ ಜಿಲ್ಲೆಯಲ್ಲಿ ಆಯ್ದ 60 ಸರ್ಕಾರಿ ಶಾಲೆಗಳ ಗುಣಮಟ್ಟ ಹಾಗೂ ಮೂಲಸೌಕರ್ಯಗಳನ್ನು ಕಾರ್ಪೊರೇಟ್ ಸಾಮಾಜಿಕ ಹೊಣೆಗಾರಿಕೆ ನಿಧಿ ಯೋಜನೆ ಅಡಿ ಅಭಿವೃದ್ಧಿಪಡಿಸಲು ಯೋಜಿಸಲಾಗಿದೆ ಎಂದು ಜಿಲ್ಲಾಧಿಕಾರಿ ಸಂಗಪ್ಪ ತಿಳಿಸಿದ್ದಾರೆ. ಬೆಂಗಳೂರಿನ ಹಿಂದೂಸ್ತಾನ್ ಏರೋನಾಟಿಕ್ಸ್ ಲಿಮಿಟೆಡ್ ಎಚ್ಎಎಲ್ ವಿಮಾನ ನಿಲ್ದಾಣದಲ್ಲಿ ದೇಶದಲ್ಲೇ ಪ್ರಥಮ ಉಪಗ್ರಹ ಆಧಾರಿತ ನಿಖರ ನೇವಿಗೇಷನ್ ವ್ಯವಸ್ಥೆ ಹೆಲಿಕಾಪ್ಟರ್ಗಳಿಗಾಗಿ ವಿನ್ಯಾಸಗೊಳಿಸಿ ಅನುಷ್ಠಾನಗೊಳಿಸಲಾಗಿದೆ ಎಂದು ಎಚ್ಎಎಲ್ ವ್ಯವಸ್ಥಾಪಕ ನಿರ್ದೇಶಕ ಕೆ ರವಿ ತಿಳಿಸಿದ್ದಾರೆ. ಕೊಪ್ಪಳ ಜಿಲ್ಲೆ ಮುನಿರಾಬಾದಿನ ಕಾಡಾ ಸಭಾಂಗಣದಲ್ಲಿ 11ನೇ ತಾರೀಖು ಮಧ್ಯಾಹ್ನ 3:30ಕ್ಕೆ 126ನೇ ನೀರಾವರಿ ಸಲಹಾ ಸಮಿತಿ ಸಭೆ ನಡೆಯಲಿದೆ. ತುಂಗಭದ್ರಾ ಜಲಾಶಯದಲ್ಲಿ ಲಭ್ಯವಿರುವ ನೀರನ್ನು ಪ್ರಸಕ್ತ ಹಂಗಾಮಿಗೆ ಬಳಸಿಕೊಳ್ಳುವ ಬಗ್ಗೆ ಈ ಸಭೆ ನಿರ್ಧರಿಸಲಿದೆ. ರಕ್ತದಾನ ಜೀವದಾನವಾಗಿದ್ದು ಪ್ರತಿಯೊಬ್ಬರೂ ರಕ್ತದಾನ ಮಾಡುವುದರಿಂದ ತುರ್ತು ಸಂದರ್ಭಗಳಲ್ಲಿ ಅಮೂಲ್ಯ ಜೀವಗಳನ್ನು ಉಳಿಸಬಹುದು ಎಂದು ಬಳ್ಳಾರಿ ಜಿಲ್ಲಾಧಿಕಾರಿ ಕೆ ನಾಗೇಂದ್ರ ಪ್ರಸಾದ್ ಹೇಳಿದ್ದಾರೆ. ಜಿಂದಾಲ್ ಸ್ಟೀಲ್ ವರ್ಕ್ಸ್ ಸಹಯೋಗದಲ್ಲಿ ಆರೋಗ್ಯ ಇಲಾಖೆ ಒಪಿಜೆ ಸೆಂಟರ್ನಲ್ಲಿ ಆಯೋಜಿಸಿದ್ದ 2ನೇ ಆವೃತ್ತಿಯ ರಕ್ತಮಿತ್ರ ರಕ್ತದಾನ ಶಿಬಿರಕ್ಕೆ ಚಾಲನೆ ನೀಡಿ ಅವರು ಮಾತನಾಡಿದರು. ಚಿಕ್ಕಮಗಳೂರು ಜಿಲ್ಲೆ ಮೂಡಿಗೆರೆ ಚಾರ್ಮಾಡಿ ಘಾಟ್ ರಸ್ತೆಯ ಕೊಟ್ಟಿಗೆಹಾರ ಬಳಿ ನಿಂತಿದ್ದ ಲಾರಿಗೆ ಕಾರು ಅಪ್ಪಳಿಸಿ ತುಮಕೂರು ಜಿಲ್ಲೆ ಗುಬ್ಬಿ ತಾಲೂಕು ಹಳಿಲ್ಗದ್ದೆ ಗ್ರಾಮದ 3 ಸಾವನ್ನಪ್ಪಿ 2 ಗಂಭೀರವಾಗಿ ಗಾಯಗೊಂಡ ದುರ್ಘಟನೆ ಇಂದು ಬೆಳಗ್ಗೆ ಸಂಭವಿಸಿದೆ. ಹಣದಿಂದ ಸಾಧನೆ ಸಲಕರಣೆ ಪಡೆಯಬಹುದು, ಧರ್ಮ ಮಾರ್ಗದಿಂದ ಮಾತ್ರ ನೆಮ್ಮದಿ ಶಾಂತಿ ಗಳಿಸಬಹುದು ಎಂದು ಶ್ರೀ ಸತ್ಯಾತ್ಮತೀರ್ಥ ಸ್ವಾಮೀಜಿ ನುಡಿದರು. ಧಾರವಾಡದ ಉತ್ತರಾದಿ ಮಠದಲ್ಲಿ 31ನೇ ಚಾತುರ್ಮಾಸ್ಯ ನಿಮಿತ್ತ ಸ್ವಾಗತ ಸಮಾರಂಭದಲ್ಲಿ ಅವರು ಆಶೀರ್ವಚನ ನೀಡಿದರು. ತಮ್ಮ ಪೂಜ್ಯ ಗುರುಗಳಾದ ಶ್ರೀ ಸತ್ಯಪ್ರಮೋದ ತೀರ್ಥರ ಜನ್ಮಸ್ಥಳವಾದ ಧಾರವಾಡ ತಮ್ಮ ಮೇಲೆ ಅನುಗ್ರಹದ ಧಾರೆ ಎರೆದಿದೆ ಎಂದರು. ಮೇಲುಕೋಟೆಯ ಖಾದ್ರಿ ಶಾಮಣ್ಣ ಸ್ಮಾರಕ ಟ್ರಸ್ಟ್ ಬೆಂಗಳೂರಿನ ಶೇಷಾದ್ರಿಪುರಂ ಕಾಲೇಜು ಸಮ್ಮೇಳನ ಸಭಾಂಗಣದಲ್ಲಿ ಇಂದು ಬೆಳಗ್ಗೆ ಆಯೋಜಿಸಿದ್ದ ಸಮಾರಂಭದಲ್ಲಿ ಹಿರಿಯ ಪತ್ರಕರ್ತ ಎನ್ ಉದಯ್ಕುಮಾರ್ ಅವರಿಗೆ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನಿಸಿ ಗೌರವಿಸಿದರು. ರಂಗಭೂಮಿಯ ಹಿರಿಯ ಕಲಾವಿದೆ ಜಯಲಕ್ಷ್ಮಿ ಪಾಟೀಲ್ ಅವರ ಕುರಿತು ಪತ್ರಕರ್ತ ಡಾ ಗಣೇಶ್ ಅಮಿನ್ಗಡ್ ರಚಿಸಿದ ರಂಗಬಾನಾಡಿ ಕೃತಿ ಧಾರವಾಡ ರಂಗಾಯಣದ ರಂಗ ಸಮುಚ್ಚಯ ಸಭಾಭವನದಲ್ಲಿ ಇಂದು ಸಂಜೆ 6:30ಕ್ಕೆ ಬಿಡುಗಡೆಯಾಗಲಿದೆ. ಬೆಂಗಳೂರಿನ ಲಾಲ್ಬಾಗ್ನಲ್ಲಿ ಆಯೋಜಿತ ಫಲಪುಷ್ಪ ಪ್ರದರ್ಶನದಲ್ಲಿ ಇಂದು ಮಧ್ಯಾಹ್ನ 1 ಗಂಟೆಗೆ ಚಿತ್ರನಟಿ ಅಮೂಲ್ಯ ಜಗದೀಶ್ ಇಕೆಬಾನ್ ಪುಷ್ಪರಂಗೋಲಿ ತರಕಾರಿ ಕಲಾಕೃತಿ ಡಚ್ ಹೂವಿನ ಜೋಡಣೆ ಹಾಗೂ ಬೋನ್ಸಾಯಿ ಗಿಡಗಳ ಪ್ರದರ್ಶಿನಿ ಉದ್ಘಾಟಿಸಲಿದ್ದಾರೆ. ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ವಿವಿಧೆಡೆ ಸಚಿವ ಸಿ ಪುಟ್ಟರಂಗಶೆಟ್ಟಿ ಬರ ಅಧ್ಯಯನ ನಡೆಸಿದರು. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ರಾಷ್ಟೀಯ ವಾರ್ತಾ ಪ್ರಸಾರ ಮಧ್ಯಾಹ್ನ 1:10ಕ್ಕೆ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ನಮಸ್ಕಾರ, ದಿಸ್ ಇಸ್ ಶ್ರೀವಿದ್ಯಾ ಲೈವ್ ಫ್ರಮ್ ದ ಸ್ಟುಡಿಯೋಸ್ ಆಫ್ ಆಲ್ ಇಂಡಿಯಾ ರೇಡಿಯೋ ಎಫ್ಎಂ ರೇನ್ಬೋ 101.3 6:31 ಸೆಕೆಂಡ್ಸ್ ಆನ್ ದ ಸ್ಟುಡಿಯೋ ಕ್ಲಾಕ್. ಫ್ರಮ್ ದ ಟೈಮ್ಲೆಸ್ ರೊಮ್ಯಾನ್ಸ್ ಆಫ್ ದಿಲ್ವಾಲೆ ದುಲ್ಹನಿಯಾ ಲೇ ಜಾಯೆಂಗೆ ಟು ದಿ ಇಮೋಷನಲ್ ಡೆಪ್ತ್ ಆಫ್ ಮೈ ನೇಮ್ ಇಸ್ ಖಾನ್. ಫ್ರಮ್ ದಿ ಅನ್ಫರ್ಗೆಟಬಲ್ ಅಂಜಲಿ ಟು ದ ಫಿಯರ್ಲೆಸ್ ಸಿಮ್ರನ್, ಕಾಜೋಲ್ ಹ್ಯಾಸ್ ಗಿವನ್ ಇಂಡಿಯನ್ ಸಿನಿಮಾ ಕ್ಯಾರೆಕ್ಟರ್ಸ್ ದಟ್ ಕಂಟಿನ್ಯೂ ಟು ಇನ್ಸ್ಪೈರ್ ಜನರೇಷನ್ಸ್. With her natural acting style, infectious energy and remarkable versatility, she remains one of Bollywood's most cherished stars. Here's to celebrating the incredible journey of Kajol, who celebrated her birthday on 5th August. Stay tuned to All India Radio FM Rainbow on 101.3 Dil Kya Kare.

0: पे दिल वाले दुल्हनिया ले जाएंगे. स्टे ट्यून टू ऑल इंडिया रेडियो FM रेनबो ऑन 101.3. आई विल बी बैक आफ्टर द शॉर्ट ब्रेक.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನೂ ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಹಾಯ್, ಹಲೋ, ನಮಸ್ಕಾರ ಸ್ನೇಹಿತರೆ. ಸಮಯವಾಗಿದೆ 1:01 ಕೇಳ್ತಾ ಇದ್ರೆ ಆಕಾಶವಾಣಿ FM ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮಕ್ಕೆ

ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಕರೆಯಲ್ಲಿ ಕೈರುಚಿ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ರೆಸಿಪಿ ಒಬ್ಬರು ಕಾಲರ್ ಒಬ್ರು ಸ್ನೇಹಿತರು ಶೇರ್ ಮಾಡಿದರು, ಅದನ್ನು ನಾನು ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ಒಂದು ಮೆಸೇಜನ್ನು ಕಳಿಸಿ ನಮಗೆ ಹೇಳಿದ್ದಾರೆ, ಈ ಒಂದು ಯುನೀಕ್ ಆಗಿರುವಂತಹ ಹಾಗೆ ಡಯಟ್ ಮಾಡೋರಿಗೆ ತುಂಬಾ ಯೂಸ್ ಆಗುವಂತಹ ರೆಸಿಪಿ ಇದು, ಜೊತೆಗೆ ಹೈ ಪ್ರೋಟೀನ್ ರೆಸಿಪಿ ಅಂತ ಹೇಳಿದರೆ ತಪ್ಪಾಗಲ್ಲ. ಸೊ ಇದನ್ನು ಶೇರ್ ಮಾಡಿದ್ದಾರೆ. ಸೊ ಇದೇನು ಗೊತ್ತಾ, ಪನ್ನೀರ್ ಮತ್ತು ಮೆಂತ್ಯ ಬೈಟ್ಸ್ ಅಂತ ಕರೆದ್ರಂತೆ ಅವರು. ಮೆಂತ್ಯ ಸೊಪ್ಪನ್ನ ಚಿಕ್ಕದಾಗಿ ಕಟ್ ಮಾಡಿಕೊಂಡು ಚೆನ್ನಾಗಿ ಬಾಡಿಸ್ಕೊಬೇಕು ಸ್ವಲ್ಪ ಎಣ್ಣೆ ಹಾಕ್ಕೊಂಡು. ಜೊತೆಗೆ ಆ ಬಾಡಿಸಿರುವಂತಹ ಮೆಂತ್ಯ ಸೊಪ್ಪಿಗೆ ಸ್ವಲ್ಪ ತುರಿದಿರುವಂತಹ ಪನ್ನೀರ್, ಸ್ವೀಟ್ ಪೊಟೇಟೊ, ಗೆಣಸು, ಸಿಹಿ ಗೆಣಸು ಇರುತ್ತಲ್ಲ, ಸಿಹಿ ಗೆಣಸನ್ನು ಕೂಡ ಬೇಯಿಸ್ಕೊಂಡು ಸ್ವಲ್ಪ ತುರ್ಕೊಂಡು, ಜೊತೆಗೆ ಈರುಳ್ಳಿ, ಹಸಿಮೆಣಸಿನಕಾಯಿ ಸ್ವಲ್ಪ ಇದನ್ನೆಲ್ಲನೂ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿ. ಜೊತೆಗೆ ಸ್ವಲ್ಪ ಉಪ್ಪು, ಸ್ವಲ್ಪ ಖಾರದ ಪುಡಿ, ಹಾಗೆ ಚಟ್ಪಟ ಅನ್ನೋದಕ್ಕೆ ಚಾಟ್ ಮಸಾಲವನ್ನು ಹಾಕಿ ಇದೆಲ್ಲವನ್ನು ಬೆರೆಸಿ ಬೈಂಡಿಂಗ್ ಆಗೋದಕ್ಕೆ ಕಡಲೆ ಹಿಟ್ಟನ್ನು ಬಳಸಬೇಕು. ಇದೆಲ್ಲವನ್ನು ಬಳಸಿ ಚೆನ್ನಾಗಿ ಒಂದು ಚಪಾತಿ ಹಿಟ್ಟು ರೀತಿಯಲ್ಲಿ ಕಲಿಸ್ಕೊಂಡು ಸಣ್ಣ ಸಣ್ಣ ಬೈಟ್, ಸಣ್ಣ ಸಣ್ಣ ರೋಲ್ ಥರ ಮಾಡಿಕೊಂಡು ಇದನ್ನು ಒಂದು ತವ ಮೇಲೆ ಎಣ್ಣೆ ಅಥವಾ ತುಪ್ಪ ನೀವೇನು ಬಳಸ್ತಿರೋ ಅದನ್ನು ಬಳಸಿ ಶ್ಯಾಲೋ ಫ್ರೈ ಮಾಡಿಕೊಂಡು ತಿಂತಾ ಇದ್ದರೆ ಸಖತ್ ಟೇಸ್ಟಿಯಾಗಿರುತ್ತೆ. ಇದನ್ನು ಶ್ಯಾಲೋ ಫ್ರೈ ಮಾಡಿ ಒಂದು ತಟ್ಟೆಗೆ ಹಾಕ್ಕೊಳ್ಳಿ, ಅದ್ರ ಮೇಲ್ಗಡೆ ಸ್ವಲ್ಪ ಚಾಟ್ ಮಸಾಲ ಜೊತೆಗೆ ಸ್ವಲ್ಪ ನಿಂಬೆ ರಸಾನ ಹಾಕಿ ಯಾರಿಗಾದರೂ ಸರ್ವ್ ಮಾಡಿರಿ. ಅಪ್ಪ, ನನಗೆ ಬಾಯಲ್ಲಿ ನೀರು ಬರ್ತಾ ಇದೆ, ಅಷ್ಟು ಟೇಸ್ಟಿಯಾಗಿರುತ್ತೆ ಈ ಒಂದು ರೆಸಿಪಿ. ಹಾಗೆ ಮೆಂತ್ಯ ಸೊಪ್ಪನ್ನು ಹಾಗೆ ತಿನ್ನಲ್ಲ, ಕಹಿ ಇರುತ್ತೆ ಅಂತ ಹೇಳೋರಿಗೆ ಇದು ಸಖತ್ತಾಗಿರುವಂತಹ ರೆಸಿಪಿ. ಥ್ಯಾಂಕ್ ಯು ಶ್ರುತಿ ಅವರೇ, ಈ ಒಂದು ರೆಸಿಪಿನ ನೀವು ನಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದಕ್ಕೆ. ಹಾಗೆ ನಮ್ಮ ಸ್ನೇಹಿತರು ಕೂಡ ಕೇಳಿಸ್ಕೊಳ್ತಿರೋ ಎಲ್ಲ ಸ್ನೇಹಿತರು ಕೂಡ ಈ ಒಂದು ರೆಸಿಪಿನ ಟ್ರೈ ಮಾಡಿ ಹೇಗಿತ್ತು ಅಂತ ನಮಗೆ ತಿಳಿಸ್ಕೊಡಿ ಅಂತ ಹೇಳ್ತಾ, ಇವತ್ತಿನ ಕರೆಯಲಿ ಕೈರುಚಿ ಕಾರ್ಯಕ್ರಮದಲ್ಲಿ ನಾನು ಹೇಳಿದಂತಹ ರೆಸಿಪಿ ನಿಮಗೆ ತುಂಬ ಇಷ್ಟ ಆಯಿತು ಅಂತ ಭಾವಿಸ್ತಾ, ಥ್ಯಾಂಕ್ ಯು ನೀವೆಲ್ಲರೂ ಕೂಡ ಶ್ರುತಿ ಅವರಿಗೆ ಧನ್ಯವಾದಗಳನ್ನು ಹೇಳಿಬಿಡಿ. ನಿಮಗೆ ಈ ಒಂದು ರೆಸಿಪಿ ಸಖತ್ ಟೇಸ್ಟಿಯಾಗಿ ಅನಿಸ್ತು ಅಂತ. ಮಕ್ಕಳಿಗೂ ಕೂಡ ಮಾಡ್ಕೊಡ್ಬೋದು, ಮಕ್ಕಳಿಗೂ ಕೂಡ ಇದು ಸಖತ್ ಹೆಲ್ದಿ ಆ್ಯಂಡ್ ಟೇಸ್ಟಿಯಾಗಿರುತ್ತೆ. ಸ್ಕೂಲ್ ಡಬ್ಬಿಗೆಲ್ಲ ಏನಪ್ಪ ಸ್ನ್ಯಾಕ್ಸ್ ಹಾಕೋದು ಅಂತ ನೀವೇನಾದರೂ ಯೋಚನೆ ಮಾಡ್ತಿದ್ರೆ, ಅಥವಾ ಮನೆಗೆ ಬಂದಾಗ ಏನಪ್ಪ ಸ್ನ್ಯಾಕ್ಸ್ ಮಾಡ್ಕೊಡೋದು ಅಂತ ನೀವು ಯೋಚನೆ ಮಾಡ್ತಾ ಇದ್ರೆ, ಯೋಚನೆ ಮಾಡೋಕ್ಕೆ ಹೋಗ್ಬಿಡಿ. ಈ ಮೆಂತ್ಯ ಪನ್ನೀರ್ ಬೈಟ್ಸ್ನ ಟ್ರೈ ಮಾಡಿ, ಹೈ ಪ್ರೋಟೀನ್ ಇರುತ್ತೆ, ಹೆಲ್ದಿಯಾಗೂ ಇರುತ್ತೆ. ಹೊರಗಡೆ ತಿನ್ನೋ ಅಭ್ಯಾಸನೇ ಮಕ್ಕಳು ಬಿಟ್ಬಿಟ್ಟು ಮನೆಯಲ್ಲೇ ಕುತ್ಕೊಂಡು ತಿಂತಾ ಇರ್ತಾರ್ರಿ, ಅಷ್ಟು ಚೆನ್ನಾಗಿರುವಂತಹ ರೆಸಿಪಿ ಇದು. ಥ್ಯಾಂಕ್ ಯು ಸೋ ಮಚ್ ಶ್ರುತಿ ಅವರೇ ನಿಮ್ಮ ಸಂದೇಶಕ್ಕೆ, ಹಾಗೆ ನಿಮ್ಮ ಈ ಒಂದು ರೆಸಿಪಿಗೆ ಅಂತ ಹೇಳ್ತಾ. ನೀವು ಕೂಡ ಇದೇ ರೀತಿ ರೆಸಿಪಿಗಳನ್ನು ಹೇಳಬೇಕಾ ಅಥವಾ ನಮಗೆ ತಿಳಿಸ್ಕೊಡ್ಬೇಕಾ, ನಿಮ್ಮ ರೆಸಿಪಿ ಆನ್ ಏರ್ ಬರಬೇಕಾ, ನೀವು ನಮಗೆ ಕರೆ ಮಾಡಿ ಕೂಡ ತಿಳಿಸ್ಬೋದು. ಇವತ್ತು ಬಹುಶಃ ಈ ಒಂದು ಚಂಕ್ ಮುಗೀತು, ಬಟ್ ಪ್ರತಿದಿನವೂ ಕೂಡ ಕರೆಯಲ್ಲಿ ಕೈರುಚಿ ಬರ್ತಾ ಇರುತ್ತೆ. ನೀವು ಕರೆ ಮಾಡಿ ಕೂಡ ನಿಮ್ಮ ರೆಸಿಪಿಯನ್ನು ನೀವು ತಿಳಿಸ್ಕೊಡ್ಬಹುದು, ಅಥವಾ ನೀವು ವಾಟ್ಸಪ್ ಮುಖಾಂತರ ಕೂಡ ನಿಮ್ಮ ರೆಸಿಪಿಯನ್ನು ನಮ್ಮ ಜೊತೆ ಶೇರ್ ಮಾಡ್ಕೊಳ್ಬಹುದು ಅಂತ ಹೇಳ್ತಾ, ಕಾರ್ಯಕ್ರಮದಲ್ಲಿ ಈ ಒಂದು ಗೀತೆ ನಿಮಗಾಗಿ ಪ್ರಸಾರ ಆಗುತ್ತೆ. ಅದಾದ ನಂತರ ಕನ್ನಡದಲ್ಲಿ ವಾರ್ತಾ ಸಂಚಿಕೆಗಳು 1:10 ಗಂಟೆಗೆ.

0: ಜೀವನದಲ್ಲಿ ಸಾಮರಸ್ಯವನ್ನ ಕಂಡುಕೊಳ್ಳುವುದಾಗಿದೆ. ಈ ನುಡಿಮುತ್ತು ರವೀಂದ್ರನಾಥ ಟ್ಯಾಗೋರ್ ಅವರದು.
1: ಆಕಾಶವಾಣಿ ಸಮಯ 1:10. ಇನ್ನೀಗ ಕನ್ನಡದಲ್ಲಿ ವಾರ್ತಾ ಪ್ರಸಾರ.
2: ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ವಾರ್ತೆಗಳ ವಿವರ. ಬದಲಾಗುತ್ತಿರುವ ಈ ಕಾಲಘಟ್ಟದಲ್ಲಿ ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಕಾಣಲು ಸಾಧ್ಯ ಎಂದು ಪ್ರಧಾನಿ ನರೇಂದ್ರ ಮೋದಿ ತಿಳಿಸಿದ್ದಾರೆ. ಭಾರತೀಯ ತಂತ್ರಜ್ಞಾನ ಸಂಸ್ಥೆ ಐಐಟಿ ದೆಹಲಿಯ 57ನೇ ಘಟಿಕೋತ್ಸವ ಸಮಾರಂಭವನ್ನು ಉದ್ದೇಶಿಸಿ ಭಾಷಣ ಮಾಡಿದ ಪ್ರಧಾನಿ, ಜಗತ್ತು, ತಂತ್ರಜ್ಞಾನ, ಉದ್ಯಮ ಹಾಗೂ ವೃತ್ತಿ ಕ್ಷೇತ್ರಗಳು ಬದಲಾಗುತ್ತಿರುತ್ತದೆ. ಈ ಬದಲಾವಣೆ ನಡುವೆ ಸವಾಲುಗಳನ್ನು ಎದುರಿಸಿ ಹೊಸ ಪರಿಹಾರ ಕಂಡುಕೊಳ್ಳುವ ಧೈರ್ಯ ತೋರುವವರಿಗೆ ನೂತನ ಅವಕಾಶಗಳು ದೊರೆಯುತ್ತವೆ ಎಂದರು. ಪದವಿ ಪಡೆಯುತ್ತಿರುವ ವಿದ್ಯಾರ್ಥಿಗಳು ಕೇವಲ ತಮ್ಮ ಶಿಕ್ಷಣವನ್ನು ಪೂರ್ಣಗೊಳಿಸುತ್ತಿಲ್ಲ, ಬದಲಿಗೆ ಜೀವನದ ಹೊಸ ಅಧ್ಯಾಯ ಪ್ರಾರಂಭಿಸುತ್ತಿದ್ದಾರೆ. ಮುಂದಿನ ದಿನಗಳಲ್ಲಿ ಕ್ಯಾಂಪಸ್ ಜೀವನದ ನೆನಪುಗಳನ್ನು ಸದಾ ಸ್ಮರಿಸಲಿದ್ದು ಈ ಕ್ಷಣವನ್ನು ಆನಂದಿಸುವಂತೆ ವಿದ್ಯಾರ್ಥಿಗಳಿಗೆ ಕರೆ ನೀಡಿದರು. ನೂತನ ಪಯಣ ಆರಂಭಿಸುತ್ತಿರುವ ಎಲ್ಲಾ ಪದವೀಧರರಿಗೆ ಶುಭ ಹಾರೈಸಿ ಅಭಿನಂದಿಸಿದರು. ಈ ಸಮಾರಂಭದಲ್ಲಿ ಸ್ನಾತಕ, ಸ್ನಾತಕೋತ್ತರ ಹಾಗೂ 587 ಪಿಎಚ್ಡಿ ಸಂಶೋಧಕರು ಸೇರಿದಂತೆ ಒಟ್ಟು 3,000 ಹೆಚ್ಚು ಪದವೀಧರರು ಭಾಗವಹಿಸಿದ್ದರು. ಈ ವೇಳೆ ಪ್ರಧಾನಿಯವರು ಸಂಸ್ಥೆಯ ಪ್ರತಿಷ್ಠಿತ ರಾಷ್ಟಪತಿಗಳ ಚಿನ್ನದ ಪದಕ, ನಿರ್ದೇಶಕರ ಚಿನ್ನದ ಪದಕ, ಶಂಕರ್ ದಯಾಳ್ ಶರ್ಮಾ ಚಿನ್ನದ ಪದಕ ಹಾಗೂ ಪರ್ಫೆಕ್ಟ್ 10 ಚಿನ್ನದ ಪದಕಗಳನ್ನು ಸಾಧಕ ವಿದ್ಯಾರ್ಥಿಗಳಿಗೆ ಪ್ರದಾನ ಮಾಡಿದರು. ಐಐಟಿ ದೆಹಲಿಯ ಸೋನಿಪತ್ ಆವರಣದಲ್ಲಿ ಸ್ಥಾಪಿಸಲಾಗಿರುವ ಕೃತಕ ಬುದ್ದಿಮತ್ತೆ ಆಧಾರಿತ ಉನ್ನತ ಸಾಮರ್ಥ್ಯದ ಸೂಪರ್ ಕಂಪ್ಯೂಟಿಂಗ್ ಸೌಲಭ್ಯ ಪರಂಪ್ರಜ್ಞಾವನ್ನು ಸಹ ಪ್ರಧಾನಿಯವರು ವರ್ಚುಯಲ್ ಮೂಲಕ ಉದ್ಘಾಟಿಸಿದರು. ಈ ಅತ್ಯಾಧುನಿಕ ಸೌಲಭ್ಯವು ಎಐ, ಡೇಟಾ ಸೈನ್ಸ್ ಹಾಗೂ ಸುಧಾರಿತ ಸಂಶೋಧನಾ ಕ್ಷೇತ್ರಗಳಲ್ಲಿ ಸಂಸ್ಥೆಯ ಸಾಮರ್ಥ್ಯವನ್ನು ಗಣನೀಯವಾಗಿ ಹೆಚ್ಚಿಸಲಿದೆ. ಬ್ರಿಕ್ಸ್ ಸದಸ್ಯ ರಾಷ್ಟಗಳ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ ಮಧ್ಯಪ್ರದೇಶದ ಭೋಪಾಲ್ನಲ್ಲಿಂದು ನಡೆಯಲಿದೆ. ಸಾಂಸ್ಕೃತಿಕ ಪರಂಪರೆ, ವಸ್ತು ಸಂಗ್ರಹಾಲಯ, ಸೃಜನಶೀಲ ಆರ್ಥಿಕತೆ ಹಾಗೂ ಸಾಂಸ್ಕೃತಿಕ ವಿನಿಮಯದ ಕುರಿತು ಇಲ್ಲಿ ಚರ್ಚಿಸಲಾಗುವುದು. ಭವಿಷ್ಯದ ಬಾಂಧವ್ಯಕ್ಕೆ ಹಾದಿ ರೂಪಿಸುವ ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಘೋಷಣೆಯನ್ನು ಅಂಗೀಕರಿಸುವ ಮೂಲಕ ಸಭೆ ಮುಕ್ತಾಯಗೊಳ್ಳಲಿದೆ. ಸಭೆಯ ಬಳಿಕ ಮುಖ್ಯಮಂತ್ರಿ ಡಾ ಮೋಹನ್ ಯಾದವ್ ಅವರು ಆಯೋಜಿಸಿರುವ ಔತಣಕೂಟದಲ್ಲಿ ಭಾಗವಹಿಸಲಿರುವ ವಿದೇಶಿ ನಿಯೋಗವು ನಂತರ ಸಾಂಚಿಗೆ ತೆರಳಿ ವಿಶ್ವಪ್ರಸಿದ್ದ ಸಾಂಚಿ ಸ್ತೂಪ, ಬುದ್ಧ ಜಂಬೂದ್ವೀಪ ಮತ್ತು ಚೇತಯಗಿರಿ ದೇವಾಲಯಗಳನ್ನು ವೀಕ್ಷಿಸಲಿದೆ. ಸಂಜೆ ಬೌದ್ಧ ಇತಿಹಾಸ ಮತ್ತು ಕಲೆಯ ಕುರಿತ 3D ಪ್ರೊಜೆಕ್ಷನ್ ಮ್ಯಾಪಿಂಗ್ ಹಾಗೂ ಬೆಳಕು ಧ್ವನಿ ಪ್ರದರ್ಶನವನ್ನು ವೀಕ್ಷಿಸಲಿರುವ ಅತಿಥಿಗಳಿಗೆ ದಾಲ್ ಬಾಪ್ಲಾ ಮತ್ತು ಕೋಡೋ ಕುಟ್ಕಿ ಸಿರಿಧಾನ್ಯಗಳ ಸಾಂಪ್ರದಾಯಿಕ ಖಾದ್ಯಗಳ ಸೌಲಭ್ಯ ಕಲ್ಪಿಸಲಾಗಿದೆ. ಇದಕ್ಕೂ ಮುನ್ನ ಕೇಂದ್ರ ಸಾಂಸ್ಕೃತಿಕ ಮತ್ತು ಪ್ರವಾಸೋದ್ಯಮ ಸಚಿವ ಗಜೇಂದ್ರ ಸಿಂಗ್ ಶೇಖಾವತ್ ಅವರು ಇಂಡೋನೇಷ್ಯಾ ಹಾಗೂ ದಕ್ಷಿಣ ಆಫ್ರಿಕಾದ ಸಾಂಸ್ಕೃತಿಕ ಸಚಿವರೊಂದಿಗೆ ದ್ವಿಪಕ್ಷೀಯ ಮಾತುಕತೆ ನಡೆಸಿದ್ದು, ಇಂಡೋನೇಷ್ಯಾದ ಪ್ರಂಬನನ್ ದೇವಾಲಯ ಜೀರ್ಣೋದ್ದಾರ ಮತ್ತು ಉಭಯ ದೇಶಗಳ ಸಾಂಸ್ಕೃತಿಕ ಸಂಬಂಧ ಬಲಪಡಿಸುವ ಕುರಿತು ಸಮಾಲೋಚಿಸಿದ್ದಾರೆ. ಭಾರತೀಯ ಗ್ರಾಹಕರಿಗೆ ಯುಪಿಐ ಡಿಜಿಟಲ್ ಪಾವತಿ ಸೇವೆ ಸಂಪೂರ್ಣ ಉಚಿತವಾಗಿ ಮುಂದುವರಿಯಲಿದೆ ಎಂದು ಭಾರತೀಯ ಪಾವತಿ ಮಂಡಳಿ ಪ್ರಕಟಿಸಿದೆ. ಪ್ರತಿಯೋರ್ವ ಭಾರತೀಯನು ಯಾವುದೇ ವಹಿವಾಟು ಶುಲ್ಕವಿಲ್ಲದೆ ತಕ್ಷಣದ ಡಿಜಿಟಲ್ ಪಾವತಿಗಳನ್ನು ಮಾಡಬಹುದು ಮತ್ತು ಸಣ್ಣ ವ್ಯಾಪಾರಿಗಳು ಡಿಜಿಟಲ್ ಪಾವತಿಗಳನ್ನು ಸ್ವೀಕರಿಸಲು ಯಾವುದೇ ಶುಲ್ಕ ನೀಡಬೇಕಾಗಿಲ್ಲ ಎಂದು ಸಂಸ್ಥೆ ಸ್ಪಷ್ಟಪಡಿಸಿದೆ. ಯುಪಿಐ ವ್ಯವಸ್ಥೆಯ ಭದ್ರತೆ, ತಂತ್ರಜ್ಞಾನ ಮತ್ತು ವಂಚನೆ ತಡೆಗಟ್ಟುವಿಕೆಗೆ ಬ್ಯಾಂಕುಗಳು, ಫಿನ್ಟೆಕ್ ಕಂಪನಿಗಳು, ಎನ್ಪಿಸಿಐ ಹಾಗೂ ಆರ್ಬಿಐ ನಿರಂತರ ಗಮನಹರಿಸಿವೆ ಎಂದು ಮಂಡಳಿ ತಿಳಿಸಿದೆ. ಓಣಂ ಹಬ್ಬದ ಪ್ರಯುಕ್ತ ಪ್ರಯಾಣಿಕರ ಸಾಂದ್ರತೆ ನಿಯಂತ್ರಿಸಲು ಮತ್ತು ಸಾರ್ವಜನಿಕರ ಅನುಕೂಲಕ್ಕಾಗಿ ಭಾರತೀಯ ರೈಲ್ವೆ ಕೇರಳಂಗೆ ಒಟ್ಟು 112 ವಿಶೇಷ ರೈಲು ಸೇವೆಗಳನ್ನು ಘೋಷಿಸಿದೆ. ಇದೇ 14ರಿಂದ ಸೆಪ್ಟೆಂಬರ್ 6ರವರೆಗೆ ವಿಶೇಷ ರೈಲುಗಳು ಸಂಚರಿಸಲಿವೆ. ಈ ಪೈಕಿ ಕರ್ನಾಟಕ, ತಮಿಳುನಾಡು, ಆಂಧ್ರಪ್ರದೇಶ, ತೆಲಂಗಾಣ ಹಾಗೂ ದೇಶದ ಪೂರ್ವ ವಲಯಗಳಿಂದ ಮುಖ್ಯವಾಗಿ ರೈಲು ಸೇವೆಗಳನ್ನು ಕಲ್ಪಿಸಲಾಗಿದೆ. ಒಟ್ಟು 112 ಸೇವೆಗಳಲ್ಲಿ 38 ರೈಲುಗಳು ದಕ್ಷಿಣ ರೈಲ್ವೆ ವ್ಯಾಪ್ತಿಯಲ್ಲಿ ಚಲಿಸಲಿದ್ದು, ಇತರೆ ವಲಯಗಳಿಗೆ 16 ಹೆಚ್ಚುವರಿ ಸೇವೆಗಳನ್ನು ದಕ್ಷಿಣ ರೈಲ್ವೆ ಪ್ರಕಟಿಸಿದೆ. ಉಳಿದಂತೆ ಇತರ ರೈಲ್ವೆ ವಲಯಗಳು 58 ಓಣಂ ವಿಶೇಷ ರೈಲುಗಳನ್ನು ಒದಗಿಸಲಿವೆ. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
3: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
4: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
5: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
4: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
2: ಜಾರ್ಖಂಡ್ ಸಾರ್ವಜನಿಕ ಸೇವಾ ಆಯೋಗ JPSC ನಡೆಸಿರುವ 14ನೇ ನಾಗರಿಕ ಸೇವೆಗಳ ಪ್ರಿಲಿಮಿನರಿ ಪರೀಕ್ಷೆಯ ಅಕ್ರಮ ಖಂಡಿಸಿ ಪ್ರತಿಭಟನೆ ನಡೆಸುತ್ತಿರುವ JPSC JSSC ಅಭ್ಯರ್ಥಿಗಳ ನ್ಯಾಯವೇದಿಕೆ ಪ್ರತಿನಿಧಿಗಳು ಹಾಗೂ ರಾಜ್ಯ ಸರ್ಕಾರದ ನಡುವೆ ಇಂದು ರಾಂಚಿಯಲ್ಲಿ ದ್ವಿತೀಯ ಹಂತದ ಮಾತುಕತೆ ನಡೆದಿದೆ. 15 ದಿನಗಳಿಂದ ಪ್ರತಿಭಟನೆ ಮುಂದುವರೆದಿದ್ದು, ವಿದ್ಯಾರ್ಥಿ ನಾಯಕ ದೇವೇಂದ್ರನಾಥ್ ಮಹತೋ ನಡೆಸುತ್ತಿರುವ ಉಪವಾಸ ಸತ್ಯಾಗ್ರಹ 6ನೇ ದಿನಕ್ಕೆ ಕಾಲಿಟ್ಟಿದೆ. 8 ಸದಸ್ಯರ ವಿದ್ಯಾರ್ಥಿ ನಿಯೋಗವು TDPL ಏಜೆನ್ಸಿ ನಡೆಸಿರುವ ಎಲ್ಲಾ ಪರೀಕ್ಷೆಗಳನ್ನು ರದ್ದುಗೊಳಿಸಲು ಹಾಗೂ ಅಕ್ರಮಗಳ ಕುರಿತು ಸಮಗ್ರ ತನಿಖೆ ನಡೆಸಿದೆ.

0: ಸಲು ಒತ್ತಾಯಿಸಿದೆ. ನಿನ್ನೆ ನಾಲ್ವರು ಸಚಿವರಿದ್ದ ನಿಯೋಗದೊಂದಿಗೆ ನಡೆದ ಮೊದಲ ಸುತ್ತಿನ ಸಮಾಲೋಚನೆ ಯಾವುದೇ ನಿರ್ಣಯಗಳಾಗದೆ ಅಂತ್ಯಗೊಂಡಿತ್ತು. ಸರ್ಕಾರದ ಭರವಸೆಗಳಿಗೆ ಮಣಿಯದೆ ಪರೀಕ್ಷಾ ಪ್ರಕ್ರಿಯೆಯಲ್ಲಿ ಪಾರದರ್ಶಕತೆ ಕಾಯ್ದುಕೊಂಡು ಹಾಗೂ ಸ್ಪಷ್ಟ ನಿರ್ಧಾರ ಕೈಗೊಳ್ಳುವವರೆಗೆ ಹೋರಾಟ ಹಿಂಪಡೆಯುವುದಿಲ್ಲ ಎಂದು ಪ್ರತಿಭಟನಾ ನಿರತ ಅಭ್ಯರ್ಥಿಗಳು ಸ್ಪಷ್ಟಪಡಿಸಿದ್ದಾರೆ. ಹಿಮಾಚಲ ಪ್ರದೇಶದ ಚಂಬಾ ಜಿಲ್ಲೆ ತಿಸ್ಸಾ ಭೈರಗಢ್ ಮಾರ್ಗದಲ್ಲಿ ಸಂಭವಿಸಿದ ಬಸ್ ದುರಂತದಲ್ಲಿ ಕನಿಷ್ಠ 7 ಮಂದಿ ಮೃತಪಟ್ಟಿದ್ದು 11 ಮಂದಿ ಗಾಯಗೊಂಡಿದ್ದಾರೆ. ಸಾರಿಗೆ ಬಸ್ 100 ಅಡಿ ಆಳದ ಕಂದಕಕ್ಕೆ ಉರುಳಿ ದುರ್ಘಟನೆ ಸಂಭವಿಸಿದೆ. ಘಟನೆ ಕುರಿತು ಪ್ರಧಾನಿ ನರೇಂದ್ರ ಮೋದಿ ದುಃಖ ವ್ಯಕ್ತಪಡಿಸಿದ್ದಾರೆ. ಸಾಮಾಜಿಕ ಮಾಧ್ಯಮ ಸಂದೇಶದಲ್ಲಿ ಅವರು ಮೃತಪಟ್ಟವರ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದ್ದು ಗಾಯಗೊಂಡವರ ಶೀಘ್ರ ಚೇತರಿಕೆಗೆ ಪ್ರಾರ್ಥಿಸಿದ್ದಾರೆ. ಹವಾಮಾನ ವೈಪರೀತ್ಯ ಹಾಗೂ ಜಮ್ಮು ಶ್ರೀನಗರ ರಾಷ್ಟೀಯ ಹೆದ್ದಾರಿಯ ಹಲವು ಭಾಗಗಳಲ್ಲಿ ರಸ್ತೆ ಸ್ಥಿತಿ ಸಮರ್ಪಕವಾಗಿಲ್ಲದ ಹಿನ್ನೆಲೆಯಲ್ಲಿ ಜಮ್ಮುವಿನಿಂದ ಬಲ್ತಾಲ್ ಕಡೆಗೆ ತೆರಳಬೇಕಿದ್ದ ಅಮರನಾಥ ಯಾತ್ರೆಯನ್ನು ಇಂದು ರದ್ದುಗೊಳಿಸಲಾಗಿದೆ. ಆದರೆ ಬಲ್ತಾಲ್ನಿಂದ ಪವಿತ್ರ ಗುಹೆಯತ್ತ ತೆರಳುವ ಯಾತ್ರೆ ವಾಡಿಕೆಯಂತೆ ಮುಂದುವರೆದಿದ್ದು ಇಂದು ಬೆಳಗ್ಗೆಯಿಂದ 1,200 ಹೆಚ್ಚು ಯಾತ್ರಿಕರು ದರ್ಶನ ಪಡೆದಿದ್ದಾರೆ. ಈಗಾಗಲೇ ದರ್ಶನ ಪೂರ್ಣಗೊಳಿಸಿರುವ ಯಾತ್ರಿಕರಿಗೆ ಬಲ್ತಾಲ್ನಿಂದ ಜಮ್ಮುವಿನತ್ತ ತೆರಳಲು ಅನುಮತಿ ನೀಡಲಾಗಿದೆ. ದೇಶದ ಹಲವು ಭಾಗಗಳಲ್ಲಿಂದು ಭಾರಿ ಮಳೆಯಾಗುವ ಸಾಧ್ಯತೆ ಇದೆ ಎಂದು ಭಾರತೀಯ ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ದೇಶದ ವಾಯವ್ಯ, ಈಶಾನ್ಯ, ಮಧ್ಯ, ಪೂರ್ವ, ಪಶ್ಚಿಮ ಮತ್ತು ಪರ್ಯಾಯ ದ್ವೀಪಗಳಲ್ಲಿ ವ್ಯಾಪಕ ಮಳೆಯಾಗುವ ಸಾಧ್ಯತೆ ಇದೆ. ಗುಡುಗು, ಮಿಂಚು, ಬಿರುಗಾಳಿ ಸಹಿತ ಮಳೆಯಾಗುವ ನಿರೀಕ್ಷೆ ಇದ್ದು ತಗ್ಗು ಪ್ರದೇಶಗಳು ಹಾಗೂ ನೀರು ನಿಲ್ಲುವ ಸೂಕ್ಷ್ಮ ಪ್ರದೇಶಗಳ ಜನರು ಜಾಗರೂಕರಾಗಿರುವಂತೆ ಇಲಾಖೆ ಎಚ್ಚರಿಸಿದೆ. ದಕ್ಷಿಣ ಭಾರತದ ಕರಾವಳಿ ಕರ್ನಾಟಕ ಹಾಗೂ ದಕ್ಷಿಣ ಒಳನಾಡಿನ ಕೆಲವು ಕಡೆಗಳಲ್ಲಿ ಮಳೆಯಾಗುವ ಸಾಧ್ಯತೆ ಇದ್ದು ತಮಿಳುನಾಡು, ಕೇರಳಂ ಮತ್ತು ಆಂಧ್ರಪ್ರದೇಶದಲ್ಲೂ ಗುಡುಗು ಸಹಿತ ಮಳೆಯಾಗುವ ನಿರೀಕ್ಷೆ ಇದೆ. ಕರಾವಳಿ ತೀರದ ಪ್ರತಿಕೂಲ ಹವಾಮಾನದಿಂದಾಗಿ ಕರ್ನಾಟಕ, ಕೇರಳಂ ಮತ್ತು ಒಮಾನ್ ಕರಾವಳಿಯ ಮೀನುಗಾರರಿಗೆ ಸಮುದ್ರಕ್ಕೆ ಇಳಿಯದಂತೆ ಸೂಚಿಸಲಾಗಿದೆ. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಟೂರ್ನಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ದ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಅಮೆರಿಕದ ಯುಜೀನ್ನಲ್ಲಿ ನಡೆಯುತ್ತಿರುವ 20 ವರ್ಷದೊಳಗಿನವರ ವಿಶ್ವ ಅಥ್ಲೆಟಿಕ್ಸ್ ಚಾಂಪಿಯನ್ಶಿಪ್ನ 3ನೇ ದಿನದಂದು ಭಾರತ ತನ್ನ ಪದಕದ ಖಾತೆ ತೆರೆದಿದೆ. ಪುರುಷರ ಜಾವೆಲಿನ್ ಎಸೆತ ವಿಭಾಗದಲ್ಲಿ 19 ವರ್ಷದ ಆಶಿತ್ ಯಾದವ್ 74.09 ಮೀಟರ್ ದೂರ ಎಸೆದು ಬೆಳ್ಳಿ ಪದಕ ಗೆದ್ದುಕೊಂಡಿದ್ದಾರೆ. ಈ ಸಾಧನೆಯೊಂದಿಗೆ ವಿಶ್ವ 20 ವರ್ಷದೊಳಗಿನ ಅಥ್ಲೆಟಿಕ್ಸ್ ಕೂಟದಲ್ಲಿ ಜಾವೆಲಿನ್ ವಿಭಾಗದಲ್ಲಿ ಪದಕ ಗೆದ್ದ ನೀರಜ್ ಚೋಪ್ರಾ ನಂತರದ 2ನೇ ಭಾರತೀಯ ಎಂಬ ಹಿರಿಮೆಗೆ ಆಶಿಷ್ ಪಾತ್ರರಾಗಿದ್ದಾರೆ. 2016 ಪೋಲೆಂಡ್ ಆವೃತ್ತಿಯಲ್ಲಿ ನೀರಜ್ ಚೋಪ್ರಾ 86.48 ಮೀಟರ್ ಜೂನಿಯರ್ ವಿಶ್ವ ದಾಖಲೆಯೊಂದಿಗೆ ಚಿನ್ನದ ಪದಕ ಗೆದ್ದಿದ್ದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ವಾರ್ತೆಗಳ ಮುಖ್ಯಾಂಶಗಳು. ನಿರಂತರ ಕಲಿಕೆಯಿಂದ ಮಾತ್ರ ಯಶಸ್ಸು ಸಾಧ್ಯ, ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಕಿವಿಮಾತು. ಭೋಪಾಲ್ನಲ್ಲಿಂದು ಬ್ರಿಕ್ಸ್ ಸಾಂಸ್ಕೃತಿಕ ಸಚಿವರ ಮಹತ್ವದ ಸಭೆ. ಗ್ರಾಹಕರಿಗೆ ಯುಪಿಐ ಸೇವೆ ಸಂಪೂರ್ಣ ಉಚಿತ, ಭಾರತೀಯ ಪಾವತಿ ಮಂಡಳಿ ಸ್ಪಷ್ಟನೆ. ಓಣಂ ಹಬ್ಬದ ಪ್ರಯುಕ್ತ ಕೇರಳಂಗೆ 112 ವಿಶೇಷ ರೈಲುಗಳ ಸೇವೆ ಘೋಷಣೆ. ಹಾಗೂ ಕೊರಿಯಾ ಮಾಸ್ಟರ್ಸ್ ಬ್ಯಾಡ್ಮಿಂಟನ್, ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ಫೈನಲ್ಗೆ ಲಗ್ಗೆ. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 2:30.
1: ಸ್ನೇಹಿತರೆ, ಈಗ ಕೇಳಿ ಕಾರ್ಯಕ್ರಮ ಕಗ್ಗದ ಸಿರಿ.
2: ಆಕಾಶವಾಣಿ

ಕಗ್ಗದ ಸಿರಿ. ಡಿವಿಜಿಯವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿ ಕಗ್ಗದ ಸಿರಿ.

ಆಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ತನ್ನ ಮನದಾಟಗಳ ತಾನೇ ನೋಡುತ್ತ ನಗುವ, ತನ್ನೊಳಗೆ ತಾನಿರುವ ರಾಧವಲು ಬಾಳ್ವ. ಚಿನ್ಮಾತ್ರವನು ಬೇರೆ ಬಗೆದು ಜಾನಿಪ ಚತುರ ಧನ್ಯತೆಯ

ಇಲ್ಲಿ ಆಲ್ ಅಲೋನ್ ವಿತ್ ದಿ ಎಂಟೈರ್ ಮಾಬ್ ಅಂತ ಒಂದು ಮಾತಿದೆ ಇಂಗ್ಲೀಷ್ನಲ್ಲಿ. ಜನ ಗಲಾಟೆ ಧಾವಂತ ಸುತ್ತಮುತ್ತ ಜನ ಇದ್ದರೂ ಕೂಡ ನೀನು ಒಂಟಿಯಾಗಿರ್ತೀಯ, ನಿನ್ನ ಅಂತರಂಗ ಬೇರೆ ಏನನ್ನು ಯೋಚನೆ ಮಾಡ್ತಾ ಇರುತ್ತೆ, ಅಥವಾ ನೀ ಧ್ಯಾನ ಮಾಡ್ತಾ ಇರ್ತೀಯ ಅಂತ ತಿಳ್ಕೊಳ್ತೀಯ, ಲೋಕದ ವಿಚಾರವನ್ನೇ ಚಿಂತೆ ಮಾಡ್ತಾ ಇರ್ತೀಯ ನೀನು. ಇದು ಗುಣ. ತನ್ನ ಮನದಾಟಗಳ ತಾನೇ ನೋಡುವ ನಗುವ. ನೋಡಿ, ನಾವು ಒಬ್ಬರೇ ಅಂತ ತಿಳ್ಕೊಳ್ಳೋದು ಬೇಡ. ನಮ್ಮ ಅಂತರಂಗ ಒಂದಿದೆ ರೀ, ಚಿಂತನ ಅಂತ ಒಂದಿದೆ, ಮನಸ್ಸು ಅಂತ ಒಂದಿದೆ, ನಮ್ಮ ಇಂದ್ರಿಯಗಳಿವೆ, ಅವುಗಳ ಜೊತೆನೂ ಇರ್ಬೋದಲ್ವಾ. ತನ್ನ ಮನದ ಆಟಗಳು ಅದನ್ನು ತಾನೇ ನೋಡಿ ನಗುವ ಒಂದು ಗುಣ ನಾವು ಬೆಳೆಸ್ಕೊಳ್ಬೇಕು. ನಾವು ಮಾಡಿದ ಕಾರ್ಯಗಳಿದೆಯಲ್ಲ, ಸುಮ್ಮನೆ ರಾತ್ರಿ ಮಲ್ಕೊಳ್ಳೋಕ್ಕೆ ಮುಂಚೆ ಡಿವಿಜಿಯವರು ಹೇಳ್ತಾಯಿದ್ರು, ರಾತ್ರಿ ಮಲ್ಕೋಕ್ಕೆ ಮುಂಚೆ ಬೆಳಗ್ಗಿಂದ ನಡೆದ ಘಟನೆಗಳನ್ನೆಲ್ಲ ಜ್ಞಾಪಿಸ್ಕೊಳ್ಳಿ, ನಿಮಗೆ ನಗು ಬರುತ್ತಾ ಇಲ್ವೋ. ತನ್ನ ಮನದ ಆಟಗಳ ತಾನೇ ನೋಡುತ್ತಾ ನಗುವ. ಆಮೇಲೆ ಎರಡನೇದು, ನಿಮಗೆ ಬೇಜಾರಾದರೆ ಇಬ್ಬರಾಗಿ ನೀವು ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ. ಇದರ್ಥ ಏನು ಅಂದರೆ, ಬಿಹೈಂಡ್ ಎವರಿ ಕ್ರಿಟಿಕ್ ದೇರ್ ಇಸ್ ಎ ಪೊಯೆಟ್ ಅಂತೊಂದು ಮಾತುಂಟು. ಪೊಯೆಟ್ ಹಿಂದೆ ಕ್ರಿಟಿಕ್ ಇರ್ತಾನೆ, ಕ್ರಿಟಿಕ್ ಹಿಂದೆ ಅಂದರೆ ನಾವು ಪದ್ಯ ಬರೆಯುವಾಗ ನಮ್ಮ ಅಂತರಂಗದಲ್ಲಿ ಒಬ್ಬ ವಿಮರ್ಶಕನೂ ಇರ್ತಾನೆ. ಇನ್ನೊಬ್ಬರು ಸೃಷ್ಟಿ ಮಾಡ್ಕೊಳ್ಬೇಕು ನಾವು. ತನ್ನೊಳಗೆ ತಾನು ಇರುವರಾದ ಒಲು ಬಾಳ್ವಾ, ತನ್ನಲ್ಲಿಯೇ ತಾನು ಇಬ್ಬರು ಅನ್ನೋ ಭಾವನೆ, ಅಂದರೆ ಸಾಕ್ಷಿ ಪ್ರಜ್ಞೆ ಅಂತ ಕರೀತಾರೆ ಡಿ ವಿ ಜಿಯವರು ಇದನ್ನು. ಹೊರಗಿನಿಂದ ನೋಡೋ ಗುಣ ಬರಬೇಕ್ರಿ ನಿಮಗೆ, ಕಿಟಕಿಯಿಂದ ನೋಡುವಂಥ ಗುಣ ಬರಬೇಕು. ನಿಮ್ಮನ್ನೇ ನಿಮ್ಮ ಕಿಟಕಿಯಿಂದ ನೋಡಿಕೊಡಿ, ನೀವೇನು ಮಾಡ್ತೀರಿ ಅಂತ ಅಂದ್ಕೊಳ್ತಾರೆ. ಚಿನ್ಮಾತ್ರವನು ಬೇರೆ ಬಗೆದು ಭಾವಿಪ ಚತುರ ಧನ್ಯತೆಯ ಕಂಡವನು. ಇನ್ನೊಬ್ಬ ಚತುರ ಏನು ಅಂದರೆ, ಚಿನ್ಮಾತ್ರ ಅಂದರೆ ಜ್ಞಾನ ಸ್ವರೂಪ, ಬುದ್ಧಿಗೋಚರವಾದದ್ದು, ದೇಹ ಗೋಚರವಾದದ್ದಲ್ಲ, ದೇಹ ಕಾಣುತ್ತಿದೆ ನಿಮ್ಗೆ ಅದರದ್ದು. ಆ ಚಿನ್ಮಾತ್ರವನು ಬೇರೆ ಬಗೆದು ಅದೇ ಬೇರೆ ಅದೇ ಬೇರೆ ಅಂತ ಭಾವಿಸಿ ಯೋಚನೆ ಮಾಡುವಂತಹ ಚತುರ ಧನ್ಯತೆಯ ಕಂಡವನು. ಅವನು ನಿಜವಾಗಿ ಚತುರ, ಆ ಧನ್ಯತೆಯನ್ನು ಕಂಡವನೇ ಚತುರ ಅಂತ ಹೇಳಬೇಕು. ಅಂದರೆ ನಿಮ್ಮಲ್ಲೇ ಒಂದಾಗಿ, ನಿಮ್ಮಲ್ಲೇ ಎರಡಾಗಿ, ಎರಡರಲ್ಲೂ ಒಂದನ್ನೇ ನೋಡುವಂತಹ ಒಂದು ಗುಣ ಇವರದ್ದು.

ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಜೀವನವದೊಂದು ಕಲೆ ಕಲೆಯ ಕಲಿಸುವುದೆಂತೂ ಸಾವಿರದ ನಿಯಮಯುಕ್ತಿಗಳ ನೊರೆದೊಡೆಯುಂ. ಆವುದು ಕುಶಲತೆಯ ದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ. ಆವುದು ಕುಶಲತೆಯ ದೊಂದಿರದೆ ಜಯವಿರದು ಆ ವಿವರ ನಿನ್ನೊಳಗೆ ಮಂಕುತಿಮ್ಮ.

0: ಕಂಡು ನೋಡುವ ಗುಣ ಪಡ್ಕೊಳ್ತಾನೋ. ಹಾಗೆ ಬದುಕೇ ಒಂದು ಕಲೆ ಅಂತಾರೆ, ಭಾಳ ಸೊಗಸಾದ ಪದ್ಯ ಇರಬೇಕು. ಅಷ್ಟು ಜನ ಹೇಳಿದ್ದಾರೆ ಇದನ್ನು, ನೀವು ಕೇಳ್ತಾನೆ ಇರ್ತೀರಿ. ಆಗಾಗ ಜೀವನವದೊಂದು ಕಲೆ, ಬದುಕು ಅನ್ನೋದು ಶಾಸ್ತ್ರ ಅಲ್ಲಪ್ಪ. ಈ ಶಾಸ್ತ್ರದಲ್ಲಿ ಏನಿದೆ ಅಂದರೆ ಇದು ಹೇಗೆ ನಡೀಬೇಕು, ಹಾಗೆ ಇರಬೇಕು, ಹೇಗೆ ಕ್ರಮಿಸಬೇಕು ಅನ್ನೋ ವಿಚಾರ ಇರುತ್ತೆ. ಅಲ್ಲ, ನಡೆಯುವಾಗ ಬೇರೆ ಅಂಶ. ಮ್ಯಾಪಲ್ಲಿ ನೋಡಿಬಿಟ್ರೆ ಊರು ಭಾಳ ಲಕ್ಷಣವಾಗಿ ಕಾಣುತ್ತೆ, ಒಂದು ಬ್ರಿಡ್ಜ್ ಕೂಡ ಭಾಳ ಸರಳವಾಗಿ ಕಾಣುತ್ತೆ. ಆದರೆ ಜೀವನ ಅನ್ನೋದು ಒಂದು ಕಲೆ. ಈ ಕಲೆಯ ಕಲಿಸುವುದೆಂತು ಹೇಗಪ್ಪ ಹೇಳ್ಕೊಡೋದಿದ್ದೀನ? ಒಂದು ಅಡುಗೆ ವಿಚಾರ ಇದೆಯಲ್ಲ, ಉಪ್ಪು. ಹೆಣ್ಮಕ್ಳು ನೋಡಿ ಅಡುಗೆ ಮಾಡುವಾಗ ಎಷ್ಟು ಉಪ್ಪು ಹಾಕ್ತಾರೆ, ಎಷ್ಟು ಖಾರ ಹಾಕ್ತಾರೆ ಅಂದರೆ ಅವರೇನು ಚಮಚದಲ್ಲಿ ಹಾಕೋದಿಲ್ಲ, ಕೈಯಿಂದ ತೆಗೆದು ಹಾಕ್ತಾರೆ ಉಪ್ಪನ್ನು, ಎಲ್ಲವನ್ನು ಹಾಕ್ತಾರೆ. ಕೈ ತೂಕ ಬಾಯಿ ಬಣ್ಣ ಅಂತಾರೆ ಇದಕ್ಕೆ. ಇದು ಶಾಸ್ತ್ರದ ವಿಷಯ ಅಲ್ಲ, ಕಲೆಯ ವಿಷಯ. ಅದೊಂದು ಕಲೆ. ಸಾವಿರದ ನಿಯಮ ಯುಕ್ತಿಗಳನ್ನು ಹೊರೆದಡೆಯುಂ, ನೀನು ಬೇಕಾದ್ರೆ ಅದಕ್ಕೆ ನೂರೆಂಟು ಹೇಳು. ಈಜಬೇಕಾದ್ರೆ ನೀನು ನೀರಿಗಿಳಿಬೇಕೋ, ಅದು ಕೈ ಬಡಿಬೇಕೋ, ಮುಂದೆ ಹೋಗಬೇಕು ಅಂತ ಶಾಸ್ತ್ರ ಹೇಳಿದ್ರು ಕೂಡ ನಿಮಗೆ ನಿಜವಾಗಿ ಅದು ಶಾಸ್ತ್ರವಾಗುತ್ತೆ ಹೊರತು ಕಲೆ ಆಗೋಲ್ಲ. ನೀರಿಗೆ ಬಿದ್ದುಬಿಡಬೇಕು, ಆವಾಗ ನೀವು ಹೇಳ್ತೀರಲ್ಲ ಅದು ಒಂದು ಕಲೆ. ಅಂದರೆ ಬದುಕಿನ ಸಾರವನ್ನು, ಶಾಸ್ತ್ರದ ಹೃದಯವನ್ನು ಅರ್ಥ ಮಾಡಿಕೊಂಡು ತನ್ನ ರೀತಿಯಲ್ಲಿ ನಡೆಯುವಂಥ ಒಂದು ಗುಣ, ಅದೇ ಕಲೆ. ಆವುದು ಕುಶಲತೆಯದು ಹೊಂದಿರದೆ ಜಯವಿರದು. ನೀವು ಏನೇ ಮಾಡಿ, ಎಲ್ಲರೂ ಮಾಡಿದಂತೆ ಮಾಡಿ, ಆದರೆ ಯಾವುದೋ ಕುಶಲತೆ ಹೊಂದಿರದೆ, ಯಾವುದೋ ಒಂದು ಹೆಣ್ಣುಮಕ್ಕಳು ಅಡುಗೆ ಮಾಡೋ ರೀತಿಯಲ್ಲಿ ನೋಡಿ, ಒಬ್ಬೊಬ್ಬರ ಮನೆಯಲ್ಲಿ ಒಂದೊಂದು ರುಚಿ ಹೇಗೆ ಸಾಧ್ಯ ಆಯ್ತು ಅವರಿಗೆ? ಯಾಕೆಂದರೆ ಯಾವುದೋ ಕುಶಲತೆ ಹೊಂದಿದೆ. ಲೋಕದಲ್ಲಿ ಪ್ರತಿಯೊಂದು ಕೂಡ ಒಂದನ್ನು ಒಳಗಡೆ ಎಲ್ಲೋ ಒಂದು ಕಡೆ ಕೂತಿರುತ್ತೆ, ಅದು ಅರ್ಥ ಮಾಡ್ಕೋಬೇಕು. ಹುಡುಗಿ ಪದಾರ್ಥ ಅದು ಅಕ್ಕಿ ಗೋಧಿ ಬೇಳೆ ಅದನ್ನೇ ಉಪಯೋಗಿಸ್ತಾಳೆ, ಆದರೆ ಅವಳು ಮಾಡೋ ಅಡುಗೆಯಲ್ಲಿ ಏನೋ ಒಂದು ಕುಶಲತೆ ಇರುತ್ತಲ್ಲ, ಅದು ಅಂತಃಕರಣ ಅವಳದ್ದು. ಅವಳ ಕೈಗುಣ, ಕೈಗುಣ ಅಂತ ಡಾಕ್ಟ್ರಿಗೆ ಹೇಳ್ತೀವಲ್ಲ, ಕೈಗುಣ ಅಲ್ಲ ನಿಜ, ಅಂತಃಕರಣದ ಗುಣ. ಆ ವಿವರ ನಿನ್ನೊಳಗೆ ಅಂದರೆ ಬದುಕಿನಲ್ಲಿ ಬದುಕನ್ನು ಶಾಸ್ತ್ರ ಮಾಡಿಕೊಳ್ಳದೆ ಕಲೆಯಾಗಿ ಮಾಡಿಕೊಳ್ಳುವಂತಹ ಒಂದು ಒಳಗುಣ ಇದೆಯಲ್ಲ, ಆ ಪರಿಪಾಕ ಇದೆಯಲ್ಲ, ಆ ಕಾರ್ಯಸತ್ವ ಇದೆಯಲ್ಲ, ಅದು ಮಾತ್ರ ನಿನ್ನದಾಗಬೇಕು.
1: ಕಗ್ಗದ ಸಿರಿ, ಡಿವಿಜಿ ಅವರ ಮಂಕುತಿಮ್ಮನ ಕಗ್ಗದ ವಾಚನ, ಗಾಯನ ಮತ್ತು ವ್ಯಾಖ್ಯಾನ ಕೇಳಿದಿರಿ. ಪರಿಕಲ್ಪನೆ ಮತ್ತು ವಾಚನ ಡಾಕ್ಟರ್ ಬಸವರಾಜ ಸಾದರ್, ಗಾಯನ ಎಂಆರ್ ಮಂಜುಳಾ, ವ್ಯಾಖ್ಯಾನ ಪ್ರೊಫೆಸರ್ ಆರ್ ಆ ಮಿತ್ರ, ಸಂಯೋಜನೆ ಎಂಜಿ ಶ್ರೀಹರ್ಷನ್, ಎವಿ ವಿನೋದ್ ಕುಮಾರ್ ಹಾಗೂ ಟಿವಿ ವಿದ್ಯಾಶಂಕರ್. ನಿರ್ಮಾಣ ಎಂ ಶಿವರಾಮ್. ಕಗ್ಗದ ಸಿರಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಒಂದ್ ಕಾಲದಲ್ಲಿ ಹುಕುಂ ಸಿಂಗ್ ಅವರನ್ನು ಮನೆಯವರು ಗುಣಗುವ ದಾಸ ಅಂತ ಕರೀತಿದ್ರು. ಏಕೆಂದ್ರೆ ಲೈಟ್ ಫ್ಯಾನ್ ಹಾಕಿದ್ರೆ ಸಿಟ್ಟಿನಿಂದ ಎಲ್ಲರ ಮೇಲೂ ಕಿರಿಸ್ತಿದ್ರು. ಅರೆ ರಾಮು, ಈ ಫ್ಯಾನ್ ಯಾಕೆ ಆನ್ ಇಟ್ಟಿದ್ಯಾ? ವಿದ್ಯುತ್ ಬಿಲ್ ಯಾರು, ನಿನ್ನ ಅಪ್ಪ ಕಟ್ತಾನ? ಆದ್ರೆ ಇಂದು ಎಲ್ಲರೂ ಅವರನ್ನು ಶಾಂತ ಮೂರ್ತಿ ಎಂದು ಕರೀತಾರೆ. ಏಕೆಂದ್ರೆ ಅವರು ಸೋಲಾರ್ ಪ್ಯಾನಲ್ ಅಳವಡಿಸಿದಾಗಿನಿಂದ ಮೀಟರ್ ನ ಸೂಚಕ ಶಾಂತವಾಗಿ ನಿರ್ಧರಿಸುತ್ತಿದೆ. ಮತ್ತು ಹುಕುಂ ಸಿಂಗ್ ಕೂಡ ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಎಂದೇ ನೋಂದಾಯಿಸಿಕೊಳ್ಳಿ pmsuryaghar.gov.in ನಲ್ಲಿ.
2: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ?

ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ ಸಿಬಿಎಸ್ ಬಿಎಲ್ಆರ್

ಹಾಯ್ ಹಲೋ ನಮಸ್ಕಾರ, ಸೇತೆ ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಗಮನವಿಲ್ಲ. ಸಮಯ ಆಗಿರೋದು 1:32. ಈ ಹೊತ್ತಿನ ಕಾರ್ಯಕ್ರಮ ಲಂಚ್ ಬಾಕ್ಸ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಲಂಚ್ ಬಾಕ್ಸಲ್ಲಿ ಏನು ಗೊತ್ತಾ, ಇವತ್ತಿನ ವಿಶೇಷವಾಗಿರುವಂತಹ ಟಾಪಿಕ್ ತುಂಬ ಸಿಂಪಲ್ ಅಪ್ಪ, ಏನು ಕಾಂಪ್ಲಿಕೇಟೆಡ್ ಟಾಪಿಕ್ಸ್ ಎಲ್ಲ ಏನೂ ಇಲ್ಲ, ತುಂಬ ಸಿಂಪಲ್ ಟಾಪಿಕ್ ಇದು. ಸೊ ಇವತ್ತು ನಾವೆಲ್ಲರೂ ಏನು ಮಾತಾಡೋಣ ಅಂತಂದರೆ, ನಾವೆಲ್ಲರೂ ನಮ್ಮನ್ನು ಒಂದು ಹಣ್ಣಿಗೆ ಅಥವಾ ಒಂದು ತರಕಾರಿಗೆ ಕಂಪೇರ್ ಮಾಡ್ಕೊಳ್ಳೋಣ. ಯಾಕೆ ನೀವು ಹಣ್ಣಿಗೆ ಕಂಪೇರ್ ಮಾಡ್ಕೊಳ್ತೀರಾ, ಅಥವಾ ಯಾಕೆ ನೀವು ಆ ಒಂದು ನೋಡೋದಕ್ಕೆ, ಇವಾಗ ನಾನು ಫಾರ್ ಎಕ್ಸಾಂಪಲ್ ಹೇಳಿದ್ರೆ ನಾನು ನನ್ನನ್ನು ಆರೆಂಜಿಗೆ ಕಂಪೇರ್ ಮಾಡ್ಕೊಳ್ತೀನಿ. ಆರೆಂಜ್ ಒಂಥರ ಹುಳಿ ಹುಳಿಯಾಗಿ ಒಂಥರ ಮಜಾ ಕೊಡುತ್ತಲ್ವಾ, ಸೊ ಅದೇ ರೀತಿ ಒಂಥರ ಫುಲ್ ಎನರ್ಜಿಯಲ್ಲಿ ಇರೋದ್ರಿಂದ ನಾನು ಆರೆಂಜ್ಗೆ ಕಂಪೇರ್ ಮಾಡ್ಕೊಳ್ತೀನಿ. ಅದೇ ರೀತಿ ನೀವು ನಿಮ್ಮನ್ನು ಯಾವ ಹಣ್ಣು ಅಥವಾ ತರಕಾರಿಗೆ ಕಂಪೇರ್ ಮಾಡ್ಕೊಳ್ತೀರಾ, ಇದಕ್ಕೋಸ್ಕರ ನಾನು ಈ ಹಣ್ಣಿಗೆ ಹೇಳ್ತಾ ಇದ್ದೀನಿ ಅಂತ ನೀವು ನನಗೆ ಸಂದೇಶವನ್ನು ಕಳಿಸ್ಕೊಡಿ. ಚೆನ್ನಾಗಿ ಮಾತಾಡೋಣ, ನೀವು ಕೂಡ ಮೆಸೇಜಸ್ನ ಕಳಿಸಿ, ನಾನು ಕೂಡ ನಿಮ್ಮ ಮೆಸೇಜಸ್ನ ಆನೇರು ಹೇಳ್ತೀನಿ. ಸೊ ನೀವು ಫುಲ್ ಮಜಾ ಮಾಡೋಣ ಈ ಒಂದು ಅರ್ಧ ಗಂಟೆ ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ಅಂತ ಹೇಳ್ತಾ ಕಾರ್ಯಕ್ರಮವನ್ನು ಶುರು ಮಾಡ್ತಾ ಇರೋದು ನಾನು ಅರ್ಜಿತ್ ಚೈತ್ರ. ಸೊ ನಿಮ್ಮನ್ನು ನೀವು, ಇದ್ಯಾವುದು ಫ್ಲವರ್ ಮಾರ್ಕೆಟ್ ಅಲ್ಲ, ಇದು ರೇಡಿಯೋ ಶೋನೇ. ರೇಡಿಯೋ ಶೋನಲ್ಲಿ ನಿಮ್ಮನ್ನು ನೀವು ಯಾವ ತರಕಾರಿ ಅಥವಾ ಹಣ್ಣಿಗೆ ಕಂಪೇರ್ ಮಾಡ್ಕೊಳ್ತೀರಾ ನಮಗೆ ಸಂದೇಶದ ಮುಖಾಂತರ ಕಳಿಸ್ಕೊಡಿ. 9489001013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಎಫ್ ಎಂ ರೇನ್ಬೋ 101.3 ಮೆಗಾಹರ್ಟ್ಸ್. ಮ್ಯೂಸಿಕಲಿ ಯಾರ್ಡ್ಸ್ ಲಂಚ್ ಬಾಕ್ಸ್ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆ ನನಗೆ ಒಬ್ಬರು ಸ್ನೇಹಿತರು ಕರೆ ಮಾಡಿದರು, ಅಮೃತ ಅಂತ, ಇವರು ಬನಶಂಕರಿ ಸೆಕೆಂಡ್ ಸ್ಟೇಜ್ನಿಂದ ಕರೆ ಮಾಡಿ ಕಾರ್ಯಕ್ರಮ ಕೇಳ್ತಾ ಇದ್ದೀವಿ, ತುಂಬ ಇಷ್ಟ ಆಯಿತು, ಎಲ್ಲ ಹಾಡುಗಳು ಸೂಪರ್ ಆಗಿರುತ್ತೆ, ಕಾರ್ಯಕ್ರಮ ಕೂಡ ತುಂಬ ಚೆನ್ನಾಗಿ ಮೂಡಿ ಬರುತ್ತೆ ಅಂತ ಹೇಳಿದರು. ಜೊತೆಗೆ ಅವರು ಇವತ್ತಿನ ಇಂಟ್ರೆಸ್ಟಿಂಗ್ ಟಾಪಿಕ್ ಗೊತ್ತಲ್ಲ ನಿಮಗೆ, ನೀವು ನಿಮ್ಮನ್ನು ಯಾವ ಒಂದು ತರಕಾರಿ ವೆಜಿಟೇಬಲ್ ಅಥವಾ ಇದಕ್ಕೆ ಕಂಪೇರ್ ಮಾಡ್ಕೊಳ್ತೀರಾ ಅಂತ ಕೇಳಿದೆ. ಅವರು ಒಂದು ಕ್ವೆಶ್ಚನ್ನ ಕೇಳಿದ್ರು, ಮೇಡಮ್ ಸೊಪ್ಪಿಗೂ ನಾನು ಕಂಪೇರ್ ಮಾಡ್ಕೋಬೋದಾ, ನನ್ನನ್ನು ಯಾವ ಸೊಪ್ಪಿಗೆ ನಾನು ಹೋಲಿಸ್ಕೋಬೋದಾ ಅಂತ ಕೇಳಿದ್ರು. ಖಂಡಿತವಾಗಿಯೂ ಹೌದು. ಸೊ ಅವರೇನು ಹೇಳಿದ್ರು ಗೊತ್ತಾ, ಅವರನ್ನು ನುಗ್ಗೆ ಸೊಪ್ಪಿಗೆ ಹೋಲಿಸ್ಕೊಳ್ತಾರಂತೆ. ಯಾಕಂತೆ ಗೊತ್ತಾ, ನುಗ್ಗೆ ಸೊಪ್ಪಲ್ಲಿ ಸಾಕಷ್ಟು ಬೆನಿಫಿಟ್ ಇದೆ ಅಂತ ರೀಸೆಂಟಾಗಿ ಅವರು ಡಾಕ್ಟರ್ ಹತ್ರ ಹೋದಾಗ ತಿಳ್ಕೊಂಡ್ರಂತೆ. ಸೊ ಆ ಬೆನಿಫಿಟ್ಸ್ ಎಲ್ಲವೂ ನಾನು ಎಲ್ಲರಿಗೂ ಉಪಯೋಗ ಆಗುವಂತಹ ರೀತಿಯಲ್ಲಿ ತುಂಬ ಬೆನಿಫಿಟ್ಸ್ ಇದೆ, ಆರೋಗ್ಯ ಕೂಡ ತುಂಬ ಒಳ್ಳೆಯದು. ಸೊ ಅದಕ್ಕೋಸ್ಕರ ಅವರು ಅವರನ್ನು ನುಗ್ಗೆ ಸೊಪ್ಪಿಗೆ ಹೋಲಿಸ್ಕೋತಾರಂತೆ. ಜೊತೆಗೆ ನುಗ್ಗೆ ಸಾರು, ನುಗ್ಗೆಕಾಯಿ, ನುಗ್ಗೆ ಸೊಪ್ಪಿನ ಉಪ್ಸಾರು ಇದೆಯಲ್ಲ, ಆಹಾ, ನುಗ್ಗೆ ಸೊಪ್ಪು ಉಪ್ಸಾರು ಬಗ್ಗೆ ಎಲ್ಲ ಮಾತಾಡಿ ಬಾಯಲ್ಲೆಲ್ಲ ನೀರು ಬರೆಸ್ಬಿಟ್ರು ರೀ ಅವರು. ಹಾಗೆ ಮತ್ತೊಬ್ಬರು ಸ್ನೇಹಿತರು ನಮಗೆ ಸಂದೇಶವನ್ನು ಕಳಿಸಿದ್ದಾರೆ, ಹರಿ ಅವರು, ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸಂದೇಶವನ್ನು ಕಳಿಸಿ ಅವರು ಅವರನ್ನು ಮೆಣಸಿನಕಾಯಿಗೆ ಕಂಪೇರ್ ಮಾಡ್ಕೊಳ್ತಾರಂತೆ. ಯಾಕೆ ಗೊತ್ತಾ, ಖಾರ ಸಾರ ವಿವಾದ ಬಂದರೆ ನನ್ನ ವಿಷಯ ತಪ್ಪು ಮಾಡಿದವ್ರಿಗೆಲ್ಲರಿಗೂ ನಾನು ಪಾಠ ಆಗ್ತೀರಿ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗೆ ನೀವು ಕೂಡ ಯಾವುದಕ್ಕೆ ನಿಮ್ಮನ್ನು ನೀವು ಹೋಲಿಸ್ಕೊಳ್ತೀರಾ, ಯಾವುದಕ್ಕೆ ನೀವು ಕಂಪೇರ್ ಮಾಡ್ಕೊಳ್ತೀರಾ, ಹಣ್ಣಿಗೆ ಹೋಲಿಸ್ಕೊಳ್ತೀರಾ ಅಥವಾ ತರಕಾರಿಗೆ ಹೋಲಿಸ್ಕೊಳ್ತೀರಾ, ನಿಮ್ಮನ್ನು ನೀವು ಯಾವುದಕ್ಕೆ ಹೋಲಿಸ್ಕೊಳ್ತೀರಾ, ಪಡಬಡ ಅಂತ ನನಗೆ ಮೆಸೇಜ್ ಮಾಡಿ 9848010013 ಈ ಒಂದು ಸಂಖ್ಯೆಗೆ ವಾಟ್ಸಪ್ ಮುಖಾಂತರ ನಿಮ್ಮ ಸಂದೇಶಗಳು ನಮಗೆ ತಲುಪಲಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಗೀತೆ ಬರ್ತಾ ಇದೆ ಸಂಗಮ ಸಿನಿಮಾದಿಂದ.

ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.

ಸಮಯ ಆಗಿರೋದು 1:55 ಆಕಾಶವಾಣಿ ಎಫ್ಎಂ 101.3 ಮೆಗಾಹರ್ಟ್ಸ್ ಅನ್ನ ಕೇಳ್ತಾ ಇದೀರಾ. ಲಂಚ್ ಬಾಕ್ಸ್ ಕಾರ್ಯಕ್ರಮ ಸಾಕ್ತಾ ಇದೆ. ಲಂಚ್ ಬಾಕ್ಸ್ ಕಾರ್ಯಕ್ರಮದಲ್ಲಿ ನಾನು ನಿಮ್ಮನ್ನ ನೀವು ಯಾವ ತರಕಾರಿ ಅಥವಾ ಹಣ್ಣಿಗೆ ಹೋಲಿಸ್ಕೊಳ್ತೀರಾ ಅನ್ನುವಂಥ ಪ್ರಶ್ನೆ ಕೇಳಿದ್ದೆ. ಮತ್ತೊಬ್ಬರು ಸ್ನೇಹಿತರು ನಮಗೆ ಕರೆಯನ್ನ ಮಾಡಿದ್ರು, ಅವರು ಕೂಡ ಹೇಳಿದ್ರು ಅವರನ್ನ ಅವರು ಹಲಸಿನ ಹಣ್ಣಿಗೆ ಹೋಲಿಸ್ಕೊಳ್ತಾರಂತೆ. ಯಾಕೆ ಗೊತ್ತಾ? ಅದರ ಗಾತ್ರದಿಂದಲ್ಲ, ಹೊರಗಡೆ ನೋಡೋದಕ್ಕೆ ಒರಟಾಗಿದ್ರು ಒಳಗಡೆ ಸಿಹಿಯಾದ ಹಣ್ಣುಗಳನ್ನು ಕೊಡುತ್ತೆ. ಸೊ ಹಾಗೆ ನಾನು ಕೂಡ ನೋಡೋದಕ್ಕೆ ಒರಟನಾಗಿದ್ದೀನಿ, ಬಟ್ ಒಳಗಡೆ ತುಂಬ ಸ್ವೀಟ್ ಇದೆ. ಎಲ್ಲರ ಬಗ್ಗೆನೂ ನನಗೆ ತುಂಬ ಖುಷಿಯಾಗುವಂತಹ ವಿಚಾರಗಳು ಇರುತ್ತೆ. ಅದಕ್ಕೆ ನಾನು ಹಲಸಿನ ಹಣ್ಣಿಗೆ ಹೋಲಿಸ್ಕೋತೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ಕಿಶನ್ ರೋಷನ್, ಶೋಭಾರಾಣಿ ಹನುಮಂತೇಗೌಡ ಹಾಡ್ಲಿ, ಮಳವಳ್ಳಿ ತಾಲೂಕಿನಿಂದ. ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡಿ ಬರ್ತಾ ಇದೆ, ಹಾಡುಗಳು ಸಕ್ಕತ್ತಾಗಿದೆ ಅಂತ ಹೇಳ್ತಾ ಇದ್ದಾರೆ. ನಿಮಗೆ ಧನ್ಯವಾದಗಳು, ನಿಮಗೂ ಕೂಡ ಧನ್ಯವಾದಗಳು. ಹಾಗೆ ನನ್ನನ್ನು ನಾನು ಹರಿವೆ ಸೊಪ್ಪಿಗೆ ಹೋಲಿಸ್ಕೊಳ್ತೀನಿ ಅಂತ ಹೇಳ್ತಾ ಇದ್ದಾರೆ. ಅದರಲ್ಲಿ ಸಾಸಿವೆ ಮಾಡಿ ಊಟ ಮಾಡಿದರೆ ಅದರ ಸೊಬಗೆ ಬೇರೆ ಅಂತ ಹೇಳ್ತಾ ಇದ್ದಾರೆ. ಅನಂತಮೂರ್ತಿ ಶೃಂಗೇರಿಯವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಸಖತ್ತಾಗಿರುವಂತಹ ಸಾಸಿವೆ ಮಾಡಿ ತಿನ್ನೋದಕ್ಕೆ ಅವರನ್ನು ಅವರು ಹರಿವೆ ಸೊಪ್ಪಿಗೆ ಹೋಲಿಸ್ಕೊಳ್ತಾ ಇದ್ದಾರಂತೆ. ಮತ್ತೊಂದು ಸಂದೇಶ ಬಂದಿದೆ, ನನ್ನನ್ನು ನಾನು ಮಾವಿನ ಹಣ್ಣಿಗೆ ಹೋಲಿಸ್ಕೊಳ್ತೀನಿ, ಯಾವಾಗಲೂ ಸಿಹಿಯಾಗಿರ್ತೀನಿ ಅಂತ ಹೇಳ್ತಾ ಇರೋರು ಯಾರು ಗೊತ್ತಾ? ಸುದರ್ಶನ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ, ನಿಮ್ಮೆಲ್ಲರ ಪ್ರೀತಿಗೆ ಅಂತ ಹೇಳ್ತಾ ಇವತ್ತಿನ ಲಂಚ್ ಬಾಕ್ಸ್ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಈ ಒಂದು ಕಾರ್ಯಕ್ರಮ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತಾ ಮತ್ತೆ ನಾನು ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲೂ ಹೋಗದೆ ಸ್ಟೇ ಟ್ಯೂನ್ ಟು ಎಫ್ ಎಂ 101.3 ಮೆಗಾಹರ್ಟ್ಸ್.

0: ಆಕಾಶವಾಣಿ ಪ್ರದೇಶ ಸಮಾಚಾರ ಓದುತ್ತಿರುವವರು ಕೆವೈ ಭಾರತಿ. ಮುಖ್ಯಾಂಶಗಳು: ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ದ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ರಾಜ್ಯದ ವಿವಿಧ ಭಾಗಗಳಿಗೆ ಸಚಿವರು ತೆರಳಿ ಬರ ಅಧ್ಯಯನ ನಡೆಸುತ್ತಿದ್ದಾರೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸಚಿವರು ಖುದ್ದು ರೈತರ ಜಮೀನುಗಳಿಗೆ ತೆರಳಿ ಬೆಳೆ ಹಾನಿ, ಮೇವಿನ ಅಭಾವ ಹಾಗೂ ಕುಡಿಯುವ ನೀರಿನ ಸಮಸ್ಯೆಗಳ ಕುರಿತು ಮಾಹಿತಿ ಕಲೆ ಹಾಕುತ್ತಿದ್ದಾರೆ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಸಂಕಷ್ಟದಲ್ಲಿರುವ ರೈತರ ಬೆನ್ನಿಗೆ ನಿಂತು ಅವರ ಬದುಕನ್ನು ರಕ್ಷಿಸಲು ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಭರವಸೆ ನೀಡಿದ್ದಾರೆ. ರಾಯಚೂರು ಜಿಲ್ಲೆಯಲ್ಲಿ ಬರ ಅಧ್ಯಯನ ಆರಂಭಿಸಿರುವ ಸಚಿವ ಡಾ ಅಜಯ್ ಧರಂ ಸಿಂಗ್ ಎರಡನೇ ದಿನವಾದ ಇಂದು ಜಿಲ್ಲೆಯ ವಿವಿಧ ತಾಲೂಕುಗಳಲ್ಲಿ ಬರ ಪರಿಶೀಲನೆ ನಡೆಸಿದರು. ಜಿಲ್ಲೆಯ ಮಾನ್ವಿ, ಮಸ್ಕಿ ಹಾಗೂ ಸಿಂಧನೂರು ತಾಲೂಕಿನಲ್ಲಿ ಬರ ನಷ್ಟಕ್ಕೆ ಒಳಗಾದ ವಿವಿಧ ಪ್ರದೇಶಕ್ಕೆ ಭೇಟಿ ನೀಡಿ ಪರಿಶೀಲನೆ ಕೈಗೊಂಡರು. ಇಂದು ಬೆಳಗ್ಗೆ ಮಸ್ಕಿ ತಾಲೂಕಿನ ಸಂತೇಕಲ್ಲೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ತೊಗರಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿ ನಂತರ ಗುಡದೂರು ಗ್ರಾಮದಲ್ಲಿ ತೇವಾಂಶ ಕೊರತೆಯಿಂದ ಬಾಧಿತ ಸೂರ್ಯಕಾಂತಿ, ತೊಗರಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ಬಳಿಕ ಹಸಕಮಲ್ ಗ್ರಾಮದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ಸಿಂಧನೂರು ತಾಲೂಕಿನ ಜವಳಗೇರ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ಹಾಗೂ ಬನ್ನಿಗನೂರು ಗ್ರಾಮದಲ್ಲಿ ಸೂರ್ಯಕಾಂತಿ ಹಾಗೂ ಹತ್ತಿ ಬೆಳೆಯ ಕ್ಷೇತ್ರ, ನಂತರ ಮಾನ್ವಿ ತಾಲೂಕಿನ ಹಿರೇಕೊಟ್ಟೆಕಲ್ ಹೋಬಳಿಯ ಪೋತನಾಳ್ ಗ್ರಾಮದಲ್ಲಿ ಹತ್ತಿ ಬೆಳೆಯ ಕ್ಷೇತ್ರ ವೀಕ್ಷಣೆ ಮಾಡಿದರು. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಮರಿಯಾನಾ ನಿಸ್ಲರ್ ಅವರೊಂದಿಗೆ ಸುದೀರ್ಘ ಸಮಾಲೋಚನೆ ನಡೆಸಿದ್ದಾಗಿ ಭಾರಿ ಮತ್ತು ಮಧ್ಯಮ ಗಾತ್ರದ ಕೈಗಾರಿಕೆ ಹಾಗೂ ಮೂಲಸೌಕರ್ಯ ಅಭಿವೃದ್ದಿ ಖಾತೆ ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ಇದರ ಭಾಗವಾಗಿ ಬರುವ ಅಕ್ಟೋಬರ್ನಲ್ಲಿ ಅಮೆರಿಕದಲ್ಲಿ ರೋಡ್ ಶೋ ಆಯೋಜಿಸಲು ತೀರ್ಮಾನಿಸಲಾಗಿದೆ. ಅಲ್ಲದೆ 2027 ಜಾಗತಿಕ ಹೂಡಿಕೆದಾರರ ಸಮಾವೇಶಕ್ಕೆ ಅಮೆರಿಕದ ಪ್ರಮುಖ ಹೂಡಿಕೆದಾರರನ್ನು ಆಹ್ವಾನಿಸಲಾಗುವುದು ಎಂದು ಅವರು ಸಾಮಾಜಿಕ ಮಾಧ್ಯಮದಲ್ಲಿ ಮಾಹಿತಿ ನೀಡಿದ್ದಾರೆ. ರಕ್ಷಣಾ ವಲಯದ ಪ್ರಮುಖ ಸಂಸ್ಥೆ ಸೆಂಟ್ ಆಮ್ ಎಲೆಕ್ಟ್ರಾನಿಕ್ಸ್ ಮುಂದಿನ 4 ರಾಜ್ಯದಲ್ಲಿ 500 ಕೋಟಿ ರೂಪಾಯಿ ಹೂಡಿಕೆ ಮಾಡಲಿದ್ದು ಇದರಿಂದ ಸುಮಾರು 1,500 ಹೊಸ ಉದ್ಯೋಗಗಳು ಸೃಷ್ಟಿಯಾಗಲಿವೆ. ದೇವನಹಳ್ಳಿಯ ವೈಮಾನಿಕ ಹಾಗೂ ರಕ್ಷಣಾ ಪಾರ್ಕ್ನಲ್ಲಿ ಮುಂದಿನ ತಿಂಗಳಿಂದಲೇ ಕಾಮಗಾರಿ ಆರಂಭವಾಗಲಿದೆ ಎಂದು ಸಚಿವ ಎಂಬಿ ಪಾಟೀಲ್ ತಿಳಿಸಿದ್ದಾರೆ. ತಂತ್ರಜ್ಞಾನ ಹಾಗೂ ಎಲೆಕ್ಟ್ರಾನಿಕ್ಸ್ ಕ್ಷೇತ್ರದಲ್ಲಿ ರಾಜ್ಯದ ಪಾರಮ್ಯವನ್ನು ಜಾಗತಿಕ ಮಟ್ಟದಲ್ಲಿ ಮತ್ತಷ್ಟು ಎತ್ತರಕ್ಕೆ ಕೊಂಡೊಯ್ಯಲು ಸರ್ಕಾರ ಬದ್ದವಾಗಿದೆ ಎಂದು ಸಚಿವರು ಪುನರುಚ್ಚರಿಸಿದ್ದಾರೆ. ಸ್ವಾತಂತ್ರ್ಯೋತ್ಸವದ ಅಂಗವಾಗಿ ದಿಶಾ ಭಾರತ್ ಸಂಸ್ಥೆ ವತಿಯಿಂದ ಬೆಂಗಳೂರು ನಗರ ದಾಸರಹಳ್ಳಿ ಭಾಗದಲ್ಲಿಂದು ದೇಶಕ್ಕಾಗಿ ನಡಿಗೆ ಎಂಬ ವಿಶೇಷ ಕಾಲ್ನಡಿಗೆ ಜಾಥಾ ನಡೆಯಿತು. ದಾಸರಹಳ್ಳಿ ಕ್ಷೇತ್ರದ ಶಾಸಕ ಮುನಿರಾಜು ಜಾಥಾಕ್ಕೆ ಚಾಲನೆ ನೀಡಿ ಮಾತನಾಡಿ, ಇಂದಿನ ಯುವ ಸಮೂಹದಲ್ಲಿ ದೇಶದ ಬಗ್ಗೆ ಜಾಗೃತಿ ಮೂಡಿಸುವ ಅಗತ್ಯತೆ ಹೆಚ್ಚಾಗಿದೆ. ದೇಶಕ್ಕಾಗಿ ನಡಿಗೆ ಜಾಥಾ ಯುವಕರಲ್ಲಿ ದೇಶಭಕ್ತಿ, ಸಾಮಾಜಿಕ ಹೊಣೆಗಾರಿಕೆ ಹಾಗೂ ಏಕತೆಯ ಮನೋಭಾವವನ್ನು ಬೆಳೆಸುವಲ್ಲಿ ಮಹತ್ವದ ಪಾತ್ರ ವಹಿಸುತ್ತದೆ ಎಂದು ಹೇಳಿದರು. ಕಾರ್ಯಕ್ರಮದಲ್ಲಿ ಅನೇಕ ಶಾಲಾ ಮತ್ತು ಕಾಲೇಜು ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗವಹಿಸಿದ್ದರು. ಜಾಥಾ ಸಂದರ್ಭದಲ್ಲಿ ದೇಶಭಕ್ತಿ ಘೋಷಣೆಗಳು, ಜಾಗೃತಿ ಫಲಕಗಳು ಹಾಗೂ ಸಾಮಾಜಿಕ ಸಂದೇಶಗಳ ಮೂಲಕ ಯುವಕರಲ್ಲಿ ದೇಶಪ್ರೇಮ ಮತ್ತು ನಾಗರಿಕ ಜವಾಬ್ದಾರಿಯ ಅರಿವು ಮೂಡಿಸಲಾಯಿತು. ರಾಜ್ಯದ ನೂತನ ಸಚಿವರಿಗೆ ಸೋಮವಾರದ ವೇಳೆಗೆ ಖಾತೆ ಹಂಚಿಕೆಯಾಗುವ ನಿರೀಕ್ಷೆ ಇದೆ ಎಂದು ಲೋಕೋಪಯೋಗಿ ಖಾತೆ ಸಚಿವ ಸತೀಶ್ ಜಾರಕಿಹೊಳಿ ಹೇಳಿದ್ದಾರೆ. ಬೆಂಗಳೂರಿನಲ್ಲಿಂದು ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಸಚಿವ ಸಂಪುಟ ವಿಸ್ತರಣೆ ನಂತರ ಪಕ್ಷದ ಕೆಲ ನಾಯಕರಿಂದ ಅಸಮಾಧಾನ ಹಾಗೂ ಭಿನ್ನಾಭಿಪ್ರಾಯ ವ್ಯಕ್ತವಾಗುವುದು ಸಾಮಾನ್ಯ ಸಂಗತಿಯಾಗಿದೆ ಎಂದು ಹೇಳಿದ್ದಾರೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿ ಗುಡ್ಡ ಕುಸಿತ ದುರಂತದಲ್ಲಿ ಮೃತಪಟ್ಟ ಕೊಪ್ಪಳ ಜಿಲ್ಲೆ ಕಕ್ಕರಗೋಳ ಗ್ರಾಮದ ಕುಟುಂಬಸ್ಥರ ಮನೆಗೆ ಸಚಿವ ಶಿವರಾಜ ತಂಗಡಗಿ ಇಂದು ಭೇಟಿ ನೀಡಿ ಸಾಂತ್ವನ ಹೇಳಿದರು. ಶಿವಮೊಗ್ಗ ತಹಸೀಲ್ದಾರ ವಿಪತ್ತು ನಿರ್ವಹಣಾ ಖಾತೆಯಿಂದ ಪಾವತಿ ಮಾಡಲಾದ 15 ಲಕ್ಷ ರೂಪಾಯಿಗಳನ್ನು ಸಂತ್ರಸ್ತ ಇಬ್ಬರು ಹೆಣ್ಣು ಮಕ್ಕಳ ಖಾತೆಗೆ ಜಮಾ ಮಾಡಿದ ರಸೀತಿಯನ್ನು ಅವರು ಈ ಸಂದರ್ಭದಲ್ಲಿ ವಿತರಣೆ ಮಾಡಿದರು. ಕೋಲಾರ ಜಿಲ್ಲೆಯ ರೈತರು ಮಳೆ ಕೊರತೆ, ಬರದ ಪರಿಸ್ಥಿತಿಯಲ್ಲಿ ಬೆಳೆ ನಷ್ಟ ತಪ್ಪಿಸಲು ಫಸಲ್ ಬೀಮಾ ಯೋಜನೆಯಡಿ ನೋಂದಾಯಿಸುವಂತೆ ಜಂಟಿ ಕೃಷಿ ನಿರ್ದೇಶಕಿ ಎಂಎನ್ ಮಂಜುಳಾ ಮನವಿ ಮಾಡಿದ್ದಾರೆ. ಪ್ರಸಕ್ತ ಸಾಲಿನಲ್ಲಿ ಎಲ್ನಿನೋದಿಂದ ಮಳೆ ಕೊರತೆಯಿದ್ದು ಬ್ಯಾಂಕಿನಲ್ಲಿ ಬೆಳೆ ಸಾಲ ಮಂಜೂರಾದ ಹಾಗೂ ಬೆಳೆ ಸಾಲ ಪಡೆಯದ ಎಲ್ಲಾ ರೈತರು ವಿಮಾ ಕಂತು ಪಾವತಿಸಿ ಭಾಗವಹಿಸಬಹುದು ಎಂದು ತಿಳಿಸಿದ್ದಾರೆ. ಮಳೆಯಿಂದ ಅಥವಾ ಇತರ ಪ್ರತಿಕೂಲ ಹವಾಮಾನ ಪರಿಸ್ಥಿತಿಗಳ ಸಂದರ್ಭದಲ್ಲಿ ಬೆಳೆ ವಿಮೆ ನಷ್ಟ ಪರಿಹಾರವನ್ನು ಪಾವತಿಸಲಾಗುವುದು. ಇದುವರೆಗೆ 28,488 ರೈತರು ನೋಂದಣಿಯಾಗಿದ್ದು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ನೋಂದಣಿಯಾಗುವಂತೆ ಮನವಿ ಮಾಡಿದ್ದಾರೆ. ನೀರಾವರಿ ರಾಗಿ, ಮಳೆಯಾಶ್ರಿತ ರಾಗಿ ಹಾಗೂ ನೀರಾವರಿ ಭತ್ತದ ಬೆಳೆ ವಿಮೆಗೆ ಇದೇ 14ರೊಳಗೆ ನೋಂದಣಿ ಮಾಡಿಕೊಳ್ಳಬಹುದು ಎಂದು ಅವರು ತಿಳಿಸಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟ್ರೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ದಿವಂಗತ ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ ಸಲ್ಲಿಸಲಾಗುತ್ತಿದೆ. ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಬೆಂಗಳೂರಿನ ವಿಧಾನಸೌಧದ ಪಶ್ಚಿಮ ದ್ವಾರದಲ್ಲಿರುವ ಅವರ ಪ್ರತಿಮೆ ಬಳಿ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಿ ಗೌರವ ಸಲ್ಲಿಸಿದರು. ಕರ್ನಾಟಕದ ಏಕೀಕರಣ, ಆಡಳಿತ ಸುಧಾರಣೆ, ಶಿಕ್ಷಣ ಹಾಗೂ ರಾಜ್ಯದ ಸಮಗ್ರ ಅಭಿವೃದ್ದಿಗೆ ನಿಜಲಿಂಗಪ್ಪ ಅವರು ನೀಡಿದ ಕೊಡುಗೆಗಳು ಸದಾ ಸ್ಮರಣೀಯ. ಜನಪರ ಆಡಳಿತಕ್ಕೆ ಮಾದರಿಯಾಗಿದ್ದ ಅವರ ಜೀವನ ಹಾಗೂ ಆದರ್ಶಗಳು ಎಲ್ಲರಿಗೂ ಸ್ಫೂರ್ತಿ ಎಂದು ಈ ಸಂದರ್ಭದಲ್ಲಿ ನೀಡಿದ ಸಂದೇಶದಲ್ಲಿ ಮುಖ್ಯಮಂತ್ರಿ ತಿಳಿಸಿದ್ದಾರೆ. ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್, ನಾಡು ಕಂಡ ಧೀಮಂತ ನಾಯಕ, ಶರಾವತಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವಾರು ಅಭಿವೃದ್ದಿ ಯೋಜನೆಗಳ ಮೂಲಕ ನಾಡಿನ ಪ್ರಗತಿಗೆ ಅವರು ನೀಡಿದ ಕೊಡುಗೆಗಳು ಸ್ಮರಣೀಯ. ಅವರ ಆದರ್ಶಗಳು ಮತ್ತು ಜನಸೇವೆಯ ಬದ್ದತೆ ಎಲ್ಲರಿಗೂ ಸ್ಫೂರ್ತಿಯಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ತಿಳಿಸಿದ್ದಾರೆ. ಕೇಂದ್ರ ಉಕ್ಕು ಮತ್ತು ಬೃಹತ್ ಕೈಗಾರಿಕೆ ಖಾತೆ ಸಚಿವ ಎಚ್ಡಿ ಕುಮಾರಸ್ವಾಮಿ, ಎಸ್ ನಿಜಲಿಂಗಪ್ಪ ಅವರು ಕರ್ನಾಟಕ ಏಕೀಕರಣದ ರೂವಾರಿ, ನಾಡಿನ ಅಭಿವೃದ್ದಿಗೆ ಭದ್ರ ಬುನಾದಿ ಹಾಕಿದ ಸರಳ ಸಜ್ಜನಿಕೆಯ ಧೀಮಂತ ನಾಯಕರು. ಅವರ ದೂರದೃಷ್ಟಿ ಮತ್ತು ಜನಪರ ಸೇವೆಗಳು ಸದಾ ಸ್ಮರಣೀಯ ಎಂದು ಎಕ್ಸ್ ಖಾತೆಯಲ್ಲಿ ತಿಳಿಸಿದ್ದಾರೆ. ಸಚಿವ ಎಂಬಿ ಪಾಟೀಲ್, ನವ ಕರ್ನಾಟಕ ನಿರ್ಮಾಣದ ಕನಸು ಹೊತ್ತು ಶರಾವತಿ ಜಲವಿದ್ಯುತ್, ಕಾಳಿ ವಿದ್ಯುತ್ ಯೋಜನೆ ಸೇರಿದಂತೆ ಹಲವು ಯೋಜನೆಗಳನ್ನು ಎಸ್ ನಿಜಲಿಂಗಪ್ಪ ಅವರು ಜಾರಿಗೊಳಿಸಿರುವುದು ಸ್ಮರಣೀಯ ಎಂದು ಸಾಮಾಜಿಕ ಮಾಧ್ಯಮದಲ್ಲಿ ತಿಳಿಸಿದ್ದಾರೆ. ರಾಜ್ಯದ ಕರಾವಳಿ ಹಾಗೂ ದಕ್ಷಿಣ ಒಳನಾಡಿನಲ್ಲಿ ಇಂದಿನಿಂದ ಭಾರೀ ಮಳೆಯಾಗಲಿದೆ ಎಂದು ಹವಾಮಾನ ಇಲಾಖೆ ಮುನ್ಸೂಚನೆ ನೀಡಿದೆ. ಕರ್ನಾಟಕ, ಕೇರಳ, ತಮಿಳುನಾಡು, ಆಂಧ್ರಪ್ರದೇಶದ ವಿವಿಧೆಡೆ ಗುಡುಗು ಭಾರೀ ಗಾಳಿಯೊಂದಿಗೆ ಮಳೆ ಬೀಳುವ ಸಾಧ್ಯತೆ ಇದೆ ಎಂದು ತಿಳಿಸಲಾಗಿದೆ.

0: ಕರಾವಳಿಯಲ್ಲಿ ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ ನೀಡಲಾಗಿದೆ. ಮಳೆಗಾಲದ ಹಿನ್ನೆಲೆಯಲ್ಲಿ ವಿಶ್ವವಿಖ್ಯಾತ ಜೋಗ ಜಲಪಾತ ವೀಕ್ಷಣೆಗೆ ತೆರಳುವ ಪ್ರವಾಸಿಗರ ಅನುಕೂಲಕ್ಕಾಗಿ ಕೆಎಸ್ಆರ್ಟಿಸಿ ಚಿತ್ರದುರ್ಗ ವಿಭಾಗವು ವಿಶೇಷ ಪ್ರವಾಸ ಪ್ಯಾಕೇಜ್ ಬಸ್ ಸೇವೆ ಪ್ರಕಟಿಸಿದೆ. ನಾಳೆಯಿಂದ ಈ ಸೇವೆ ಲಭ್ಯವಿದ್ದು, ಚಳ್ಳಕೆರೆ, ಚಿತ್ರದುರ್ಗ ಹಾಗೂ ಹೊಳಲ್ಕೆರೆ ನಿಲ್ದಾಣಗಳಿಂದ ಈ ಬಸ್ಗಳು ಹೊರಡಲಿವೆ. ಜೋಗ ಜಲಪಾತದ ಜೊತೆಗೆ ವರದಮೂಲ ಹಾಗೂ ಇಕ್ಕೇರಿ ಪ್ರವಾಸಿ ತಾಣಗಳನ್ನೂ ವೀಕ್ಷಿಸಲು ಅವಕಾಶವಿದೆ. ಆನ್ಲೈನ್ನಲ್ಲಿ ಕೆಎಸ್ಆರ್ಟಿಸಿ ವೆಬ್ಸೈಟ್ ಮೂಲಕ ಟಿಕೆಟ್ ಕಾಯ್ದಿರಿಸಬಹುದಾಗಿದೆ. ಆಸನಗಳು ಲಭ್ಯವಿದ್ದಲ್ಲಿ ಬಸ್ ನಿರ್ವಾಹಕರ ಬಳಿಯೂ ಟಿಕೆಟ್ ಪಡೆಯಬಹುದು. ಈ ವಿಶೇಷ ಪ್ಯಾಕೇಜ್ಗೆ ಶಕ್ತಿ ಯೋಜನೆ ಅನ್ವಯಿಸುವುದಿಲ್ಲ ಎಂದು ಕೆಎಸ್ಆರ್ಟಿಸಿ ಅಧಿಕಾರಿಗಳು ತಿಳಿಸಿದ್ದಾರೆ. ರಾಜ್ಯ ಮಕ್ಕಳ ಹಕ್ಕುಗಳ ರಕ್ಷಣಾ ಆಯೋಗದ ಅಧ್ಯಕ್ಷ ಸಂತೋಷ್ ಕುಮಾರ ಹಾಗೂ ಸದಸ್ಯ ಸತ್ಯನಾರಾಯಣ ಶೆಟ್ಟಿ ಕೊಪ್ಪಳ ಜಿಲ್ಲೆಯ ವಿವಿಧ ಮಕ್ಕಳ ವಸತಿ ನಿಲಯಗಳು, ಶಾಲೆಗಳು, ಪೊಲೀಸ್ ಠಾಣೆಗಳು ಹಾಗೂ ಆಸ್ಪತ್ರೆಗಳಿಗೆ ಭೇಟಿ ನೀಡಿ ಮಕ್ಕಳಿಗೆ ಕಲ್ಪಿಸಲಾಗಿರುವ ಸೌಲಭ್ಯಗಳ ಕುರಿತು ಸಮಗ್ರ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಸ್ವಚ್ಛತೆ ಹಾಗೂ ವಿದ್ಯಾರ್ಥಿಗಳಿಗೆ ನೀಡುವ ಆಹಾರದ ಗುಣಮಟ್ಟವನ್ನು ಪರಿಶೀಲಿಸಿದರು. ಕೊಪ್ಪಳ ತಾಲೂಕಿನ ಹಟ್ಟಿಗ್ರಾಮದಲ್ಲಿ ಇದೇ 16ರಂದು ರಾಜ್ಯಮಟ್ಟದ ಸಂಯಮ ಪ್ರಶಸ್ತಿ 2026 ಪ್ರದಾನ ಸಮಾರಂಭ ನಡೆಯಲಿದೆ ಎಂದು ಕರ್ನಾಟಕ ರಾಜ್ಯ ಮದ್ಯಪಾನ ಸಂಯಮ ಮಂಡಳಿ ಅಧ್ಯಕ್ಷ ಶರಣಪ್ಪ ಸಲಾದಪುರ ತಿಳಿಸಿದ್ದಾರೆ. ಅವರು ಹಟ್ಟಿಗ್ರಾಮ ಪಂಚಾಯಿತಿಯಲ್ಲಿ ಇಂದು ನಡೆದ ಸಮಾರಂಭದ ಪೂರ್ವ ಸಿದ್ದತಾ ಸಭೆ ಅಧ್ಯಕ್ಷತೆ ವಹಿಸಿ ಮಾತನಾಡಿದರು. ಕಾರ್ಯಕ್ರಮಕ್ಕೆ ಸುಮಾರು 1500ಕ್ಕೂ ಹೆಚ್ಚು ಜನರು ಸೇರುವುದರಿಂದ ಜಿಲ್ಲಾಡಳಿತ ಅಚ್ಚುಕಟ್ಟು ವ್ಯವಸ್ಥೆ ಮಾಡಬೇಕು ಎಂದು ಅವರು ಅಧಿಕಾರಿಗಳಿಗೆ ಸೂಚನೆ ನೀಡಿದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸರ್ಕಾರದಿಂದ ಬರ ಅಧ್ಯಯನ, ರೈತರ ಸಂಕಷ್ಟಕ್ಕೆ ನೆರವಾಗಲು ಬದ್ಧ ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ರಾಜ್ಯಕ್ಕೆ ಹೆಚ್ಚಿನ ಬಂಡವಾಳ ಆಕರ್ಷಿಸುವ ನಿಟ್ಟಿನಲ್ಲಿ ಅಮೆರಿಕ ಕಾನ್ಸುಲೇಟ್ ಜನರಲ್ ಜೊತೆ ಸುದೀರ್ಘ ಸಮಾಲೋಚನೆ, ಸಚಿವ ಎಂಬಿ ಪಾಟೀಲ್. ಏಕೀಕೃತ ಕರ್ನಾಟಕದ ಮೊದಲ ಮುಖ್ಯಮಂತ್ರಿ ಎಸ್ ನಿಜಲಿಂಗಪ್ಪ ಪುಣ್ಯಸ್ಮರಣೆ ಸಂದರ್ಭದಲ್ಲಿಂದು ಅವರಿಗೆ ಗೌರವ ನಮನ. ರಾಜ್ಯದ ಕರಾವಳಿ, ದಕ್ಷಿಣ ಒಳನಾಡಿನಲ್ಲಿ ಭಾರೀ ಮಳೆ ಮುನ್ಸೂಚನೆ, ಮೀನುಗಾರರು ಸಮುದ್ರಕ್ಕೆ ಇಳಿಯದಂತೆ ಎಚ್ಚರಿಕೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ 6:40.
1: ಆಕಾಶವಾಣಿ ಇದೀಗ ಒಂದು ಜಾಹೀರಾತು, ನಂತರ ಕಾರ್ಯಕ್ರಮ ಹಕ್ಕಿಯ ಬಳಗ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್, ಮ್ಯೂಸಿಕಲಿ ಯೋರ್ಸ್.
1: ಸಮಯ ಆಗಿರೋದು 2:41 ಕೇಳ್ತಾ ಇದ್ರ ಆಕಾಶವಾಣಿ ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲನ್ನ ಎವರ್ ಗ್ರೀನ್ ಗೀತೆಗಳನ್ನ ಕೇಳುವಂತಹ ಹೊತ್ತು. ಮೊದಲನೇದಾಗಿ ಬರ್ತಾ ಇದೆ ಮೋಡದ ಒಳಗೆ ಅನ್ನುವಂತಹ ಗೀತೆ, ಪಯಣ ಸಿನಿಮಾದ ಗೀತೆ.

ಸಮಯ ಆಗಿದೆ 2:52. ಹೇಳಲು ತರ ತರ ಅಂತ ಅನಿಸ್ತಾ ಇದೆ. ಹೊರಗಡೆ ವೆದರ್ ಕೂಡ ತುಂಬಾ ಚೆನ್ನಾಗಿದೆ. ಒಳ್ಳೊಳ್ಳೆ ಗೀತೆಗಳನ್ನ ಕೇಳ್ತಾ ಇದ್ದೀರಿ FM ರೈನ್ಬೋ 101.3 ಮೆಗಾ ಹರ್ಟ್ಸ್ ನಲ್ಲಿ. ಹಾಗೆ ಕಾರ್ಯಕ್ರಮಕ್ಕೆ ಸಾಕಷ್ಟು ಜನ ಸಂದೇಶಗಳನ್ನ ಕೂಡ ಕಳಿಸ್ತಿದ್ದೀರಿ. ಮೆಲೋಡಿ ಗೀತೆಗಳನ್ನ ಕೇಳ್ತಾ ಇದ್ದೀವಿ. ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತಾ ಇರುವಂತಹ ಸ್ನೇಹಿತರೆಲ್ಲರಿಗೂ ಕೂಡ ಧನ್ಯವಾದಗಳು ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮಳೆ ಬರುವ ಹಾಗಿದೆ. ನಿಮ್ಮ ಕಡೆ ಹೇಗೆ ಮಳೆ ಬರ್ತಾ ಇದೆಯಾ ಅಥವಾ ಮಳೆ ಬರೋ ಹಾಗೆ ಇದೆಯಾ? ಏನೇ ಆಗಿರಲಿ, ಈ ಒಂದು ಹಾಡನ್ನ ಕೇಳ್ತಾ ಇದ್ರೆ ಆ ಒಂದು ಫೀಲೇ ಬೇರೆ ಅಂತ ಹೇಳಿದ್ರೆ ತಪ್ಪಾಗಲ್ಲ. ಮಳೆ ಬರುವ ಹಾಗಿದೆ ನಿಮ್ಮೆಲ್ಲರಿಗಾಗಿ ಪ್ರಸಾರ ಆಗ್ತಿರೋದು FM 101.3 ಮೆಗಾ ಹರ್ಟ್ಸ್ನಲ್ಲಿ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ಸಮಯ ಆಗಿರೋದು 3:01:50 ಆಗ್ತಾ ಇದೆ. ನೀವೆಲ್ಲರೂ ಟ್ಯೂನ್ ಮಾಡಿದ್ದೀರಿ ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್ ಕಾರ್ಯಕ್ರಮವನ್ನ. ಮ್ಯೂಸಿಕಲಿ ಯೋರ್ಸ್ ಎಫ್ಎಂ ರೈನ್ಬೋನ ಕೇಳ್ತಾ ಕೇಳ್ತಾ ಕೇಳ್ತಾ 3 ಗಂಟೆ ಸಮಯದಲ್ಲಿ ಯಾವ ಒಂದು ಕಾರ್ಯಕ್ರಮ ಬರುತ್ತೆ ಹೇಳಿ? ಹೊಂಬಿಸಿಲು ಕಾರ್ಯಕ್ರಮ. ಹೊಂಬಿಸಿಲು ಕಾರ್ಯಕ್ರಮದಲ್ಲಿ ಪ್ರಶ್ನೆಗಳಂತೂ ರೆಡಿಯಾಗಿದ್ದಾವೆ ಪ್ರಶ್ನೆಗಳು. ಹಾಗೆ ನೀವು ಕೂಡ ಉತ್ತರ ಕೊಡೋದಕ್ಕೆ ಬೇಗ ಬೇಗ ಮೊಬೈಲ್ ಮುಂದೆ ಕೂತ್ಕೊಂಬಿಡಿ. ಹಾಡುಗಳನ್ನು ಕೇಳ್ತಾ ಮೊಬೈಲ್ ಮುಂದೆ ಪಟಾಪಟ ಅಂತ ನಾನು ಫಟಾಫಟ್ ಅಂತ ಕ್ವೆಶನ್ಸ್ನ ಕೇಳ್ತೀನಿ, ನೀವು ಕೂಡ ಉತ್ತರ ಕೊಡೋದಕ್ಕೆ ಸಿದ್ಧರಾಗಿ ಅಂತ ಹೇಳ್ತಾ ಮೊದಲನೇ ಪ್ರಶ್ನೆಯನ್ನು ಕೇಳ್ತಾ ಇದ್ದೀನಿ. ಮೊದಲನೇ ಪ್ರಶ್ನೆ ಏನಪ್ಪ ಅಂತಂದರೆ, ನಾನು ಒಂದು ಹಾಡಿನಲ್ಲಿ ಬರುವಂತಹ ಒಂದು ವಾಕ್ಯವನ್ನು ಒಂದು ಸಾಲನ್ನು ಹೇಳ್ತೀನಿ, ಆಯಿತಾ? ಆ ಸಾಲು ನೇರವಾಗಿ ಇರೋದಿಲ್ಲ, ನಾನು ಅದನ್ನೆಲ್ಲ ಜಂಬಲ್ ಮಾಡಿ ಹೇಳ್ತೀನಿ. ನೀವು ಅದನ್ನು ಸರಿಯಾಗಿ ಜೋಡಿಸಿ ಯಾವ ಹಾಡಿನ ಸಾಲು ಇದು ಅಂತ ನೀವು ಕಂಡುಹಿಡಿಯಬೇಕು. ಸ್ವಲ್ಪ

ಟಫ್ ಆಗಿದೆ ಅಲ್ವಾ, ಟಫ್ ಆಗೇ ಇರಬೇಕಲ್ವಾ. ಸೊ ನೀವು ಕೂಡ ಯೋಚನೆ ಮಾಡೋಕ್ಕೆ ಸಾಕಷ್ಟು ಬುದ್ಧಿಗೆ ಕೆಲಸ ಕೊಡ್ತೀರಾ ಅಂತ ಹೇಳ್ತಾ ಪ್ರಶ್ನೆ ಅರ್ಥ ಆಯ್ತಲ್ವಾ. ನಾನು ಒಂದಷ್ಟು ಪದಗಳನ್ನು ನಾನು ಮಿಕ್ಸ್ ಮಾಡಿ ಹೇಳ್ತೀನಿ, ಅದನ್ನು ಕರೆಕ್ಟಾಗಿ ಜೋಡಿಸಿದ್ರೆ ಅದು ಒಂದು ಹಾಡಿನ ಸಾಲಾಗತ್ತೆ. ಯಾವ ಹಾಡಿನ ಸಾಲು ಅದು ಅಂತ ನೀವು ನನಗೆ ಹೇಳಬೇಕು. ಸೊ ಯಾವುದಾದ್ರೂ ಆಗಿರ್ಬೋದು, ಹಾಡಿನ ಮಧ್ಯದಿಂದ ನಾನು ಆರಿಸ್ಕೊಂಡಿರ್ಬೋದು, ಹಾಡಿನ ಸ್ಟಾರ್ಟಿಂಗಿಂದ ಇರ್ಬೋದು. ಸೊ ಒಂದು ಹಾಡಿನ ಸಾಲು ಇದು, ಆ ಪದಗಳನ್ನು ನಾನು ಜಂಬಲ್ ಮಾಡಿರ್ತೀನಿ, ಎಲ್ಲದನ್ನು ಮಿಕ್ಸ್ ಮಾಡಿರ್ತೀನಿ, ಮಿಕ್ಸ್ ಮಾಡಿ ಹೇಳ್ತೀನಿ. ಸೊ ಕೇಳಿಸ್ಕೊಳ್ಳಿ. ಹಕ್ಕಿಯ ನಂಟಿಗೆ ಬೀಸುವ ಹಾಡಿನ ಗಾಳಿಯ ಹೊಂಗಿಲ್ಲ ಹೆಸರಿನ. ಮತ್ತೊಮ್ಮೆ ಹೇಳ. ಹಕ್ಕಿಯ ನಂಟಿಗೆ ಬೀಸುವ ಹಾಡಿನ ಗಾಳಿಯ ಹೊಂಗಿಲ್ಲ ಹೆಸರಿನ. ಇದೆಲ್ಲವೂ ಕೂಡ ಜಂಬಲ್ ಆಗಿದೆ. ಯಾವ ಒಂದು ಸಾಲು ಇದು, ಯಾವ ಹಾಡಿನ ಸಾಲು, ಈ ಸಾಲನ್ನು ಬರೆದು ನಮಗೆ ಕಳಿಸ್ಕೊಡಿ. 9480910013 ಈ ಒಂದು ಸಂಖ್ಯೆಗೆ ವಾಟ್ಸಾಪ್ ಮುಖಾಂತರ ನಿಮ್ಮ ಸಂದೇಶ ನಮ್ಮನ್ನು ತಲುಪಲಿ. ಬೇಗ ಬೇಗ ಬೇಗ ಸಂದೇಶಗಳನ್ನು ಕಳಿಸಿ, ನಾನು ಕೂಡ ಓದೋದಕ್ಕೆ ರೆಡಿಯಾಗಿದ್ದೀನಿ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಒಳ್ಳೊಳ್ಳೆ ಗೀತೆಗಳನ್ನು ಕೂಡ ನಾನು ಕ್ಯೂ ಅಪ್ ಮಾಡ್ಕೊಂಡಿದ್ದೀನಿ. ಸೊ ಈ ಒಂದು ಪ್ಲೇಲಿಸ್ಟ್ನ ಕೇಳಿಕೊಂಡು ಆನ್ಸರ್ ಏನು ಅಂತ ಯೋಚನೆ ಮಾಡ್ತಾ ಬೇಗ ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. ಈ ಹೊತ್ತಲ್ಲಿ ನಿಮ್ಮ ಜೊತೆ ಆಗ್ತಿರೋದು ನಾನು ಆರ್ ಜೆ ಚೈತ್ರಾ.

ಸಮಯ ಆಗಿರೋದು 3:15. ಮೊದಲನೇ ಪ್ರಶ್ನೆಯನ್ನ ಕೇಳಿದ್ದೆ, ಒಂದು ಹಾಡಿನ ಸಾಲನ್ನ ಜಂಬಲ್ ಮಾಡಿ ಅಂದ್ರೆ ಮಿಕ್ಸ್ ಮಾಡಿ ನಾನು ನಿಮ್ಗೆ ಹೇಳಿದ್ದೆ, ಸರಿಯಾಗಿ ನೀವು ಜೋಡಿಸಿ ಯಾವ ಹಾಡಿನ ಸಾಲು ಇದು ಅಂತ ನೀವು ಹೇಳಬೇಕು, ಹಾಗೆ ಆ ಒಂದು ಸಾಲನ್ನ ಕೂಡ ನೀವು ಹೇಳಬೇಕು ಅಂತ ನಾ ಹೇಳಿದ್ದೆ. ಯಾರೆಲ್ಲ ಸರಿಯಾಗಿರುವಂತ ಉತ್ತರವನ್ನ ಕೊಟ್ಟಿದ್ದಾರೆ ಅಂತ ನೋಡೋದಾದ್ರೆ, ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಕರೆಕ್ಟಾಗಿ ಜೋಡಿಸಿ ಸರಿಯಾದಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಅನುಷಾ ಅವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸುಧಾಮೂರ್ತಿ ಅವರು, ಬಿಂದು ಪ್ರಕಾಶ್ ಅವರು ಸರಿಯಾಗಿರುವಂತಹ ಉತ್ತರ, ಹರಿಹರನ್ ಅವರು ವಿಜ್ಞಾನ ನಗರದಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಜೊತೆಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ, ಆಶಾ ಶ್ರೀನಿವಾಸ್ ಬಿನ್ನಿಪೇಟೆಯಿಂದ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಸಾಕಷ್ಟು ಜನ ಮೈಸೂರು ಮಲ್ಲಿಗೆ ಸಿನಿಮಾದ ಗೀತೆ ಅಲ್ವಾ ಇದು ಅಂತ ಹೇಳ್ತಾ ಇದ್ದಾರೆ, ಅದಲ್ಲ, ಮೈಸೂರು ಮಲ್ಲಿಗೆ ಚಿತ್ರದ ಹಾಡಿನ ಸಾಲಲ್ಲ ಇದು, ನಾನು ಹೇಳದಂತಹ ಸಾಲು ಯಾವುದಪ್ಪ ಇದು ಅಂತಂದ್ರೆ ಕೇಳಿಸ್ಕೊಳ್ಳಿ. ಬೀಸುವ ಗಾಳಿಯ ಹಕ್ಕಿಯ ಹಾಡಿನ ನಂಟಿಗೆ ಹೆಸರಿನ ಹೊಂಗಿಲ್ಲ. ಗೊತ್ತಾಯ್ತಾ ನಿಮ್ಗೆ ಯಾವ ಒಂದು ಗೀತೆ ಇದು ಅಂತ? ಅರಳುತ್ತಿರೋ ಜೀವದ ಗೆಳೆಯ, ಮುಂಗಾರು ಮಳೆ ಸಿನಿಮಾದ ಅರಳುತ್ತಿರೋ ಜೀವದ ಗೆಳೆಯ ಅನ್ನುವಂತಹ ಗೀತೆಯ ಸಾಲಾಗಿತ್ತು ಇದು. ಸರಿಯಾಗಿ ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ತುಂಬಾ ತುಂಬಾ ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಫಟಾಫಟ್ ಅಂತ ಎರಡನೇ ಪ್ರಶ್ನೆಗೆ ಹೋಗ್ಬಿಡೋಣ. ಎರಡನೇ ಪ್ರಶ್ನೆನ ಸರಿಯಾಗಿ ಕೇಳಿಸ್ಕೊಳ್ಳಿ. ನಾನು ಒಂದು ಸಣ್ಣ ಸ್ಟೋರಿ ಲೈನ್ ಅನ್ನ ಹೇಳ್ತೀನಿ, ಆ ಒಂದು ಸ್ಟೋರಿ ಲೈನ್ನಲ್ಲಿ ಎಷ್ಟು ಸಿನಿಮಾಗಳ ಹೆಸರು ಇದೆ ಅಂತ ನೀವು ಗುರುತಿಸಿ, ಎಷ್ಟು ಸಿನಿಮಾಗಳ ಹೆಸರು, ಯಾವ ಯಾವ ಸಿನಿಮಾಗಳ ಹೆಸರು, ಇವೆರಡನ್ನ ನೀವು ಗುರುತು ಮಾಡಿ ನನಗೆ ಸಂದೇಶವನ್ನು ಕಳಿಸ್ಬೇಕು. 9480901013 ಈ ಒಂದು ಸಂಖ್ಯೆಗೆ ಸರಿಯಾಗಿ ಈ ಒಂದು ಸ್ಟೋರಿ ಲೈನ್ನ ಕೇಳಿಸ್ಕೊಳ್ಳಿ. ಟಗರು ಪಲ್ಯದ ಹುಡುಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಹುಡುಕಾಟ ಶುರು ಮಾಡಿ ಕೆರೆ ಬೇಟೆ ದಾಟಿ ಬ್ಯಾಚುಲರ್ ಪಾರ್ಟಿಗೆ ಹೋದ, ಅಲ್ಲಿ ಪೆಪ್ಪೆ ಸಿಕ್ಕಿ ಕೊನೆಗೂ ಯುವನಾಗಿ ಮನೆಗೆ ಮರಳಿದ. ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ, ಟಗರು ಪಲ್ಯದ ಹುಡುಗ ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ ಅಂತ ಹುಡುಕಾಟ ಶುರು ಮಾಡಿ ಕೆರೆ ಬೇಟೆ ದಾಟಿ ಬ್ಯಾಚುಲರ್ ಪಾರ್ಟಿಗೆ ಹೋದ, ಅಲ್ಲಿ ಪೆಪ್ಪೆ ಸಿಕ್ಕಿ ಕೊನೆಗೂ ಯುವನಾಗಿ ಮನೆಗೆ ಬಂದ. ಎಷ್ಟು ಸಿನಿಮಾಗಳಿದೆ ಇದರಲ್ಲಿ, ಹಾಗೆ ಯಾವ ಯಾವ ಸಿನಿಮಾಗಳು, ಎರಡಕ್ಕೂ ಕೂಡ ಸರಿಯಾಗಿ ಉತ್ತರ ಕೊಟ್ಟಂತಹ ಸ್ನೇಹಿತರನ್ನ ಹೆಸರನ್ನ ಮಾತ್ರ ನಾನು ರೇಡಿಯೋದಲ್ಲಿ ಅನೌನ್ಸ್ ಮಾಡ್ತೀನಿ. ಆಲ್ ರೈಟ್, ಸೊ ಬೇಗ ಬೇಗ ಬೇಗ ಬೇಗ ಮೆಮೊರೈಸ್ ಮಾಡ್ಕೊಂಡಿದ್ದೀರಾ ಅಂತ ಅನ್ಕೊಂತೀನಿ. ಸೊ ನಿಮಗೆ ಒಂದು ಹಾಡಿನ ಕಾಲಾವಕಾಶ, ಅದಾದ್ಮೇಲೆ ನೋಡ್ತೀನಿ ಯಾರೆಲ್ಲ ಸ್ನೇಹಿತರು ನನಗೆ ಸಂದೇಶವನ್ನ ಕಳಿಸಿದ್ದಾರೆ, ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರ ಅಂತ ನೋಡ್ತೀನಿ. ಇಲ್ಲ ಅಂತಂದ್ರೆ ಅದಾದ್ಮೇಲೆ ಇನ್ನೂ ಒಂದು ಹಾಡಿನ ಕಾಲಾವಕಾಶ ನಿಮಗೆ ಕೊಡ್ತೀನಿ. ಸೊ ಈ ಒಂದು ಗೀತೆ ನಿಮ್ಮೆಲ್ಲರಿಗಾಗಿ.

ಸಮಯ ಆಗಿದೆ 3:27. ಹೊಂಬಿಸಿಲು ಕಾರ್ಯಕ್ರಮ ಸಾಗ್ತಾ ಇದೆ. ಎರಡನೇ ಪ್ರಶ್ನೆಯನ್ನ ಕೇಳಿದ್ವಿ ಸಾಕಷ್ಟು ಜನ. ಹಾ, ಟಫ್ ಆಗ್ತಾ ಇದೆ, ಕ್ವೆಶ್ಚನ್ಸ್ ಎಲ್ಲ ಟಫ್ ಆಗ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆಯನ್ನ ಕೇಳಿದ್ದೆ, ಒಂದು ಸಣ್ಣ ಸ್ಟೋರಿ ಸೆಗ್ಮೆಂಟ್ ಅನ್ನ ಹೇಳಿ, ಅದರಲ್ಲಿ ಎಷ್ಟು ಸಿನಿಮಾಗಳಿದೆ ಹಾಗೆ ಯಾವ ಯಾವ ಸಿನಿಮಾಗಳು ಅಂತ ಕೇಳಿದ್ದೆ. ಯಾರೆಲ್ಲ ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟರು ಅಂತ ನೋಡೋದಾದ್ರೆ, ಜಗದಾಂಬಿಕಾ ಅವರು, ಹಂಸವೇಣಿ ಅವರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ದಾರೆ. ಹಾಗೆ ನಂಬರ್ ಎಂಡಿಂಗ್ ವಿತ್ 7 ನಿಮ್ಮ ಹೆಸರನ್ನು ನೀವು ಮೆನ್ಷನ್ ಮಾಡಿಲ್ಲ. ವೆಂಕೋಬಾ ನಾಯಕ್ ಅವರು, ಸಾರಿ, ನಿಮ್ಮ ಹೆಸರನ್ನು ಕೂಡ ಮೆನ್ಷನ್ ಮಾಡಿದ್ರ. ವೆಂಕೋಬಾ ನಾಯಕ್ ಅವರು ಸಂಗಾಪುರದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ನೇತ್ರಾ ಅವರು ಕೆಂಗೇರಿಯಿಂದ, ಪದ್ಮಶ್ರೀ ಅವರು, ಪದ್ಮಶ್ರೀ ಕುಟುಂಬ ರಾಮಚಂದ್ರಪುರಂನಿಂದ ಸರಿಯಾಗಿರುವಂತಹ ಉತ್ತರ. ಪೂರ್ಣಿಮಾ ಅವರು ಬೆಂಗಳೂರಿನಿಂದ ಸರಿಯಾಗಿರುವಂತಹ, ಬಿಂದು ಪ್ರಕಾಶ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸಾಕಷ್ಟು ಜನ ಬೇರೆ ಬೇರೆ ನಂಬರ್ಗಳನ್ನು ಹೇಳಿದ್ದೀರಿ, ಹಾಗೆ ಸುಮಾರಷ್ಟು ಜನ ಟ್ರೈ ಕೂಡ ಮಾಡಿದ್ದೀರಿ ಹೇಳೋದಕ್ಕೆ. ಒಂದೆರಡು ಅಲ್ಲಿ ಇಲ್ಲಿ ಮಿಸ್ ಆಗಿದೆ, ದಟ್ಸ್ ಓಕೆ. ಇನ್ನು ಸಾಕಷ್ಟು ಕ್ವೆಶನ್ಸ್ಗಳಿದ್ದಾವೆ, ಸೊ ಎಲ್ಲ ಕ್ವೆಶನ್ಸ್ಗೂ ನೀವು ಕೂಡ ಉತ್ತರವನ್ನು ಕೊಡುವಂತಹ ಪ್ರಯತ್ನ ಮಾಡಿ ಅಂತ ಹೇಳ್ತಾ, ಉತ್ತರ ಕೊಟ್ಟಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳಿ.

ಪ್ರಶ್ನೆಗೆ ಉತ್ತರ ಆಗಿದ್ದು ಆರು ಸಿನಿಮಾಗಳ ಹೆಸರು ಇದರಲ್ಲಿ ಇತ್ತು. ಟಗರು ಪಲ್ಯ, ಹಾಸ್ಟೆಲ್ ಹುಡುಗರು ಬೇಕಾಗಿದ್ದಾರೆ, ಕೆರೆಬೇಟೆ, ಬ್ಯಾಚುಲರ್ ಪಾರ್ಟಿ, ಪೆಪ್ಪೆ ಹಾಗೆ ಯುವ, ಇಷ್ಟು ಸಿನಿಮಾಗಳ ಹೆಸರಾಗಿತ್ತು. ಆರು ಅಂತ ಹೇಳಿ ಜೊತೆಗೆ ಆರು ಸಿನಿಮಾಗಳ ಹೆಸರನ್ನು ಕರೆಕ್ಟಾಗಿ ಕಳಿಸಿರುವಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಇನ್ನು ಕೆಲವೇ ನಿಮಿಷಗಳಲ್ಲಿ ನ್ಯಾಯವಾಣಿ ಕಾರ್ಯಕ್ರಮ ಪ್ರಸಾರ ಆಗುತ್ತೆ. ಕೇವಲ 5 ನಿಮಿಷ ಅಷ್ಟೇ ಈ ಒಂದು ಕಾರ್ಯಕ್ರಮ. ಇದನ್ನು ಕೇಳಿಕೊಂಡು ಬೇಗ ವಾಪಸ್ ಬನ್ನಿ. ಅದಾದ ಮೇಲೆ ನಾನು ನಿಮಗೆ ಇನ್ನೂ ಪ್ರಶ್ನೆಗಳನ್ನು ಕೇಳೋದಕ್ಕೆ ರೆಡಿ ಮಾಡ್ಕೊಂಡಿದ್ದೀನಿ. ಅಲ್ಲಿವರೆಗೂ ನೀವು ಎಲ್ಲೂ ಹೋಗಬೇಡಿ, ಕೇಳ್ತಾರಿ. ಇದು FM ರೈನ್ಬೋ 101.3 MHz ಹೊಂಬಿಸಿಲು ಕಾರ್ಯಕ್ರಮ. ಪ್ರಶ್ನೆಗಳು, ಉತ್ತರಗಳು, ಆಟ, ಮೋಜು, ಮಸ್ತಿ, ಹಾಡು ಎಲ್ಲವೂ ಕೂಡ ನಿಮ್ಮ ಜೊತೆ ಆಗತ್ತೆ. ಎಲ್ಲೂ ಹೋಗ್ಬಿಡಿ ಆಯ್ತಾ? ಸೊ 2 ಪ್ರಶ್ನೆಗೆ ಉತ್ತರ ಕೊಟ್ಟಿಲ್ಲ ಅಂತ ದಯವಿಟ್ಟು ಬೇಜಾರು ಮಾಡ್ಕೋಬೇಡಿ. ಇನ್ನೂ ಪ್ರಶ್ನೆಗಳಿದ್ದಾವೆ, ಉತ್ತರ ಕೊಡುವಂತಹ ಪ್ರಯತ್ನ ನೀವು ಅಲ್ಲಿ ಮಾಡಿ ಅಂತ ಹೇಳ್ತಾ ಮತ್ತೆ ಸಿಗ್ತೀನಿ ಈ 5 ನಿಮಿಷದ ಕಾರ್ಯಕ್ರಮದ ನಂತರ. ಅದಾದ ಮೇಲೆ ಹೊಂಬಿಸಿಲು ಕಾರ್ಯಕ್ರಮವನ್ನು ನಾವು ಮುಂದುವರೆಸೋಣ.

0: ನೀವು ತಯಾರಿಸಿದ ಪದಾರ್ಥಗಳ ಬಗ್ಗೆ ಜನರಿಗೆ ಹೇಳಬೇಕೆ? ನೀವು ಒದಗಿಸುವ ಸೇವಾ ಸೌಲಭ್ಯಗಳ ಬಗ್ಗೆ ಪ್ರಚಾರ ಮಾಡಬೇಕೆ? ಹಾಗಾದ್ರೆ ತಡ ಏಕೆ? ಆಕಾಶವಾಣಿಯಲ್ಲಿ ಪ್ರಕಟಣೆ ನೀಡಿ, ಈ ಮೂಲಕ ರಾಜ್ಯದ ಮೂಲೆ ಮೂಲೆಗೂ ತಲುಪಿ. ಸಂಪರ್ಕಿಸಿ cbsblr@gmail.com. ಆಕಾಶವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ನ್ಯಾಯವಾಣಿ. ಸಹಯೋಗ ನ್ಯಾಯ ಸಂಸ್ಥೆ.
1: ನ್ಯಾಯವಾಣಿ ಕಾರ್ಯಕ್ರಮದ ಕೇಳುಗರಿಗೆ ನಮಸ್ಕಾರ. ನಮ್ಮ ಜೊತೆಗಿದ್ದಾರೆ ವಕೀಲರಾದ ಮುನಿರಾಜ್ ಅವರು. ಸರ್ ನಮಸ್ಕಾರ.
2: ನಮಸ್ತೆ ಸರ್.
1: ಈಗ ರಸ್ತೆ ಗುಂಡಿ ಆಗಿರ್ಬೋದು, ಕೊಳಚೆ ನೀರು, ಬೀದಿ ದೀಪ, ಅದೆಲ್ಲ ಕೆಟ್ಟೋಗಿರ್ತದೆ, ಎಷ್ಟೋ ದಿನ ಆಗಿರ್ತದೆ ಇರಲ್ಲ ದೀಪ. ಈ ಎಲ್ಲ ಅವ್ಯವಸ್ಥೆಗಳಿಗೆ ಅಥವಾ ಸಮಸ್ಯೆಗಳಿಗೆ ದೂರು ಎಲ್ಲಿ ನೀಡಬೇಕು ಅಂತ ಅನ್ನೋದು ಗೊತ್ತಾಗಬೇಕಾಗಿದೆ.
2: ಎಲ್ಲಾ ಸಮಸ್ಯೆಗಳಿಗೆ ಪರಿಹಾರಗಳು ಸಹ ಹಳೇದೇನಿದೆಯೋ ಅದನ್ನೇ ಕಂಟಿನ್ಯೂ ಆಗ್ತಾ ಇರುತ್ತದೆ. ಅದರ ಜೊತೆಯಲ್ಲಿ ಆಯಾ ನಗರಸಭೆಗಳಲ್ಲಿ, ನಗರಸಭೆ ಕಚೇರಿಗಳಲ್ಲೂ ನಾವು ಇದಿರ್ತದೆ, ಮತ್ತೆ ಪಟ್ಟಣ ಪಂಚಾಯಿತಿ, ಗ್ರಾಮ ಪಂಚಾಯಿತಿ, ಈ ರೀತಿ ಅಧಿಕಾರ ಎಲ್ಲೆಲ್ಲಿ ಸರ್ಕಾರಿ ಆಫೀಸ್ಗಳಿರ್ತವೋ ಅಲ್ಲಲ್ಲಿ ಈ ರೀತಿ ಒಂದು ಇದನ್ನು ನಾವು ಪಡ್ಕೊಳ್ಬೋದು. ಏನೇನು ಅಂತಂದರೆ, ಈಗ ನೀರಾಗಿರ್ಬೋದು ಅಥವಾ ಚರಂಡಿ ನೀರು, ಬೀದಿ ದೀಪ, ತ್ಯಾಜ್ಯ ಸಮಸ್ಯೆ, ಈ ಎಲ್ಲ ವ್ಯವಸ್ಥೆಗಳನ್ನು ನಾವು ಕೇಳ್ಬೋದು. ಈಗ ಉದಾಹರಣೆಗೆ ಬೆಂಗಳೂರಲ್ಲಿ ನಾವೇನಾದರೂ ರಸ್ತೆ ತ್ಯಾಜ್ಯ, ಬೀದಿ ದೀಪ ಸಮಸ್ಯೆ ಏನಾದರೂ ಬಂದರೆ GBA ಹೆಲ್ಪ್ ಲೈನ್ ಅಂತೇಳಿ 1533 ಇದರಲ್ಲಿ ಒಂದು ಹೆಲ್ಪ್ ಲೈನನ್ನು ಒಂದು ಫೋನ್ ಮಾಡಿದ್ರೆ ಅವರು ಅದನ್ನು ಸರಿಪಡಿಸ್ತಾರೆ. ಮತ್ತು ಅದೇ ರೀತಿ ನಾವು ವೆಬ್ಸೈಟಲ್ಲಿ ಹೋಗಿ ದೂರನ್ನು ಸಹ ದಾಖಲಿಸ್ಬೋದು. gbacarnataka.government.in ಅಂತೇಳಿ ಅಲ್ಲಿ ನಾವು ಅರ್ಜಿಯನ್ನು ಸಲ್ಲಿಸಿದ್ರೆ ಸಮಸ್ಯೆಯ ಬಗ್ಗೆ ಅವರು ಪರಿಹಾರವನ್ನು ಕಳಿಸ್ತಾರೆ. ಮತ್ತು ನೀರು ಮತ್ತು ಚರಂಡಿ ವ್ಯವಸ್ಥೆ ಏನಾದರೂ ಆದರೆ ಅಲ್ಲಿ 1916 ಒಂದು ಹೆಲ್ಪ್ ಲೈನ್ ಅನ್ನು ಕೊಟ್ಟಿದ್ದಾರೆ. ಅದಕ್ಕೆ ಕರೆ ಮಾಡಿದ್ರೆ ಒಂದು ಬೆಂಗಳೂರು ವ್ಯಾಪ್ತಿಯಲ್ಲಿ ವಾಟರ್ ಸಪ್ಲೈ ಮಾಡ್ತಾರೆ. ಮತ್ತೆ ಬೆಸ್ಕಾಮ್ ಅಲ್ಲಿ ವಿದ್ಯುತ್ ಸಮಸ್ಯೆ ಏನಾದರೂ ಸಮಸ್ಯೆ ಆಗಿದ್ರೆ 1912 ಒಂದು ಹೆಲ್ಪ್ ಲೈನ್ ನಂಬರ್ ಕೊಟ್ಟಿದ್ದಾರೆ. ಅಲ್ಲೂ ಸಹ ಸಮಸ್ಯೆಯನ್ನು ಒಂದು GBA ಅಧಿಕ ವ್ಯಾಪ್ತಿಯಲ್ಲಿ ಬೇಗ ಸಮಸ್ಯೆಯನ್ನು ಪರಿಹರಿಸಿ.
1: ಇತರ ಪ್ರದೇಶದಲ್ಲಿ ಏನಾದರೂ ಸಮಸ್ಯೆ ಆದರೆ ಅಲ್ಲಿ ಏನು ದೂರು ದಾಖಲಾಗಿ,
2: ಇತರ ಪ್ರದೇಶಗಳಲ್ಲಾದರೆ ಈಗ ಉದಾಹರಣೆಗೆ ನಮ್ಮ ಗ್ರಾಮ ಪಂಚಾಯತಿಯಲ್ಲಾದರೆ ಗ್ರಾಮ ಪಂಚಾಯತಿ PDO ಅಂತ ಹೇಳಿರ್ತಾರೆ, ಅವ್ರಿಗೆ ನಾವು ಲಿಖಿತ ಅರ್ಜಿಯನ್ನು ಸಹ ಸಲ್ಲಿಸ್ಬೋದು. ಮತ್ತು ನಗರಸಭೆಗಳಲ್ಲಿ ನಗರಸಭೆ ಆಯುಕ್ತರು ಇರ್ತಾರೆ, ಅವ್ರಿಗೂ ಸಲ್ಲಿಸ್ಬೋದು. ತಾಲೂಕು ಕಚೇರಿಯಲ್ಲೂ ಸಹ ದೂರನ್ನು ಸಲ್ಲಿಸ್ಬೋದು. ಇವ್ರು ಯಾರೂ ತಗೊಳ್ಳಿಲ್ಲ ಅಂತಂದರೆ ಜಿಲ್ಲಾಧಿಕಾರಿಗೂ ಸಹ ನಾವು ದೂರನ್ನು ಸಲ್ಲಿಸ್ಬೋದು. ಇಮಿಡಿಯೇಟ್ಲಿ ನಮಗೆ ಇವುಗಳೆಲ್ಲ ಪರಿಹಾರವನ್ನು ಮಾಡಿಸ್ಕೊಡ್ತೀವಿ.
1: ಈಗ ಏನೋ ದೂರು ಕೊಟ್ಟಿರ್ತೀವಿ, ಅದಕ್ಕೆ ಅಕಸ್ಮಾತ್ ಸರಿಯಾದ ರೀತಿಯಾಗಿ ರಿಪ್ಲೈ ಆಗಲಿ ಅಥವಾ ಸ್ಪಂದನೆ ಸಿಗಲಿಲ್ಲ ಅಂದರೆ
2: ಲೋಕಾಯುಕ್ತಗೆ ಒಂದು ದೂರನ್ನು ನೀಡಬಹುದು. ಯಾಕಂದ್ರೆ ಇವೆಲ್ಲ ನಮ್ಮ ಮೂಲಭೂತ ಅವಶ್ಯಕತೆಗಳ ಅಡಿಯಲ್ಲೇ ಬರ್ತಕ್ಕಂಥದ್ದು. ಹಾಗಾಗಿ ನಾವು ಕರ್ನಾಟಕ ಲೋಕಾಯುಕ್ತಗೆ ದೂರನ್ನು ನೀಡಬಹುದು. ಮತ್ತೆ CM ಹೆಲ್ಪ್ ಲೈನ್ ಅಂತ 1902 ಅದು ಕರೆ ಮಾಡಿ ನಾವು ಅಲ್ಲೂ ಸಹ ದೂರನ್ನು ಸಹ ಸಲ್ಲಿಸಬಹುದು. ಸಮಸ್ಯೆ ಮುಂದುವರಿತಾ ಇದ್ರೆ ಹೈಕೋರ್ಟ್ ಅಲ್ಲಿ ಒಂದು PIL ಬರುತ್ತೆ ಸರ್, ಪಬ್ಲಿಕ್ ಇಂಟ್ರೆಸ್ಟ್ ಲಿಟಿಗೇಷನ್ ಅಂತೇಳಿ, ಅಲ್ಲೊಂದು ದಾವೆಯನ್ನು ಹಾಕಿದ್ರೆ ಇಮಿಡಿಯೇಟ್ಲಿ ಆ ಸಂಬಂಧಪಟ್ಟ ಅಧಿಕಾರಿಗಳನ್ನು ಅಧಿಕಾರಿಗಳಿಗೆ ಕೆಲಸ ಮಾಡಿಕೊಳ್ಳಲು ನಿರ್ದೇಶನವೂ ನೀಡ್ತಾರೆ, ಅವರಿಗೆ ಶಿಕ್ಷಣ ಸಹ ಆಗೋ.
1: ಎಲ್ಲವೂ ಕಾನೂನಿನ ಹೋರಾಟಕ್ಕೆ ನಿಂತಾಗ ಎಲ್ಲ ವ್ಯವಸ್ಥಿತವಾದಂತಹ ದಾಖಲೆಗಳು
2: ಇರಬೇಕು ಸರ್. ಯಾಕಂದ್ರೆ ಆ ದೂರು ನೀಡತಕ್ಕಂಥ ಸಂದರ್ಭದಲ್ಲಿ ಎಲ್ಲಿ ಸಮಸ್ಯೆ ಆಗಿದೆ, ಏನ್ ಸಮಸ್ಯೆ ಆಗಿದೆ ಅದನ್ನೆಲ್ಲ ತೋರಿಸ್ಬೇಕು ಅಂತಂದ್ರೆ ಫೋಟೋ ಬೇಕು, ಆ ಸ್ಥಳ ಬೇಕು, ದಿನಾಂಕ ಸಹಿತ ನೀಡಿದ್ರೆ ಅದನ್ನ ಸಮಸ್ಯೆನ ಪರಿಹಾರ ಮಾಡಿಕೊಡ್ತಾರೆ.
1: ಇಂತ ದಿನ ದೂರು ಕೊಟ್ಟಿದ್ದೀವಿ ಅಂತ ಹೇಳಿ ಅದರ ನಂಬರ್ ಇತ್ಯಾದಿ ಏನಾದ್ರು ಇಟ್ಕೊಳ್ಬೇಕು
2: ಸರ್.
1: ಇವತ್ತು ಏನೇ ಒಂದು ದೂರು ಕೊಟ್ಟರೆ ಎಲ್ಲವೂ ಕೂಡ ಮೆಸೇಜ್ ಬಂದ್ಬಿಡುತ್ತೆ,
2: ಮೆಸೇಜ್
1: ದಿನ ನಿಮ್ಮ ಕಂಪ್ಲೇಂಟ್ ಅನ್ನ ನಾವು ರಿಜಿಸ್ಟರ್.

0: ಮಾಡಿದ ನಂಬರ್ ಇದು ಅಂತ ಹೇಳಿ ಅದನ್ನ ಇಟ್ಕೊಂಡಿರ್ಬೇಕು. ಅದು ಸುಲಭ ಆಗತ್ತೆ ಮುಂದೆ ಅದನ್ನ ವಿಚಾರಣೆ ಮಾಡಕ್ಕೆ. ವಕೀಲರಾದ ಮುನಿರಾಜ್ ಅವರೇ, ಈ ಬಗ್ಗೆ ತಾವು ಮಾಹಿತಿ ಮಾಡಿಕೊಟ್ಟಿದ್ದಕ್ಕೆ ನಮ್ಮ ಶ್ರೋತೃವರ್ಗದ ಪರವಾಗಿ ನಿಮಗೆ ಧನ್ಯವಾದಗಳು. ನಮಸ್ಕಾರ.
1: ನಮಸ್ತೆ ಸರ್.
2: ಇದುವರೆಗೆ ನ್ಯಾಯವಾಣಿ ಕಾನೂನು ಅರಿವಿನ ಕಾರ್ಯಕ್ರಮ ಸರಣಿ ಕೇಳಿದಿರಿ. ಸಹಯೋಗ ನ್ಯಾಯಸಂಸ್ಥೆ. ಕಾನೂನು ಮಾಹಿತಿಗಾಗಿ ಕನ್ನಡ ಡಾಟ್ ನ್ಯಾಯ ಡಾಟ್ ಒಆರ್ಜಿ ವೆಬ್ಸೈಟ್ ಅನ್ನು ಅಥವಾ 9650108107 ವಾಟ್ಸ್ಆಪ್ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ನಿರ್ಮಾಣ ಜಾಂಪಣ್ಣ ಆಶಿಹಾಳ್. ಈ ಕಾರ್ಯಕ್ರಮ ಆಕಾಶವಾಣಿ ಬೆಂಗಳೂರು ಕೇಂದ್ರದ

ಸಮಯ ಆಗಿರೋದು 3:35 ಹೊಂಬಿಸಲು ಕಾರ್ಯಕ್ರಮ ಸಾಗ್ತಾ ಇದೆ. ಕೇಳ್ತಾ ಇದರ ಎಫ್ ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಅನ್ನ. ಪ್ರಶ್ನೆಗಳು ಟಫ್ ಆಗಿದೆ ಮೇಡಮ್, ಈಸಿ ಪ್ರಶ್ನೆಗಳನ್ನ ಕೇಳಿ ಅಂತ ಸಾಕಷ್ಟು ಜನ ಹೇಳ್ತಾ ಇದ್ರೆ, ಈ ತರದ್ದೇ ಪ್ರಶ್ನೆಗಳು ಕೇಳಿ ಮೇಡಮ್, ಇಂಟ್ರೆಸ್ಟಿಂಗ್ ಆಗಿದೆ, ಸ್ವಲ್ಪ ಬುದ್ಧಿ ಖರ್ಚು ಮಾಡಬೇಕಾಗತ್ತೆ ಅಂತ ಕೆಲವರು ಹೇಳ್ತಾ ಇದ್ದಾರೆ. ಸೊ ಏನಿರ್ಲಿ, ಮುಂದಿನ ಪ್ರಶ್ನೆಗೆ ಹೋಗ್ಬಿಡೋಣ. ಸೊ ಮುಂದಿನ ಪ್ರಶ್ನೆ ಈ ಒಂದು ಆಡಿಯೋ ಬೈಟ್ನಲ್ಲಿದೆ. ಈ ಒಂದು ಆಡಿಯೋ ಬೈಟ್ನ ಕೇಳಿಕೊಂಡು ಬೇಗ ವಾಪಸ್ ಬನ್ನಿ.

ಕೇಳಿಸ್ಕೊಂಡ್ರಿ ಅಲ್ವಾ ಈ ಒಂದು ಆಡಿಯೋ ಬೈಟ್ನ? ಪ್ರಶ್ನೆ ವೆರಿ ವೆರಿ ಸಿಂಪಲ್, ಇದು ಯಾವ ಸಿನಿಮಾದ ಗೀತೆ, ಜೊತೆಗೆ ಇದನ್ನ ಹಾಡಿರೋರು ಯಾರು? ಎರಡು ಪ್ರಶ್ನೆಗೆ ಕರೆಕ್ಟ್ ಆಗಿರುವಂತಹ ಉತ್ತರ ಕೊಟ್ಟಂತಹ ಸ್ನೇಹಿತರ ಹೆಸರನ್ನ ನಾನು ಅನೌನ್ಸ್ ಮಾಡ್ತೀನಿ. ಸೊ ಬೇಗ ಬೇಗ ಉತ್ತರಗಳನ್ನ ಹುಡುಕಿ, ಉತ್ತರಗಳನ್ನ ನನಗೆ ಕಳಿಸ್ಕೊಡಿ. 9480910013 4 8 0 9 0 1 0 1 3 ಈ ಒಂದು ವಾಟ್ಸ್ಆಪ್ ಸಂಖ್ಯೆಗೆ.

0: ಇತ್ತೀಚಿನ ದಿನಗಳಲ್ಲಿ ಭಾರತದ ಪ್ರತಿಯೊಂದು ಹಳ್ಳಿಗಳಲ್ಲಿರುವ ಛಾವಣಿಯ ರೂಪ ಬದಲಾಗಿದೆ. ಒಂದು ಕಾಲದಲ್ಲಿ ಛಾವಣಿಯಲ್ಲಿ ಕೇವಲ ಹಪ್ಪಳ ಮತ್ತು ಬಟ್ಟೆ ಒಣಗಿಸುತ್ತಿದ್ರು. ಆದರೆ ಅಲ್ಲಿ ಈಗ ವಿದ್ಯುತ್ ಬಿಲ್ ಜೀರೋ ಆಗಿದೆ. ಹಳ್ಳಿ ಹಳ್ಳಿಗಳಲ್ಲಿ ಜನರು ಸೋಲಾರ್ ಪ್ಯಾನೆಲ್ ಅಳವಡಿಸಿಕೊಳ್ಳುತ್ತಿದ್ದಾರೆ. ನೀವು ಕೂಡ ಅಳವಡಿಸಿಕೊಳ್ಳಿ. ಭಾರತ ಸರ್ಕಾರವು 78,000 ಸಹಾಯಧನ ನೀಡುತ್ತಿದೆ. 30 ಲಕ್ಷಕ್ಕೂ ಹೆಚ್ಚಿನ ಕುಟುಂಬಗಳು ಇದರ ಲಾಭ ಪಡೆದುಕೊಂಡಿವೆ. ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ ಇಂದೇ ನೋಂದಾಯಿಸಿಕೊಳ್ಳಿ. ಪಿಎಂ ಸೂರ್ಯಘರ್ .gov.in ನಲ್ಲಿ.
1: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
2: ಸಮಯ ಆಗಿದೆ 3:46 ಕೇಳ್ತಾ ಇದ್ರ ಆಕಾಶವಾಣಿ ಬೆಂಗಳೂರು FM ರೈನ್ಬೋ ಕನ್ನಡ ಕಾಮನಬೆಲ್ಲನ್ನ. ಮೂರನೇ ಪ್ರಶ್ನೆಯನ್ನ ಕೇಳಿದ್ದೆ, ಒಂದು ಆಡಿಯೋ ಬೈಟ್ ಅನ್ನ ಪ್ಲೇ ಮಾಡಿ, ಅದು ಯಾರು ಹಾಡಿರೋದು ಜೊತೆಗೆ ಯಾವ ಚಿತ್ರದ್ದು ಅಂತ ಕೇಳಿದ್ದೆ. ಎನ್ಆರ್ ಪ್ರಸಾದ್ ಅವರು ರಾಜಾಜಿನಗರ್ನಿಂದ ಸರಿಯಾಗಿರುವಂತಹ ಉತ್ತರ, ದಿಲೀಪ್ ಕಲ್ಯಾಣ್ಕರ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ, ನೇತ್ರಾ ಕೆಂಗೇರಿಯಿಂದ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು, ಎನ್ ಜಿ ಬಸವರಾಜ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಸಿದ್ಲಿಂಗ್ ಮೂರ್ತಿ ಅವರು ಸಿರಿಗೆರೆಯಿಂದ ಸರಿಯಾಗಿರುವಂತಹ ಉತ್ತರ, ಎಸ್ಎಂ ಶೋಭಾ ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ನಮಗೆ ಬಂದಿದೆ, ಯಾರಿದು, ನೀವು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿಲ್ಲ. ಹರೀಶ್ ಅವರು ಮಲ್ಲೇಶ್ವರಂನಿಂದ ಸರಿಯಾಗಿರುವಂತಹ ಉತ್ತರ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಅಲ್ಕಾ ಯಾಜ್ಞಿಕ್ ಅಂತ ತುಂಬ ಜನ ಹೇಳ್ತಾ ಇದ್ದೀರಿ, ಅಲ್ಕಾ ಯಾಜ್ಞಿಕ್ ಸರಿಯಾಗಿರುವಂತಹ ಉತ್ತರ ಅಲ್ಲ. ಸೊ ಇಷ್ಟು ಜನ ಸ್ನೇಹಿತರು ಸರಿಯಾಗಿರುವಂತಹ ಉತ್ತರವನ್ನ ಕೊಟ್ಟಿದ್ರು. ಹಾಗೆ ಸರಿಯಾಗಿರುವಂತಹ ಉತ್ತರ ಆಗಿತ್ತು, ನಂದಿನಿ ಶ್ರೀಕರ್ ಹಾಡಿದಂತಹ ಗೀತೆ, ಕ್ವೀನ್ ಸಿನಿಮಾದ ಗೀತೆಯಾಗಿತ್ತು ಇದು. ಸರಿಯಾಗಿ ಉತ್ತರ ಕೊಟ್ಟು ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳನ್ನು ತಿಳಿಸ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಮತ್ತೊಂದು ಪ್ರಶ್ನೆ ರೆಡಿಯಾಗಿದೆ. ಈ ಒಂದು ಆಡಿಯೋ ಬೈಟ್ನ ಕೇಳಿ ಬನ್ನಿ.

ಅಲ್ವಾ ಈ ಒಂದು ಆಡಿಯೋ ಬೈಟ್, ಯಾರು ಈ ಒಂದು ಗೀತೆಯನ್ನು ಹಾಡಿದ್ದಾರೆ? ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ 9480909013 ಈ ಒಂದು ಸಂಖ್ಯೆಗೆ ವಾಟ್ಸ್ಆಪ್ ಮುಖಾಂತರ.

ಬಿಸಿಲು ಕಾರ್ಯಕ್ರಮ ಸಾಗ್ತಾ ಇದೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ ಎಂ ರೈನ್ಬೋ 101.3 ಮೆಗಾಹರ್ಟ್ಸ್. ನಾಲ್ಕನೇ ಪ್ರಶ್ನೆಯನ್ನ ನಾನು ಕೇಳಿದ್ದೆ, ಯಾರು ಸಿಂಗರ್ ಅಂತ ಕೇಳಿದ್ದೆ. ನೇತ್ರಾ ಅವರು ಕೆಂಗೇರಿಯಿಂದ,

ಜಗದಾಂಬಿಕಾ ಹಾಗೆ ಹಂಸವೇಣಿ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹರೀಶ್ ಅವರು ಮಲ್ಲೇಶ್ವರಂನಿಂದ, ಬಿಂದು ಪ್ರಕಾಶ್ ಅವರು ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಜೊತೆಗೆ ಎಂ ಡಿ ಪಲ್ಲವಿ ಅಂತ ಸಾಕಷ್ಟು ಜನ ಹೇಳ್ತಿದ್ದೀರಿ, ಸೊ ಎಂ ಡಿ ಪಲ್ಲವಿ ಸರಿಯಾಗಿರುವಂತಹ ಉತ್ತರವಲ್ಲ. ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇಂದು ನಾಗರಾಜ್ ಅಂತ ಹೇಳ್ತಿದ್ದಾರೆ, ಶ್ರೇಯಾ ಘೋಷಾಲ್ ಅಂತ ಹೇಳ್ತಾ ಇದ್ದಾರೆ, ಶುಭಾನ್ ಕೋರಿ ಅವರು ಹಂಪಸಾಗರದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ, ಯಾರಿದು ನೀವು ಉತ್ತರವನ್ನೇ ಕೊಟ್ಟಿಲ್ಲ, ನಿಮ್ಮ ಹೆಸರನ್ನಷ್ಟೇ ಮೆನ್ಷನ್ ಮಾಡಿದ್ದೀರಿ. ಶೋಭಾ ಲೋಕೇಶ್ ಗಾರೆಹಟ್ಟಿ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದ್ದೋದು ಎನ್ ಜಿ ಬಸವರಾಜ್ ಚಿತ್ರದುರ್ಗದಿಂದ ಸರಿಯಾಗಿರುವಂತಹ ಉತ್ತರ. ಸುಮನ್ ಸಮನ್ವಿತಾ ಸಿರಿಗೆರೆಯಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಶೋಭಾ ಅವರು ಹಾಸನದಿಂದ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಸರಿಯಾಗಿರುವಂತಹ ಉತ್ತರ. ಹಾಗೆ ಮತ್ತೊಂದು ಸಂದೇಶ ಬಂದಿರೋದು ದಿಲೀಪ್ ಕಲ್ಯಾಣ್ಕರ್ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದೀರಿ ಅಂತ ನಾನು ಆಲ್ರೆಡಿ ಹೇಳಿದ್ದೀನಿ, ಮತ್ತೆ ಮತ್ತೆ ಸಂದೇಶಗಳನ್ನು ಕಳಿಸ್ತಾ ಇದ್ದೀರಿ. ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದು ಇಷ್ಟು ಜನ ಸ್ನೇಹಿತರು. ಸುಬ್ರಹ್ಮಣ್ಯ ಜಯಂತ್ ಅವರು ಕೂಡ ಸರಿಯಾಗಿರುವಂತಹ ಉತ್ತರವನ್ನು ಕೊಟ್ಟಿದ್ದಾರೆ. ಇನ್ನು ಯಾರು ಸಂದೇಶಗಳನ್ನು ಕಳಿಸ್ತೀರೋ ಅವ್ರ ಹೆಸರನ್ನು ನಾನು ತಗೊಳ್ಳೋಕ್ಕಾಗೋದಿಲ್ಲ. ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಸರಿಯಾಗಿರುವಂತಹ ಉತ್ತರ ಆಗಿತ್ತು ಚೈತ್ರ ಜೆ ಆಚಾರ್ ಅವರು ಹಾಡಿದಂತಹ ಹಾಡು ಅದಾಗಿತ್ತು. ಈ ಒಂದು ಗೀತೆ ರೂಪಾಂತರ ಸಿನಿಮಾದ ಗೀತೆಯಾಗಿತ್ತು. ಕಿತ್ತಾಲೆ ಅನ್ನುವಂತಹ ಗೀತೆ ರಾಜ್ಬಿ ಶೆಟ್ಟಿಯವರ ಸಾಹಿತ್ಯದಲ್ಲಿ ಮಿದುನ್ ಮುಕುಂದನ್ ಅವರ ಸಂಗೀತ ಸಂಯೋಜನೆಯಲ್ಲಿ ಮೂಡಿಬಂದಂತಹ ಗೀತೆಯಾಗಿತ್ತು. ಕಾರ್ಯಕ್ರಮದಲ್ಲ ಪಾರ್ಟಿಸಿಪೇಟ್ ಮಾಡಿದಂತಹ ಎಲ್ಲ ಸ್ನೇಹಿತರಿಗೂ ಧನ್ಯವಾದಗಳು ಅಂತ ಹೇಳ್ತಾ ಈ ಒಂದು ಹೊಂಬಿಸಲು ಕಾರ್ಯಕ್ರಮವನ್ನು ಇಲ್ಲಿಗೆ ನಾನು ಮುಗಿಸ್ತಾ ಇದ್ದೀನಿ. ಮತ್ತೆ ನಾನು ಸಿಗ್ತೀನಿ 4 ಗಂಟೆಯ ನಂತರ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ. ಕೇಳ್ತಾರಿ ಆಕಾಶವಾಣಿ ಬೆಂಗಳೂರು, FM ರೈನ್ಬೋ ಕನ್ನಡ ಕಾಮನವಿಲ್ಲನ್ನ.

0: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 ಮೆಗಾಹರ್ಟ್ಸ್ ಮ್ಯೂಸಿಕಲಿ ಯೋರ್ಸ್.
1: ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನ ಬಿಲ್ಲನ ಸಮಯ ಆಗಿರೋದು 1:44 ಸೆಕೆಂಡ್ಗಳಾಗಿದೆ. ಈ ಹೊತ್ತಿನ ಕಾರ್ಯಕ್ರಮ ಮಿಕ್ಸ್ ಮೆಲೋಡೀಸ್ಗೆ ಎಲ್ಲರಿಗೂ ಪ್ರೀತಿಯ ಸ್ವಾಗತ. ಸೊ ಇವತ್ತಿನ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಯಾವ ಒಂದು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ, ಒಂದಷ್ಟು ಇಂಟ್ರೆಸ್ಟಿಂಗ್ ಟಾಪಿಕ್ ಬಗ್ಗೆ ಮಾತಾಡೋಣ, ಜೊತೆಗೆ ಒಂದಷ್ಟು ಹರಟೆ ಹೊಡೆಯೋಣ, ನೀವು ಕೂಡ ನಿಮ್ಗೇನಿಸುತ್ತೆ ಅಂತ ಹೇಳಿ, ಹಾಗೆ ನಿಮ್ಮ ಸಂದೇಶಗಳನ್ನ ನಾನು ಆನ್ ಏರ್ ಹೇಳ್ತೀನಿ ಅಂತ ಹೇಳ್ತಾ, ಇವತ್ತಿನ ಟಾಪಿಕ್ ಏನು ಗೊತ್ತಾ, ನಿಮಗೆ ಯಾವ ಬಣ್ಣ ತುಂಬ ಸೂಟ್ ಆಗುತ್ತೆ ಅನ್ನೋದು ಇವತ್ತಿನ ಮಾತುಕತೆ. ಸೊ ನೀವು ಯೋಚನೆ ಮಾಡಿ, ಸೊ ನಿಮ್ಮ ಫೇಸ್ಗಾಗಿರ್ಬೋದು ಅಥವಾ ನಿಮ್ಮ ಪರ್ಸನಾಲಿಟಿಗಾಗಿರ್ಬೋದು, ಸೊ ಯಾವ ಬಣ್ಣ ನಿಮಗೆ ಸೂಟ್ ಆಗುತ್ತೆ, ಯಾಕೆ ಆ ಒಂದು ಬಣ್ಣ ನಿಮಗೆ ಸೂಟ್ ಆಗುತ್ತೆ ಅಂತ ನೀವು ನನಗೆ ಕಳಿಸ್ಕೊಡ್ಬಹುದು 9480910013 ಈ ಒಂದು ಸಂಖ್ಯೆಗೆ. ಹಾಗೆ ಕೆಲವೊಂದ್ಸತಿ ಅನ್ಸುತ್ತೆ ನಮಗೆ, ಈ ಒಂದು ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡ್ರೆ ಅಥವಾ ಈ ಒಂದು ಬಣ್ಣವನ್ನು ಹಾಕ್ಕೊಂಡ್ರೆ ನಾವು ಇನ್ನೂ ಹೆಚ್ಚು ಚಾರ್ಮಿಂಗ್ ಆಗಿ ಕಾಣಿಸ್ತೀವಿ, ಇನ್ನೂ ಹೆಚ್ಚು ಬ್ಯೂಟಿಫುಲ್ ಆಗಿ ಕಾಣಿಸ್ತೀವಿ ಅಂತ ಕೆಲವೊಂದ್ಸತಿ ಅನ್ನಿಸ್ಬೋದು. ಸೊ ಆ ರೀತಿ ಯಾವುದಾದ್ರೂ ಬಣ್ಣ ನಿಮಗೆ ಸೂಟ್ ಆಗುವಂಥದ್ದಿದ್ರೆ ನನಗೆ ಸಂದೇಶದ ಮುಖಾಂತರ ನೀವು ತಿಳಿಸ್ಕೊಡ್ಬೋದು 9480901013 ಈ ಒಂದು ಸಂಖ್ಯೆಗೆ.

जान बचाओ।

ಸಮಯಾಗಿದೆ 4:14 ಕೇಳ್ತಾ ಇದ್ರು ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಹಾಗೆಯೇ ಸಾಕಷ್ಟು ಸಂದೇಶಗಳಂತೂ ಬರ್ತಾ ಇದೆ. ಶುಭ ಸಾಯಂಕಾಲ ಆತ್ಮೀಯ ನಿರೂಪಕರಿಗೆ, ನಾನು ಸೋಮನಾಥ ಗುರುಸಿದ್ದಾಪುರ ಗ್ರಾಮ ಜಗಳೂರು ತಾಲೂಕಿನಿಂದ ಸಂದೇಶವನ್ನು ಕಳಿಸಿದರೆ, ನನಗೆ ಪರ್ಪಲ್ ಕಲರ್ ಅಂದರೆ ನೇರಳೆ ಬಣ್ಣ ಅಂತಂದರೆ ತುಂಬ ಇಷ್ಟ. ಈ ಬಣ್ಣದ ಅಂಗಿ ನನಗೆ ತುಂಬ ಚೆನ್ನಾಗಿ ಹೊಂದುತ್ತೆ. ಯಾಕಂತ ಗೊತ್ತಿಲ್ಲ, 58 ವರ್ಷದ ನಾನು 38 ವರ್ಷದ ವ್ಯಕ್ತಿ ಥರ ಕಾಣ್ತೇನೆ ಅಂತ ಹೇಳ್ತಾ ಇದ್ದಾರೆ. ಸೋಮನಾಥ್ ಅವರೇ, ನೀವು ಖುಷಿಯಾಗಿರಬೇಕು. ಸೊ ಈ ಒಂದು ಬಣ್ಣದಿಂದ ನಿಮ್ಮ ಏಜ್ ಯಂಗ್ ಆಗಿದ್ದೀರಾ ಅಂತ ನೀವು ಖುಷಿಯಾಗಿರಬೇಕು. ಹಾಗೆ ಮತ್ತೊಂದು ಸಂದೇಶ ಬಂದಿದೆ. ಉಮಾಶಂಕರ್ ಅವರು HMT ಲೇಔಟ್ನಿಂದ ಸಂದೇಶವನ್ನು ಕಳಿಸಿದ್ದಾರೆ. ನನಗೆ ಪಿಂಕ್ ಕಲರ್, ಲೈಟ್ ಪಿಂಕ್ ಕಲರ್ ನನಗೆ ತುಂಬ ಇಷ್ಟ ಆಗುತ್ತೆ. ನಾನು ಸ್ವಲ್ಪ ಡಿಮ್ ಇದ್ದೀನಿ, ಅದಕ್ಕೆ ನನಗೆ ಲೈಟ್ ಪಿಂಕ್ ಕಲರ್ ಇಷ್ಟ ಆಗುತ್ತೆ ಅಂತ ಹೇಳ್ತಾರೆ. ಎಲ್ಲ ಕಲರ್ಸು ಡಿಮ್ಮು ಗಿಮ್ಮು ಏನಿಲ್ಲ ರೀ, ಎಲ್ಲ ಕಲರ್ಸು ಎಲ್ಲರಿಗೂ ಚೆನ್ನಾಗಿ ಕಾಣುತ್ತೆ. ಆದರೆ ಅದರಲ್ಲೂ ಪ್ರಯಾರಿಟಿ ಅಂತ ಇರುತ್ತಲ್ವ, ಈ ಒಂದು ಕಲರ್ ತುಂಬ ಚೆನ್ನಾಗಿ ಕಾಣುತ್ತೆ ಅನ್ನೋ ಒಂದು ಕ್ಯಾಟಗರಿಗೆ ಸೇರುತ್ತೆ ಅಷ್ಟೇ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ ನಮಗೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮದಲ್ಲಿ ಹಿಂದಿ ಚಿತ್ರಗೀತೆಗಳು ಪ್ರಸಾರ ಆಗ್ತದೆ. ಈ ಒಂದು ಕಾರ್ಯಕ್ರಮದಲ್ಲಿ ಎಲ್ಲ ಹಾಡುಗಳು ನಮಗೆ ತುಂಬ ಇಷ್ಟ ಆಗುತ್ತೆ. ಗೋವಿಂದ್ ಮೆನನ್ ಅವರು ಕೋಲಾರದಿಂದ ಹೇಳ್ತಾ ಇದ್ದಾರೆ, ಅವರಿಗೆ ಹಸಿರು ಬಣ್ಣ ಅಂತಂದರೆ ತುಂಬ ಇಷ್ಟ ಅಂತ ಹೇಳ್ತಾ. ಹಸಿರು ಬಣ್ಣ ಇಷ್ಟನಾ ಅಥವಾ ನಿಮಗೆ ಹಸಿರು ಬಣ್ಣ ತುಂಬ ಹೊಂದುತ್ತಾ? ಮತ್ತೊಂದು ಸಂದೇಶ ನಮಗೆ ಬಂದಿರೋದು, ವಾಯ್ಸ್ ಮೆಸೇಜನ್ನು ದಯವಿಟ್ಟು ಕಳಿಸ್ಬಿಡಿ. ಎಲ್ಲರೂ ಟೈಪ್ ಮಾಡಿ ಕಳಿಸಿ, ಬಿಕಾಸ್ ವಾಯ್ಸ್ ಮೆಸೇಜನ್ನು ರಿಸೀವ್ ಮಾಡ್ಕೊಳ್ಳೋಕ್ಕಾಗಲ್ಲ. ನೀವೇನು ಮೆಸೇಜ್ ಕಳಿಸ್ತಿರೋ ಅದನ್ನು ನಾವು ಇಲ್ಲಿ ಓದುವಂಥ ಪ್ರಯತ್ನವನ್ನು ಮಾಡಬಹುದು. ಹಾಗೆಯೇ ಕಲ್ಪನಾ ಅವರು ಹರಿಹರದಿಂದ ಸಂದೇಶವನ್ನು ಕಳಿಸಿದ್ದಾರೆ, ನನಗೆ ಲೈಟ್ ಕಲರ್ಸ್ ಬಟ್ಟೆ ಎಲ್ಲ ಕೂಡ ಇಷ್ಟ ಆಗುತ್ತೆ, ಅದರಲ್ಲೂ ಬಿಳಿ ಬಣ್ಣದ ಉಡುಪು ಅಂದರೆ ನನಗೆ ತುಂಬ ಇಷ್ಟ. ಆ ಬಣ್ಣ ನನಗೆ ಒಂದು ರೀತಿ ಹಿತವನ್ನು ನೀಡುತ್ತೆ, ಅದು ನನಗೆ ಒಂದು ರೀತಿ ಖುಷಿಯನ್ನು ಕೊಡುತ್ತೆ ಅಂತ ಹೇಳ್ತಾ ಇದ್ದಾರೆ ಕಲ್ಪನಾ ಅವರು ಹರಿಹರದಿಂದ. ನಾನು ಮೊದಲನೇ ಮೆಸೇಜನ್ನು ಕೂಡ ಕಳಿಸ್ತಾ ಇದ್ದೀನಿ ನಿಮಗೆ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮ ಸಂದೇಶಕ್ಕೆ. ಹಾಗೆ ಸಾಕಷ್ಟು ಜನ ಸ್ನೇಹಿತರಿಗೆ ಬಿಳಿ ಬಣ್ಣ ತುಂಬ ಚೆನ್ನಾಗಿ ಒಪ್ಪುತ್ತೆ ಅಂತ ಹೇಳ್ತಾರೆ, ಹಾಗೆ ತುಂಬ ಇಷ್ಟ ಅಂತ ಕೂಡ ಹೇಳ್ತಾರೆ. ಮಂಜುನಾಥ್ ಬಿರಾದರ ಅವರು ಕೊಪ್ಪಳದಿಂದ ಸಂದೇಶವನ್ನು ಕಳಿಸಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ನಿಮಗೂ ಕೂಡ ನಿಮಗೆ ಯಾವ ಒಂದು ಬಣ್ಣ ಒಪ್ಪುತ್ತೆ, ನನಗೆ ತುಂಬ ಇಷ್ಟ ಅಥವಾ ಈ ಒಂದು ಬಣ್ಣದ ಬಟ್ಟೆಗಳೇ ನನ್ನ ಹತ್ರ ಸಿಕ್ಕ ಬಟ್ಟೆ ಇರೋದು ಅಂತ ನಿಮಗೆ ಯಾವ ಬಣ್ಣ ಅನಿಸುತ್ತೆ ನಮ್ಮ ಜೊತೆ ಹಂಚ್ಕೊಳ್ಳಿ. 9480901013 9480901013 ಈ ಒಂದು ಸಂಖ್ಯೆಗೆ ವಾಟ್ಸ್ಆ್ಯಪ್ ಮುಖಾಂತರ.

ಸಮಯಾಗಿದೆ 4:26. ಕೇಳ್ತಾ ಇದ್ರೆ ಆಕಾಶವಾಣಿ ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲನ್ನ. ನಿಮಗೆ ಯಾವ ಒಂದು ಬಣ್ಣ ಸೂಟ್ ಆಗುತ್ತೆ ಅಥವಾ ನಿಮಗೆ ಜೀವನ ಪೂರ್ತಿ ನಾನು ಇದೇ ಒಂದು ಬಣ್ಣನ ಇಟ್ಕೊಂಡಿರ್ತೀನಪ್ಪ ಅಂತ ಅನ್ಸಿದ್ರೆ ಅದು ಯಾವ ಬಣ್ಣ, ತುಂಬ ಇಷ್ಟವಾಗಿರುವಂತಹ ಬಣ್ಣ ಯಾವುದು, ಇದ್ರ ಬಗ್ಗೆ ಮಾತಾಡ್ತಾ ಇದ್ವಿ. ನಿಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುವಂತಹ ಬಣ್ಣ ಯಾವುದು, ಹಾಗೆ ನಿಮ್ ಕೆಲವ್ರಿಗೆ ಏನಾಗುತ್ತೆ ಒಂದು ಬಣ್ಣ ಇಷ್ಟ ಇರುತ್ತೆ ಬಟ್ ಆ ಬಣ್ಣನ ಅವ್ರು ಹಾಕೊಂಡ್ರೆ ಅದು ಅಷ್ಟು ಸೂಟ್ ಆಗಲ್ಲ ಅಥವಾ ಅವ್ರ ಹತ್ರ ಆ ಬಣ್ಣ ಅಷ್ಟು ಕಾಂಪ್ಲಿಮೆಂಟ್ ಮಾಡಲ್ಲ. ಸೊ ಆ ತರ ಕೇಸ್ಗಳು ಇದೆ. ಸೊ ಒಂದಷ್ಟು ಸಂದೇಶ ಬಂದಿದೆ. ಹರಿಕೃಷ್ಣ ಅವರು ರಾಯಚೂರು ಜಿಲ್ಲೆಯಿಂದ ಕಲ್ಲೂರು ಗ್ರಾಮದಿಂದ, ನನಗೆ ಬಿಳಿ ಬಣ್ಣ ಅಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಹಾಗೆ ನಮಸ್ತೆ ಮೇಡಮ್, ಮಹಂತೇಶ್ ಅಂತ ಗದಗ್ ಜಿಲ್ಲೆಯಿಂದ ಸಂದೇಶವನ್ನ ಕಳಿಸಿದ್ದಾರೆ. ನನಗೆ ಕಪ್ಪು ಮತ್ತು ಬಿಳಿ ಈ ಬಣ್ಣದ ಬಟ್ಟೆಗಳು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಅಂತ ಹೇಳ್ತಾ ಇದ್ದಾರೆ. ಬಣ್ಣ ನನ್ನ ಒಲವಿನ ಬಣ್ಣ, ನನ್ನ ಬದುಕಿನ ಬಣ್ಣ, ನನಗೆ ಎಲ್ಲಾ ಬಣ್ಣವೂ ಇಷ್ಟ ಅಂತ ಹೇಳ್ತಾ ಇದ್ದಾರೆ. ಅಭಿವಂದನೆಗಳೊಂದಿಗೆ ಅಂತ ಹೇಳ್ತಾ ಇರೋರು, ನಿಮ್ಮ ಹೆಸರನ್ನ ನೀವು ಮೆನ್ಷನ್ ಮಾಡಿಲ್ಲ. ನಂಬರ್ ಎಂಡಿಂಗ್ ವಿತ್ 272-33. ಕಲ್ಪಶ್ರೀ ಗುರುಸಿದ್ದಪುರ ಗ್ರಾಮದಿಂದ, ಇತ್ತೀಚೆಗಷ್ಟೇ ನಾವು ನಮ್ಮ ಮಗಳ ಮದುವೆಯನ್ನ ಮಾಡಿದ್ವಿ. ಮದುವೆಗೆ ಬಂದಿದ್ದ ಅತಿಥಿಯೋರ್ವರು ಹೇಳಿದ್ರು, ನೀವು ಎಲ್ಲ ಸೀರೆಯಲ್ಲೂ ಬಹಳ ಚಂದವಾಗಿ ಕಾಣುತ್ತಿದ್ದೆ, ದೃಷ್ಟಿ ತೆಗೆಸ್ಕೋ ಅಂತ ಹೇಳಿದ್ರು. ಆದ್ರಿಂದ ನನಗೆ ಎಲ್ಲ ಬಣ್ಣಗಳು ಹೊಂದುತ್ತೆ ಅಂತ ಅನ್ಸುತ್ತೆ ಅಂತ ಹೇಳ್ತಿದ್ರೆ ಕಲ್ಪಶ್ರೀ, ತುಂಬಾ ಲಕ್ಕಿ ಕಲ್ಪಶ್ರೀ. ನೀವು ಎಲ್ಲ ಬಣ್ಣದ ಬಟ್ಟೆಗಳು ನಿಮ್ಗೆ ಹೊಂದುತ್ತೆ ಅಂತಂದ್ರೆ ಸಕ್ಕತ್ತಲ್ವಾ? ಎಲ್ಲರೂ ನಿಮ್ಗೆ ಎಲ್ಲ ಯಾವ ಬಟ್ಟೆ ಹಾಕೊಂಡ್ರು ಕಾಂಪ್ಲಿಮೆಂಟ್ಸ್ ಕಾಂಪ್ಲಿಮೆಂಟ್ಸ್ ನಿಮ್ಗೆ. ಶಾಂತಾಚಾರ್ ಬಡಿಗೇರ್ ಅವರು ಸಂದೇಶವನ್ನ ಕಳಿಸಿದ್ದಾರೆ ಕೊಕ್ಕನೂರಿನಿಂದ. ಶುಭ ಸಂಜೆ ಮೇಡಮ್, ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ತುಂಬಾ ಚೆನ್ನಾಗಿ ಮೂಡಿ ಬರ್ತಾ ಇದೆ. ಇಂದಿನ ಕಾರ್ಯಕ್ರಮದಲ್ಲಿ ಬಣ್ಣಗಳ ಕುರಿತು ನೀಡಿದಂತಹ ಮಾಹಿತಿ ತುಂಬಾ ಇಷ್ಟ ಆಗ್ತಾ ಇದೆ. ವಿಶೇಷವಾಗಿ ನನಗೆ ಬಿಳಿ ಬಣ್ಣ ಅಂತಂದ್ರೆ ತುಂಬಾ ಇಷ್ಟ ಮೇಡಮ್. ಬಿಳಿ ಬಣ್ಣವನ್ನ ಸಾಮಾನ್ಯವಾಗಿ ಶಾಂತಿ, ಸರಳತೆ ಮತ್ತು ಸ್ವಚ್ಛತೆಯ ಸಂಕೇತ ಅಂತ ಪರಿಗಣಿಸಲಾಗುತ್ತೆ. ಮನಸ್ಸಿಗೆ ನೆಮ್ಮದಿ ಹಾಗೂ ಒಂಥರ ಒಳ್ಳೆ ಭಾವನೆಯನ್ನ ಮೂಡಿಸುವಂತಹ ಬಣ್ಣ ಕೂಡ ಬಿಳಿ ಹೌದು. ಇಂತಹ ಉತ್ತಮ ಹಾಗೂ ಉಪಯುಕ್ತವಾದಂತಹ ಕಾರ್ಯಕ್ರಮಗಳನ್ನ ನಡೆಸಿಕೊಡ್ತಾ ಇರುವಂತಹ ನಿಮಗೆ ಧನ್ಯವಾದಗಳು ಅಂತ ಹೇಳ್ತಿದ್ದಾರೆ ಶಾಂತಾಚಾರ್ ಅವರೇ. ನಿಮಗೂ ಕೂಡ ಧನ್ಯವಾದಗಳು. ಮುಧೋಳ್ ತಾಲೂಕಿನ ಅಕ್ಕಿಮರಡಿಯಿಂದ ವಿಠಲ ಕಂಬಾರ ಅವರು ನನಗೆ ಮೆಸೇಜ್ ಕಳಿಸಿದ್ದಾರೆ. ನನಗೆ ಬಿಳಿ, ನೀಲಿ, ಹಸಿರು ಬಣ್ಣ ಅಂದ್ರೆ ತುಂಬಾ ಇಷ್ಟ. ಆ ಬಣ್ಣದ ವಸ್ತು ಆಗಲಿ, ವಾಹನ ಆಗಲಿ, ಎಲೆಕ್ಟ್ರಿಕ್ ಮೆಷಿನರಿ ಆಗಲಿ, ಬಟ್ಟೆ ಆಗಲಿ, ಬಣ್ಣ ನೋಡಿ ಆಯ್ಕೆ ಮಾಡ್ತೀನಿ. ನನ್ನ ಜಾತಕದ ಪ್ರಕಾರ ಈ ಮೂರು ಬಣ್ಣ ಒಳ್ಳೆಯದು ಅಂತ ಹೇಳ್ತಾರೆ. ನೋಡಿದ್ರ ಎಷ್ಟು ವೆರೈಟೀಸ್ ಆಫ್ ಆಪ್ಷನ್ಸ್ ಬರುತ್ತೆ, ಎಷ್ಟು

ಈಸ್ ಆಫ್ ಥಿಂಕಿಂಗ್ ಬರುತ್ತೆ ಅಂತ ಯೋಚನೆ ಮಾಡಿ. ಬಿಳಿ ಬಣ್ಣ ಅಂತಂದ್ರೆ ಒಬ್ರಿಗೆ ಇಷ್ಟ, ಒಬ್ರಿಗೆ ಎಲ್ಲಾ ಬಣ್ಣನೂ ಇಷ್ಟ, ಕೆಲವ್ರಿಗೆ ಜಾತಕಕ್ಕೆ ಹೊಂದುವಂತಹ ಬಣ್ಣ ಇಷ್ಟ. ಬಣ್ಣಗಳೇ ಹೀಗೆ ಅಲ್ವಾ, ಎಷ್ಟು ಎಷ್ಟು ಯೋಚನೆ ಮಾಡ್ತಾ ಇದ್ರೆ ಎಷ್ಟು ಬೇರೆ ಬೇರೆ ರೀತಿಗಳಲ್ಲಿ ಈ ಒಂದು ಬಣ್ಣಗಳು ಕಾಣಿಸುತ್ತೆ, ನಮ್ಗೆ ಯಾವ್ದು ಚೆನ್ನಾಗಿ ಕಾಣುತ್ತೆ, ನಮ್ಮ ಪರ್ಸನಾಲಿಟಿಗೆ ಯಾವ್ದು ಸೂಟ್ ಆಗುತ್ತೆ, ನಮ್ಮ ಮುಖಕ್ಕೆ ಯಾವ್ದು ಸೂಟ್ ಆಗುತ್ತೆ, ಹಾಗೆ ಈ ಒಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ, ಎಷ್ಟು ಪ್ರಶ್ನೆಗಳು ನಮಗೆ ತಲೆಯಲ್ಲಿ ಬರುತ್ತೆ. ಒಂದು ಕಲರ್ ನಮಗೆ ತುಂಬ ಇಷ್ಟ ಆಗುತ್ತೆ, ಬಟ್ ಅದನ್ನು ಹಾಕ್ಕೊಂಡಾಗ ನಮಗೆ ಅದು ಸೂಟ್ ಆಗಲ್ಲ ಅಂತ ಅನಿಸುತ್ತೆ. ನಿಮಗೆ ಅತಿ ಹೆಚ್ಚು ಕಾಂಪ್ಲಿಮೆಂಟ್ ಸಿಕ್ಕಂತಹ ಕಲರ್ ಡ್ರೆಸ್ ಯಾವುದು, ಕಲರ್ ಯಾವುದು, ಅಥವಾ ನಿಮ್ಮ ಸ್ಕಿನ್ ಟೋನ್ಗೆ ಸರಿಯಾಗುವಂತಹ ಕಲರ್ ಟೋನ್ ಯಾವುದು, ನಮಗೆ ಕಲರ್ ಯಾವುದು ಅಂತ ನನಗೆ ಕಳಿಸ್ಕೊಡಿ. 9480901013 ಈ ಒಂದು ಸಂಖ್ಯೆಗೆ. ನಿಮಗೆ ಯಾವ ಬಣ್ಣ ಇಷ್ಟ, ಯಾವ ಬಣ್ಣ ನಿಮ್ಮ ಅಂದವನ್ನು ಹೆಚ್ಚು ಕಾಣುವಂತೆ ಮಾಡುತ್ತೆ, ಬೇಗ ಬೇಗ ನನಗೆ ಸಂದೇಶವನ್ನು ಕಳಿಸ್ಕೊಡಿ. ನಿಮ್ಮ ಸಂದೇಶಕ್ಕೆ ನಾನು ಕಾಯ್ತಾ ಇದ್ದೀನಿ ಅಂತ ಹೇಳ್ತಾ ಮುಂದೆ ನಿಮ್ಮೆಲ್ಲರಿಗಾಗಿ ಎವರ್ ಗ್ರೀನ್ ಸಾಂಗ್ ಬರ್ತಾ ಇದೆ, ಕಿಶೋರ್ ಕುಮಾರ್ ಹಾಗೆ ಮನ್ನಾದೆ ಅವರ ಧ್ವನಿಯಲ್ಲಿ.

ಸಮಯ ಆಗಿರೋದು 4:41 ಆಕಾಶವಾಣಿ ಎಫ್ಎಂ ರೈನ್ಬೋ 101.3 ಮೆಗಾಹೆರ್ಟ್ಸ್ ಅನ್ನ ಕೇಳ್ತಿದ್ದೀರಿ. ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇದೆ. ಒಂದು ಅದ್ಭುತವಾದಂತಹ ಗಜಲ್ ಅನ್ನ ಕೇಳಿದ್ವಿ, ಚಿತ್ರ ಸಿಂಗ್ ಅವರ ಧ್ವನಿಲಿ ಈ ಒಂದು ಗಜಲ್ ಆಗಿತ್ತು. ಹಾಗೆ ನನಗೆ ಕಪ್ಪು ಮತ್ತು ಬಿಳಿ ಬಣ್ಣ ಅಂತಂದ್ರೆ ತುಂಬಾ ಇಷ್ಟ ಅಂತ ಹೇಳ್ತಾ ಇದ್ದಾರೆ ಶ್ವೇತಾ ಎಸ್ ರಾವ್ ಸುಳ್ಯದಿಂದ ಈ ಒಂದು ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ನನಗೆ ನೀಲಿ ಬಣ್ಣ ಬ್ಲೂ ಕಲರ್ ಅಂದರೆ ತುಂಬ ಇಷ್ಟ. ಇದು ನಾನು ಬ್ಲೂ ಕಲರ್ ಮೊಬೈಲ್ ಫ್ಲಿಪ್ಕಾರ್ಟ್ನಲ್ಲಿ ಬುಕ್ ಮಾಡಿದ್ದೀನಿ. ಸೊ ಗಾಯತ್ರಿ ಪೈ ಅವರು ಕುಮಟಾದಿಂದ ಹೇಳ್ತಾ ಇದ್ದಾರೆ. ಸೊ ಕಲರ್ ಅನ್ನೋದು ಎಷ್ಟು ಒಂದು ಇಂಪ್ರೆಷನ್ನ ಕ್ರಿಯೇಟ್ ಮಾಡುತ್ತೆ ಅಂತ ನೋಡಿ ನಮ್ಮ ಮನಸ್ಸಿನಲ್ಲಿ. ಸೊ ನಮಗೊಂದು ಕಲರ್ ಇಷ್ಟ ಆಯಿತು ಅಂತಂದರೆ ಅದೇ ಕಲರಲ್ಲಿ ಎಲ್ಲ ವಸ್ತುಗಳನ್ನು, ನಮ್ಮ ಸುತ್ತಮುತ್ತ ಇರುವಂತಹ ವಸ್ತುಗಳನ್ನು ಕೂಡ ನಾವು ಅದೇ ಬಣ್ಣದಲ್ಲಿ ಹುಡುಕ್ತಾ ಇರ್ತೀವಿ. ಈಗ ಮೊಬೈಲ್ ಇರ್ಬೋದು, ಗಾಯತ್ರಿ ಅವ್ರು ಹೇಳ್ದಂಗೆ ಮೊಬೈಲ್ ಇರ್ಬೋದು, ಮೊಬೈಲ್ನ ನಾವು ಬ್ಲೂ ಕಲರಲ್ಲಿ ಎಲ್ಲಿ ಸಿಗುತ್ತೆ ಅಂತ ಹುಡುಕ್ತಾ ಇರ್ತೀವಿ. ಜೊತೆಗೆ ನಮ್ಮ ಮನೆಗಳಲ್ಲಿ ಪೇಂಟಿಂಗ್ಸ್ ಆಗಿರ್ಬೋದು, ಆ ಪೇಂಟಿಂಗನ್ನು ಕೂಡ ಬ್ಲೂ ಅಲ್ಲಿ, ಅಥವಾ ಬ್ಯಾಗ್ ತೊಗೊಂಡ್ರೆ ಬ್ಲೂ ಕಲರ್, ಚಪ್ಪಲಿ ತೊಗೊಂಡ್ರೆ ಬ್ಲೂ ಕಲರ್, ಯಾವುದೇ ರೀತಿ ಆಕ್ಸೆಸರೀಸ್ ತೊಗೊಂಡ್ರೆ ಬ್ಲೂ ಕಲರ್, ಬಳೆಗೆ ತೊಗೊಂಡ್ರೆ ಬ್ಲೂ ಕಲರ್. ಸೊ ಈ ರೀತಿ ಮೈಂಡು ಕೂಡ ನಮ್ಮ ಇಷ್ಟದ ಕಡೆ ಓಡ್ತಾ ಇರುತ್ತೆ. ಹಾಗೆ ನನಗೆ ಪಿಂಕ್ ಕಲರ್ ಅಂದರೆ ತುಂಬ ಇಷ್ಟ ಮೇಡಮ್ ಅಂತ ಹೇಳ್ತಾ ಇದ್ದಾರೆ ಸೀತಾ ಗೌರಿ ಅವರು. ಹುಲಿಗೆ ಸೀತಾಮಾತೆ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಮೇಡಮ್ ಪಿಂಕ್ ಅಂದರೆ ನನಗೆ ತುಂಬ ಇಷ್ಟ, ನನ್ನ ಸಂಗಾತಿಯನ್ನು ನಾನು ಪಿಂಕ್ ಕಲರ್ ಸಾರಿನಲ್ಲಿ ನೋಡೋದಕ್ಕೆ ನನಗೆ ತುಂಬ ಇಷ್ಟ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಹುಲಿಗೆಪ್ಪ ಅರೋಲಿ ಅವರು ರಾಯಚೂರು ಜಿಲ್ಲೆಯಿಂದ ಸಂದೇಶವನ್ನು ಕಳಿಸಿದ್ದಾರೆ. ವಾ ವಾ ವಾ ವಾ, ನಿಮ್ಮ ಸಂಗಾತಿಯನ್ನು ನೀವು ಪಿಂಕ್ ಕಲರಲ್ಲಿ ನೋಡೋ ಆಸೆಯನ್ನು ಹೇಳ್ತಿದ್ದೀರಿ. ಬಹುಶಃ ನಿಮ್ಮ ಸಂಗಾತಿ ಈ ಒಂದು ಕಾರ್ಯಕ್ರಮವನ್ನು ಕೇಳಿಸ್ಕೊಳ್ತಾ ಇದ್ದರೆ ಅವರು ಕೂಡ ಪಿಂಕ್ ಕಲರ್ ಸಾರಿನ ಅರೇಂಜ್ ಮಾಡ್ಕೊಳ್ಳೋ ಪ್ರಯತ್ನದಲ್ಲಿ ಇರ್ತಾರೆ ಅಂತ ಅನಿಸುತ್ತೆ. ಮೇಡಮ್ ಗುಡ್ ಈವ್ನಿಂಗ್, ನನಗೆ ಬಿಳಿ ಕಲರ್ ವೈಟ್ ಕಲರ್ ಅಂತಂದರೆ ತುಂಬ ಇಷ್ಟ ಅಂತ ಹೇಳ್ತಾ ಇದ್ದಾರೆ ರೋಷನ್ ಅವರು ರಾಯಚೂರಿನಿಂದ ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಹಾಗೆ ಮತ್ತೊಂದು ಸಂದೇಶ ಬಂದಿದೆ, ಒಂದಷ್ಟು ಬಣ್ಣ ಇಷ್ಟ ನನಗೆ, ಇಷ್ಟ ಬಣ್ಣ ಹೋಗೋವರೆಗೂ ಯಾಕೆ ಯೂಸ್ ಮಾಡಬೇಕು, ಒಂದಷ್ಟು ದಿನ ಎಲ್ಲ ಬಣ್ಣನೂ ಹಾಕ್ಕೋಬೇಕು ಆಮೇಲೆ ನೆಕ್ಸ್ಟ್ ಬೇರೆ ಬಣ್ಣಕ್ಕೆ ಶಿಫ್ಟ್ ಆಗಬೇಕು ಅಂತ ಒಂದಷ್ಟು ಮಂದಿ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ನಂಬರ್ ಎಂಡಿಂಗ್ ವಿತ್ 7219, ಇವರು ಕೂಡ ನನಗೆ ನೀಲಿ ಬಣ್ಣ ಅಂದರೆ ತುಂಬ ಇಷ್ಟ, ಅದಕ್ಕೆ ನಾನು ಆಕಾಶದ ಕೆಳಗೆ ಕೂತ್ಕೊಂಡು ಆ ಒಂದು ಕಲರನ್ನು ನೋಡ್ತಾ ಇರಬೇಕು ಅಂತ ಬಹಳ ಇಷ್ಟ ಆಗುತ್ತೆ, ಹಾಗೆ ನನಗೂ ಕೂಡ ಅದು ತುಂಬ ಸೂಟ್ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಮತ್ತೊಂದು ಸಂದೇಶ ಬಂದಿದೆ, ಕಾರ್ಮೋಡ್ ಅವರು ಈ ಒಂದು ಸಂದೇಶವನ್ನು ಕಳಿಸಿದ್ದಾರೆ. ಸೊ ಇವರೇನು ಹೇಳ್ತಿದ್ದಾರೆ ಗೊತ್ತಾ, ಸೊ ನನಗೆ ಒಂದು ಕಲರ್ ತುಂಬ ಫೇವ್ರೆಟ್, ಇದೇ ಕಲರ್ ಇಷ್ಟನ ಅಂತ ನಾನು ಜಾತಕದಲ್ಲೂ ಹೋಗಿ ಕೇಳ್ಕೊಂಡು ಬಂದೆ, ಆ ಕಲರ್ ನನಗೆ ಇಷ್ಟ ಆಯಿತು ಅಂತ ನಾನು ಅದೇ ಕಲರ್ ಬಟ್ಟೆಗಳು ತೊಗೊಳ್ತೀನಿ, ಕಾರ್ ಕೂಡ ರೀಸೆಂಟಾಗಿ ತೊಗೊಂಡೆ, ಅದೇ ಕಲರ್ ಕಾರ್ನ ಕೂಡ ತೊಗೊಂಡಿದ್ದೀನಿ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಕಾರ್ಯಕ್ರಮದಲ್ಲಿ ಮುಂದೆ ನಿಮ್ಮೆಲ್ಲರಿಗಾಗಿ ಬರ್ತಾ ಇದೆ ಮತ್ತೊಂದು ಗೀತೆ ವಸುಂಧರಾ ಅವರ ಧ್ವನಿಯಲ್ಲಿ.

ಸಮಯಾಗಿರೋದು 4:51 ಕೇಳ್ತಾ ಇದ್ದೀರಾ ಆಕಾಶವಾಣಿ ಬೆಂಗಳೂರು ಎಫ್ಎಂ ರೈನ್ಬೋ 101.3 ಮೆಗಾ ಹರ್ಟ್ಸ್ ಮಿಕ್ಸ್ ಮೆಲೋಡಿ ಕಾರ್ಯಕ್ರಮ ಸಾಗ್ತಾ ಇತ್ತು. ಹಾಗೆ ಸಾಕಷ್ಟು ಜನ ಸಂದೇಶವನ್ನ ಕಳಿಸಿದಿರಿ. ಮೇಡಮ್ ನಮಸ್ತೆ, ನನಗೆ ಸ್ಕೈ ಬ್ಲೂ ಕಲರ್ ಹಾಗೆ ಪಿಂಕ್ ಕಲರ್ ಅಂದ್ರೆ ತುಂಬಾ ಇಷ್ಟ, ಸೊ ಯಾವಾಗ್ಲೂ ನಾನು ಇದೇ ಬಣ್ಣದ ಸೀರೆಗಳನ್ನ ಉಟ್ಕೊಳ್ತೀನಿ ಅಂತ ಹೇಳ್ತಿದ್ದಾರೆ. ಕಾನಿ ಸ್ವಾತಿಮಾ ಅವರು ಶಕ್ತಿನಗರ ರಾಯಚೂರಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಡುಗಳು ತುಂಬಾ ಸುಂದರವಾಗಿದ್ವು, ಅವುಗಳನ್ನ ಕೇಳೋದಕ್ಕೆ ತುಂಬಾ ಇಷ್ಟ ಆಗ್ತಾ ಇತ್ತು. ನಿಮ್ಮ ಸುಮಧುರ ಗಾಯನಕ್ಕೆ ಹೃತ್ಪೂರ್ವಕ ಅಭಿನಂದನೆಗಳು ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್. ಹೀಗೆ ಇನ್ನ ಅನೇಕ ಅದ್ಭುತ ಹಾಡುಗಳನ್ನ ಕೊಡ್ತಾ ಇರಿ ಅಂತ ಹೇಳ್ತಾ ಇರೋದು ಸವಿತಾ, ಶಾರದಾ, ಶಿವಾನಂದ, ವಿವೇಕ್, ಅಶೋಕ್ ಮತ್ತು ಪ್ರತಾಪ್ ಅವರು ಗೋಕಾಕ್ನ ಲಕ್ಷ್ಮೀ ಟವರ್ನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಹಾಗೆ ಯಾವ ಕಲರ್ ಇಷ್ಟ ಅಂತ ಇಷ್ಟು ತನಕ ಯೋಚನೆ ಮಾಡ್ತಾ ಇದ್ದೆ, ಕಾಯ್ತಾ ಇದ್ದೆ. ನಾನು ಮೆಸೇಜ್ ಮಾಡಿರ್ಲಿಲ್ಲ, ಬಟ್ ನನ್ನ ಮನಸ್ಸಲ್ಲಿ ಇದ್ದದ್ದು ಪಿಂಕ್ ಕಲರ್. 65% ಅಷ್ಟು ಜನ ಪಿಂಕ್ ಅಂತ ಮೆಸೇಜ್ ಕಳಿಸಿದ್ದಾರೆ. ಸೊ ನಾನು ಪಿಂಕ್ ಕಲರ್ ಅಂತ ಹೇಳ್ತಾ ಇದ್ದಾರೆ. ಜಯಣ್ಣ ಶಶಿವಾಳ ಅವರು ಅರಸೀಕೆರೆ ತಾಲೂಕಿನಿಂದ ಸಂದೇಶವನ್ನ ಕಳಿಸಿದ್ದಾರೆ. ಒಳ್ಳೊಳ್ಳೆ ಗೀತೆಗಳು ಅಂತ ಹೇಳ್ತಾ ಇದ್ದಾರೆ. ನಂಬರ್ ನಿಂಗೆ 00741. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ. ಹಾಗೆ ಇವತ್ತು ನಾವು ಬಣ್ಣಗಳ ಬಗ್ಗೆ ಮಾತಾಡ್ತಾ ಇದ್ವಿ. ಸೊ ಯಾವ ಬಣ್ಣ ನಿಮ್ಮ ಪರ್ಸನಾಲಿಟಿಗೆ ಸೂಟ್ ಆಗುತ್ತೆ ಅಥವಾ ನಿಮಗೆ ತುಂಬಾ ಒಪ್ಪುವಂತಹ ಬಣ್ಣ ಯಾವುದು, ಅತಿ ಹೆಚ್ಚು ಕಾಂಪ್ಲಿಮೆಂಟ್ಸ್ ಬರುವಂತಹ ಬಂದಂತಹ ಬಣ್ಣ ಯಾವುದು ನಿಮಗೆ ಅಂತ ಮಾತಾಡ್ತಾ ಇದ್ದೆ. ಸಾಕಷ್ಟು ಸ್ನೇಹಿತರು ಸಂದೇಶಗಳನ್ನ ಕಳಿಸಿದ್ರಿ. ಥ್ಯಾಂಕ್ ಯು ಸೋ ಮಚ್ ನಿಮ್ಮೆಲ್ಲರ ಸಂದೇಶಕ್ಕೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸುವಂತಹ ಹಂತಕ್ಕೆ ಬಂದಿದ್ದೀವಿ. ಅದಾದ್ಮೇಲೆ ಇನ್ನು ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸಿ ಸ್ಟುಡಿಯೋದಿಂದ ಹೊರಡುವಂತಹ ಸಮಯ ಕೂಡ ಸಮೀಪಿಸ್ತಾ ಇದೆ. ನಾನು ಮತ್ತೆ ಸಿಗ್ತೀನಿ ಮುಂದಿನ ನನ್ನ ಕಾರ್ಯಕ್ರಮದಲ್ಲಿ. ಅಲ್ಲಿವರೆಗೂ ನೀವೆಲ್ಲರೂ ಕೂಡ ಖುಷಿಯಾಗಿರಿ, ನಗ್ನಗ್ತಾ ಇರಿ, ನಗುವನ್ನು ಹಂಚಿ ಅಂತ ಹೇಳ್ತಾ ಹೊರಡ್ತಾ ಇರೋದು ನಾನು ಆರ್ ಜೆ ಚೈತ್ರ. ಹ್ಯಾಪಿ ವೀಕೆಂಡ್, ಎಲ್ಲರಿಗೂ ಖುಷಿಯಾಗಿರಿ.

ಸ್ಕೂಲ್ ಕಾಲೇಜಿನಲ್ಲಿ ಅಡ್ಮಿಷನ್ಸ್ ಆರಂಭವಾಗಿದೆಯಾ? ಹೆಚ್ಚಿನ ವಿದ್ಯಾರ್ಥಿಗಳು ನಿಮ್ಮ ಸ್ಕೂಲ್ ಕಾಲೇಜಿಗೆ ಸೇರಬೇಕಾ? ಬನ್ನಿ, ನಾವು ನಿಮ್ಮನ್ನು ಪರಿಚಯಿಸುತ್ತೇವೆ. ಪ್ರಕಟಣೆಗಾಗಿ ಸಂಪರ್ಕಿಸಿ cbsvlr@gmail.com.

0: Non-Stop Sunday. Non-Stop Sunday. Non-Stop Sunday. ಪ್ರತಿದಿನ ಸಂಜೆ 5 ಗಂಟೆಗೆ ಕೇಳಿ
1: ನಾನ್ಸ್ಟಾಪ್ ಸಂಜೆ
2: ಆಕಾಶವಾಣಿ ಎಫ್ಎಂ ರೇನ್ಬೋ 101.3 MHz ಮ್ಯೂಸಿಕಲಿ ಯೋರ್ಸ್
3: ಮ್ಯೂಸಿಕಲಿ ಯೋರ್ಸ್ ಆಕಾಶವಾಣಿ ಎಫ್ಎಂ ರೇನ್ಬೋ ಮ್ಯೂಸಿಕಲಿ ಯೋರ್ಸ್
0: ಸಮಯ ಆಗಿದೆ 5 ಗಂಟೆ 1 ನಿಮಿಷ 40 ಸೆಕೆಂಡ್ಗಳು ನ್ಯೂಟನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು ಇವತ್ತಿನ ಸಂಜೆಯಲ್ಲಿ ಚುಮು ಚುಮು ಮಳೆಯಲ್ಲಿ ಒಬ್ಬರೇ ಇದ್ರೆ ಹೇಗಿರುತ್ತೆ, ಜೊತೆಯಲ್ಲಿ ಯಾರಾದರೂ ಇರಲೇಬೇಕಲ್ವಾ. ಅದಕ್ಕೆ ನಮ್ಮ ಹತ್ತಿರವಾದವರು ಯಾರಾದರೂ ಜೊತೆ ಇದ್ರೆ ತುಂಬ ಚೆನ್ನಾಗಿರುತ್ತೆ. ಇವತ್ತು ನನ್ನ ಜೊತೆಯಾಗಿದ್ದಾರೆ ರೂಪಾ ಕೂಡ. ನಾವಿಬ್ರು ಸೇರಿ ನಾನ್ ಸ್ಟಾಪ್ ಸಂಜೆಯಲ್ಲಿ ಸುಮಧುರವಾದ ಹಾಡುಗಳನ್ನ ನಿಮಗೆ ಕೇಳಿಸ್ತಾ ಹೋಗ್ತೀವಿ. ಕೇಳಿ, ಎಂಜಾಯ್ ಮಾಡಿ.

0: ನಮಸ್ಕಾರ. 5:07:26 ನೀವು ಕೇಳ್ತಾ ಇದ್ದೀರಾ 101.3 FM ರೈನ್ಬೋ ಕನ್ನಡ ಕಾಮನಬಿದ್ದು. ಹಾಯ್ ಭವ್ಯ, ಇವತ್ತಂತೂ ನಿಮ್ಮನ್ನ ಮೀಟ್ ಮಾಡ್ಬೇಕು ಅಂತ ತುಂಬಾ ಆಸೆ ಇಟ್ಕೊಂಡು ಬಂದೆ ಭವ್ಯ. ಯಾಕೆ ಅಂತ ಕೇಳಲ್ವಾ? ಯಾಕೆ ಅಂದ್ರೆ ನಿಮ್ ಜೊತೆ ಮಳೆನಲ್ಲಿ ಏನಾದ್ರೂ ತಿನ್ಬೇಕು ಅಂತ ತುಂಬಾ ಆಸೆ ಆಯ್ತು.
1: ಬಂದಿದ್ದೀರಾ?
0: ಖಂಡಿತ. ಆದ್ರೆ ನಮ್ಮ ಕೇಳಗ್ರು ಮಾತ್ರ ಹೇಳೋದಿಲ್ಲಪ್ಪ. ಆದ್ರೆ ನಿಮ್ಮನ್ ಮೀಟ್ ಮಾಡ್ಬೇಕು ಅಂತ ಬರ್ತಾ ಬರ್ತಾ ಏನ್ ಮಳೆ ಅಂತೀರಾ? ಈ ಕಡೆ ಜೋರಾಗೂ ಬರ್ತಾ ಇಲ್ಲ, ಈ ಕಡೆ ನಿಧಾನಕ್ಕೂ ಬರ್ತಾ ಇಲ್ಲ. ಅಪ್ಪಾ, ಅಲ್ಲ ನಿಧಾನಕ್ಕೆ ಬರ್ಬೇಕು ಇಲ್ಲ ಜೋರಾಗಿ ಬರ್ಬೇಕು, ನನ್ನ ನಿಲ್ಲಿಸ್ಬೇಕು ಇಲ್ಲಾಂದ್ರೆ ಕಳಿಸ್ಬೇಕು ಅಲ್ವಾ? ಇದು ಏನ್ ಮಾಡ್ತಾ ಇದೆ ಅಂದ್ರೆ, ಭವ್ಯ ನಿಜವಾಗ್ಲೂ ಮೀಟ್ ಮಾಡಕ್ ಹೋಗ್ತೀಯಾ ಇಲ್ವಾ ಅಂತ ಡೌಟ್ ಅಲ್ಲಿ ಕೇಳ್ದಾಗಿದೆ. ಯಸ್, ಹೌದು. ಆದ್ರೂ ಭವ್ಯ, ಇವತ್ತು ತುಂಬಾ ಖುಷಿ ಆಯ್ತು ನಿಮ್ಮನ್ನ ನೋಡಿ. ಹಾಗೆ ನಿಮ್ಮನ್ನ ನೋಡೋ ಖುಷಿನಲ್ಲಿ ಬರ್ತಾ ಮಳೆನಲ್ಲಿ ಬೇರೆ ನೆನ್ಕೊಂಡು ಬಂದೆ. ಇದನ್ನೇ ನಮ್ ಕೇಳಿದ್ರ ಬಗ್ಗೆ ಕೇಳಿದ್ರೆ ಹೇಗಿರುತ್ತೆ ಅಂತ ಕೂಡ ಯೋಚನೆ ಮಾಡ್ಕೊಂಡು ಬಂದಿದ್ದೀನಿ ನೋಡಿ. ಸೊ ಏನ್ ಕೇಳ್ತೀನಿ ಅಂತ ಗೆಸ್ ಮಾಡಿದೀರಾ ಅಲ್ವಾ? ಯಸ್, ಆಫ್ ಕೋರ್ಸ್. ಇವತ್ತು ನಮ್ಮ ಕೇಳಗ್ರನ್ನ ನಾನ್ ಕೇಳ್ತಾ ಇರೋದು, ವೀಕೆಂಡ್ ಅಲ್ಲಿ ಈ ರೀತಿ ಆ ಜಿಡಿ ಜಿಡಿಯಾಗಿರುವಂತಹ ಮಳೆ ಬಂದು ಸ್ವಲ್ಪ ನಿಮ್ಮನ್ನ ತಣ್ಣಗೆ ಮಾಡಿದ್ರೆ ನೀವು ಹೇಗ್ ರಿಯಾಕ್ಟ್ ಮಾಡ್ತೀರಾ? ಫ್ರೆಂಡ್ಸ್ ಅನ್ನ ಮೀಟ್ ಮಾಡ್ಬೇಕು ಅಂತ ಹೇಳಿದ್ರೆ ಹೇಗ್ ಹೋಗ್ತೀರಾ? ಮಳೆನ ಬೈಕೋತೀರಾ ಇಲ್ಲ ಖುಷಿ ಪಡ್ತೀರಾ? ಇದೆಲ್ಲವನ್ನ ತಿಳ್ಕೊಳ್ಳುವಂತ ಪುಟ್ಟ ಕುತೂಹಲ ನನಗೆ ನಿಮ್ಮ ಪ್ರೀತಿಯ ಗೆಳತಿ ರೂಪಾಗೆ. ಕೇಳ್ತಾ ಇರಿ ಸ್ಟೇಚ್ಯೂನ್ 101.3 ಕನ್ನಡ ಕಾಮನಬಿಲ್ಲು.

0: ನಂಬರ್ ಹೇಳೋದೇ ಮರ್ತ್ಬಿಟ್ಟೆ ನೋಡಿ.
1: ನೀವು ಮರ್ತಿರ್ಬೋದು, ನಮ್ಮ ವಾಟ್ಸ್ಆಪ್ ಸಂಖ್ಯೆನ ಮರ್ತೇ ಇಲ್ಲ.
0: ಆಫ್ ಕೋರ್ಸ್, ನಿಜ ನಿಜ, ಖಂಡಿತ. ಆದ್ರೂ ಕೂಡ ಒಂದ್ಸರಿ ರಿಮೈಂಡ್ ಮಾಡ್ಬಿಡೋಣ ಅಲ್ವಾ. ನಮ್ಮ ನಿಲಯದ ವಾಟ್ಸ್ಆಪ್ ಸಂಖ್ಯೆ ಹೇಗಿದೆ ನೋಟ್ ಮಾಡ್ಕೊಳ್ಳಿ, 9489901010113. ಮತ್ತೊಮ್ಮೆ 9480901013. ಸೇವ್ ಮಾಡ್ಕೊಳ್ಳಿ. FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ತುಂಬಾ ಕುತೂಹಲ. ಮಳೆನ ನೆಲಿಬೇಕು ಅಂದ್ರೆ ಯಾರಿಗೆ ಕುತೂಹಲ ಖುಷಿ ಎರಡೂ ಇರೋದಿಲ್ಲ ಅಲ್ವಾ? ಬೇಗ ಬೇಗ ನಿಮ್ಮೆಲ್ಲರ ಸಂದೇಶಗಳು ನಮ್ಮನ್ನ ಬಂದು ತಲುಪಲಿ.

0: ಟ್ಯೂನ್ ಮಾಡಿದ್ದೀರಾ 101.3 FM ರೈನ್ಬೋ ಕನ್ನಡ ಕಾಮನ ಬಿಲ್ಲು. ನಾನಿದ್ದೀನಿ ನಿಮ್ಮೊಟ್ಟಿಗೆ ನಿಮ್ಮ ಪ್ರೀತಿಯ ಗೆಳತಿ ರೂಪ. ಇಂದಿನ ಕಾರ್ಯಕ್ರಮವನ್ನು ಕೇಳ್ತಾ ಕೇಳ್ತಾ ನಮ್ಮ ಕೇಳುಗರಿಗೆ ಈಗಾಗಲೇ ಸಂದೇಶಗಳ ಸುರಿಮಳೆಯನ್ನು ಸುರಿಸ್ತಾ ಇದ್ದಾರೆ. ಇಲ್ಲಿ ಹೊರಗಡೆ ಮಳೆ ಬರ್ತಾ ಇದೆ, ಇಲ್ಲಿ ಒಳಗಡೆ ಸಂದೇಶಗಳ ಸುರಿಮಳೆಯೇ ಬರ್ತಾ ಇದೆ. ಏನೇನು ಸಂದೇಶವನ್ನು ಕಳಿಸಿದ್ದಾರೆ ಅಂತ ನೋಡೋಣ. ನಮ್ಮ ಕೇಳುಗರಾದಂತಹ ರವೀಂದ್ರ ಅವರು ಸಹ ಸಂದೇಶವನ್ನು ಕಳಿಸ್ಕೊಟ್ಟು ಕಾರ್ಯಕ್ರಮ ಇಷ್ಟ ಆಗ್ತಾ ಇದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ನಂಬರ್ ರನ್ನಿಂಗ್ ವಿತ್ 2333 ಇವರು ಸಂದೇಶವನ್ನು ಕಳಿಸ್ಕೊಟ್ಟು, ನಾನಂತೂ ಮಳೆ ಬಂದರೆ ಒಳ್ಳೆ ಬಜ್ಜಿ ಮಾಡ್ಕೊಂಡು ತಿಂತೀನಪ್ಪ ಅಂತ ಹೇಳ್ತಾ ಇದ್ದಾರೆ. ಭವ್ಯ, ನೀವು ಬಜ್ಜಿ ಮಾಡ್ಕೊಂಡು ತಿಂತೀರಾ?
1: ತಿಂತೀನಿ, ನೀವು ಹೇಳಿದ್ರಿ ನನ್ನ ಜೊತೆ ತರ್ತೀನಿ.
0: ಏ, ತಂದಿದ್ದೀನಿ, ಬ್ಯಾಗಲ್ಲಿದೆ, ಕೊಡ್ತೀನಿ ಖಂಡಿತ. ಏನಿದೆ ಅಂತ ಹೇಳ್ಬಿಟ್ರೆ ಕೇಳಗರು ಇಲ್ಲೇ ಬಂದ್ಬಿಟ್ರೆ ಏನ್ ಮಾಡೋದು?
1: ಬರ್ಲಿ ಬಿಡಿ,
0: ಹಂಚ್ಕೊಂಡು ತಿನ್ನೋಣ ಅಂತೀರಾ? ನೋಡಿ, ಬಿಸಿ ಬಿಸಿ ಬಜ್ಜಿ ತಿನ್ಬೇಕು ಅಂತ ಈಗ ನನಗೂ ನಿಜ ಆಸೆ ಆಗ್ತಾ ಇದೆ. ಸಂದೇಶಗಳನ್ನ ನೋಡಿ ನೋಡಿ ನಿಮ್ಗೇನ್ ಅನ್ಸುತ್ತೆ? ಹೊರಗಡೆ ಜಿಟಿ ಜಿಟಿಯಾದಂತಹ ಮಳೆ ಬಂದ್ರೆ ಈ ವೀಕೆಂಡ್ ಸುಂದರ ಸಂಜೆಯಲ್ಲಿ ಅನ್ನೋದು ನನ್ನ ಇಂದಿನ ಪ್ರಶ್ನೆ. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 ಕನ್ನಡ ಕಾಮನಬಿಲ್ಲು FM ರೈನ್ಬೋ.

0: 5:20 ನೀವು ಕೇಳ್ತಾ ಇದ್ದೀರಾ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ, ನಿಮ್ಮೆಲ್ಲರ ಮೆಚ್ಚಿನ 101.3 ಕನ್ನಡ ಕಾಮನಬಿಲ್ಲಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ನಮ್ಮ ಕೇಳಿದ್ರು ಸಂದೇಶವನ್ನ ಕಳಿಸ್ತಾ ಇದ್ದಾರೆ. ಇವತ್ತು ನಾವು ಕೇಳಿದ್ವಿ ಮಳೆಯಿರಿ ಜೊತೆಯಲ್ಲಿ, ನಾನು ನಮ್ಮ ಪ್ರೀತಿಯ ಭವ್ಯ ಅವರ ಜೊತೆನಲ್ಲಿದ್ದೀನಿ, ನೀವು ಯಾರ ಜೊತೆನಲ್ಲಿದ್ದೀರಾ ಅಂತ. ಭವ್ಯ ಅವರೇ, ಕೇಳಿದ ಪ್ರಶ್ನೆ ತಪ್ಪಾ?
1: ಇಲ್ಲ
0: ಅಲ್ವಾ?
1: ಕೆಲವೊಬ್ರು ಡಿಸ್ಕ್ಲೋಸ್ ಮಾಡಲ್ಲ.
0: ಹೌದೌದು, ಆದ್ರೆ ನಾನ್ ಹೇಳ್ತಾ ಇದ್ದೀನಪ್ಪ, ನಮ್ಮ ಕೇಳಿಗರಿಗೆಲ್ಲ ಗೊತ್ತಾಗ್ಬೇಕು ಅಂತ. ಭವ್ಯ ಅವ್ರ ಜೊತೆನಲ್ಲಿ ಏನ್ ತಿನ್ನೋಣ ಅಂತ ಪ್ಲಾನ್ ಮಾಡ್ತಾ ಇದ್ವಿ, ತಂದಿರೋದನ್ನ ಕೊಡ್ತಾ ಇಲ್ಲ ಅವ್ರಿಗೆ, ಅವರಂತೂ ಕೇಳ್ತಾ ಇದ್ದಾರೆ. ಆದ್ರೂ ಮಳೆನಲ್ಲಿ ಜೊತೆನಲ್ಲಿರೋದಕ್ಕೆ ತುಂಬಾ ಖುಷಿ ಆಗುತ್ತಪ್ಪ. ನಾನೇನ ಭವ್ಯ ಜೊತೆನಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ, ನೀವ್ ಯಾರ ಜೊತೆ ಮಾಡ್ತಾ ಇದ್ದೀರಾ? ಸ್ವಲ್ಪ ಕುತೂಹಲ ಇದೆ ನೋಡೋಣ, ಯಾರೆಲ್ಲ ಹೇಳ್ತೀರಿ ಅಂತ. ಕಾರ್ಯಕ್ರಮ ಕೇಳ್ತಾ ಯಾರು ಸಂದೇಶವನ್ನ ಕಳಿಸಿದ್ದಾರೆ ಅಂತ ನೋಡೋದಾದ್ರೆ, ಚೇತನ್ ಆರಾಧ್ಯ ಅವರ ಸಂದೇಶ ಬಂದಿದೆ. ಅವರು ಕಾರ್ಯಕ್ರಮ ತುಂಬಾ ಇಷ್ಟವಾಗ್ತಾ ಇದೆ ಮೇಡಮ್, ದುರಂತ ಏನು ಅಂದ್ರೆ ನಮ್ಮ ಕಡೂರಲ್ಲಿ ಮಳೆನೇ ಇಲ್ಲ ಅಂತ ಹೇಳ್ತಾರೆ. ಒಂದೊಳ್ಳೆ ಪೂಜೆ ಮಾಡ್ಬಿಡಿ, ಮಳೆ ರಾಯ ಬೇಗ ಬಾ ಬಾ ಬಾ ಅಂತ ಖಂಡಿತ ಮಳೆ ಬಂದ್ಬಿಡುತ್ತೆ. ಇನ್ನು ಆನಂದ್ ಕುಲಕರ್ಣಿ ಅವರು ಸುಲೇಪೇಟೆ ಕಲಬುರಗಿನ ಸಂದೇಶವನ್ನ ಕಳಿಸ್ಕೊಟ್ಟು, ತಂಪಾದ ಮಳೆಯಲ್ಲಿ ನನಗೆ ಬಿಸಿ ಬಿಸಿಯಾದಂತಹ ಮೆಕ್ಕೆ ತಿನ್ನೇ ನೀರಿನಲ್ಲಿ ಕುದಿಸಿ ಹಾಗೆ ಕಟ್ಕ ಸೇವನೆ ಮಾಡಬೇಕು ಅಂತ ತುಂಬಾ ಇಷ್ಟ ಅಂತ ಹೇಳ್ತಾರೆ. ಇಷ್ಟು ಒಳ್ಳೆ ಕನ್ನಡದಲ್ಲಿ ನೀವು ಹೇಳಿಬಿಟ್ರೆ ನಮ್ಮ ಕೇಳುಗರಿಗೆ ಹೇಗೆ ಗೊತ್ತಾಗಬೇಕು? ಮೆಕ್ಕೆ ತೆನೆ ಅಂತ ಹೇಳಿದ್ರೆ ಮೆಕ್ಕೆಜೋಳ ತುಂಬಾ ಏನು ಹೇಳ್ತಾರೆ, ಅದು ಮಗುವಾಗಿದ್ದಾಗ ಬೇಬಿ ಕಾರ್ನ್ ಅಂತ ಹೇಳ್ತಾರಲ್ಲ, ಆ ಬೇಬಿ ಕಾರ್ನ್ ಅನ್ನ ಚೆನ್ನಾಗಿ ನೀರಲ್ಲಿ ಕುದಿಸಿ ಅದನ್ನ ತಿನ್ಬೇಕು ಅಂತ ಆಸೆ ಅಂತೆ. ಇನ್ನು ಕಟಕ ಸೇವನೆ ಅಂತ ಹೇಳಿದ್ರೆ ಒಳ್ಳೆ ಟೀ ಕುಡಿಬೇಕು ಅಂತ ಆಸೆ ಆಗ್ತಾ ಇದೆಯಂತೆ ಅವ್ರಿಗೆ. ಇನ್ನು ಮತ್ತೆ ಯಾರು ಸಂದೇಶವನ್ನ ಕಳ್ಸ್ಕೊಟ್ಟಿದ್ದಾರೆ, ಮಂಜುನಾಥ್ ಅವರು ಫ್ರಮ್ ಮಾದನಾಯಕನಹಳ್ಳಿ ಅಂತ ಹೇಳ್ತಿದ್ದಾರೆ. ಮಳೆಗೆ ತಕ್ಕಂತಹ ಹಾಡುಗಳು ಹಾಗೆ ಬಿಸಿ ಬಿಸಿ ಟೀ ಕುಡಿತಾ ಕಾರ್ಯಕ್ರಮ ಎಂಜಾಯ್ ಮಾಡ್ತಾ ಇದೀವಿ ಅಂತ ಹೇಳ್ತಿದ್ದಾರೆ. ಇನ್ನು ಚೆನ್ನಾಗಿ ಎಂಜಾಯ್ ಮಾಡಿ ನಿಮ್ಗೋಸ್ಕರನೇ ಇರುವಂತ ನಿಮ್ಮದೇ ಕಾರ್ಯಕ್ರಮ ನಾನ್ ಸ್ಟಾಪ್ ಸಂಜೆ. ಇನ್ನು ಕಾಮನಹಳ್ಳಿ ಬೆಂಗಳೂರು ಇಲ್ಲಿ ಸಂದೇಶವನ್ನ ಕಳ್ಸ್ಕೊಟ್ಟಿದ್ದೆ. ನನ್ನ ಹೆಂಡತಿ ಟ್ರಾಫಿಕ್ ಅಲ್ಲಿ ಸ್ಟಕ್ ಆಗ್ಬಿಟ್ಟಿದ್ದಾರೆ ಮೇಡಮ್, ಶಿ ವೆಂಟ್ ಟು ಗೆಟ್ ಬಜ್ಜಿ ಅಂತ ಹೇಳ್ತಾ ಇದ್ದಾರೆ. ಆನಿಯನ್ ಪಕೋಡ ಸಖತ್ತಾಗಿದೆ ಮಳೆನಲ್ಲಿ ಅಂತ. ಹಾಗಾದ್ರೆ ನಮಗೂ ಕೂಡ ಒಂದು ಪಾರ್ಸೆಲ್ ಮಾಡ್ಬಿಟ್ಟು ಬಾವೆ. ಓಕೆನಾ? ಒಂದ್ ಸಾಕ, ಎರಡ್ ತರ್ಸಣ್ವಾ?
1: ಒಂದು ನಿಮ್ಗೆ, ನಿಮ್ ತಂದಿರೋ ಕಳ್ಸೋದು ನನಗೆ
0: ನಿಮ್ಗೆ. ಓ ನೋಡಿ ನೋಡಿ, ಹಾಗಾದ್ರೆ ಸ್ವಲ್ಪ ಜಾಸ್ತಿನೇ ಕಳಿಸಿ ಅವ್ರ ಹತ್ರ, ನಾನು ಸ್ವಲ್ಪ ಚೌಕಾಸಿ ಮಾಡಿ ತೆಗೆದುಕೊಂಡು ಬಿಡ್ತೀನಿ. ಸಂದೇಶವನ್ನ ಕಳಿಸಿರೋದು ನಂಜಪ್ಪ ಕಮ್ಮನಹಳ್ಳಿಯಿಂದ. ಧನ್ಯವಾದಗಳು ನಿಮ್ಮೆಲ್ಲರ ಪ್ರೀತಿಯ ಸಂದೇಶಕ್ಕೆ. ಆತ್ಮೀಯರಿ, ನೀವು ಸಹ ಇದೇ ರೀತಿ ನಿಮ್ಮ ಮನಸ್ಸಿನ ಮಾತುಗಳನ್ನ ನಮ್ಮೊಟ್ಟಿಗೆ ಶೇರ್ ಮಾಡಬಹುದು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ. ವಿಷಯ ಏನಿಲ್ಲ, ಮಳೆನಲ್ಲಿ ಜೊತೆನಲ್ಲಿ ನೀವು ಈ ವೀಕೆಂಡ್ ಮಳೆಯನ್ನ ಅಥವಾ ಜಿಟಿ ಜಿಟಿ ಜಿಟಿ ಆದಂತಹ ಈ ತಂಪಾದ ವಾತಾವರಣವನ್ನ ಹೇಗೆ ಎಂಜಾಯ್ ಮಾಡ್ತಾ ಇದ್ದೀರಾ ಅನ್ನೋದನ್ನ ಒಂದೆರಡು ಸಾಲುಗಳಲ್ಲಿ ನಮಗೆ ಬರೆದು ಕಳಿಸಿ. ನಮ್ಮ ವಾಟ್ಸಪ್ ಸಂಖ್ಯೆ ಗೊತ್ತಾಯಿದೆಯಲ್ಲ, 9480901013 9489901013. ಈ ಸಂಖ್ಯೆಗೆ ನಿಮ್ಮೆಲ್ಲರ ಪ್ರೀತಿಯ ಸಂದೇಶಗಳು ಹರಿದು ಬರಲಿ. ಕೆಟ್ಟಾರಿ ಸ್ಟ್ಯಾಚ್ಯೂ 101.3 ಕನ್ನಡ ಕಾಮನಬಿಲ್ಲು.

0: ಜೊತೆಯಲ್ಲಿ ವಿಶೇಷ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಏನ್ ಜೋಶ್ ಅಲ್ಲಿ ಇದೀರಾ ರೂಪಾ ಮೇಡಮ್, ಭವ್ಯ ಮೇಡಮ್, ಇವತ್ತು ನೀವಿಬ್ರು ಕೂಡ ಅಂತ ಕೇಳ್ತಿದ್ದಾರೆ.
1: ಬೋಂಡಾ ಮಾತ್ರ ಕಳಿಸ್ತಾ ಇಲ್ಲ.
0: ಹಾ ನೋಡಿ, ಮತ್ತೆ ಮತ್ತೆ ಹೇಳ್ತಿದ್ದಾರೆ ಈ ಮಳೆನಲ್ಲಿ ನಿಮ್ಮ ಜೋಶ್ ತುಂಬಿದ ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಬಿಸಿ ಬಿಸಿ ಖಾರ ಮಿರ್ಚಿ ಮಂಡಕ್ಕಿ ಬಜ್ಜಿ ತಿನ್ಬೇಕು ಅನಿಸ್ತಾ ಇದೆ ಅಂತ ಹೇಳ್ತಿದ್ದಾರೆ. ತುಂಬಾ ಮೋಸ ಅಲ್ವಾ ಭವ್ಯ ಇದು?
1: ಅವರು ಮೋಸ, ನೀವು ಮೋಸ.
0: ಇಲ್ಲ ಇಲ್ಲ, ನಾನು ಕೊಡ್ತೀನಿ. ಇಲ್ಲ, ನೀವು ಮೋಸ ಮಾಡೋದಿಲ್ಲ, ಕಾರ್ಯಕ್ರಮ ಮುಗಿಸಿ ಖಂಡಿತ ಕೊಡ್ತೀನಿ. ಆದ್ರೆ ಸ್ವಲ್ಪ ಆರೋಗ್ಯ ಇರುತ್ತೆ, ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗತ್ತೆ.
1: ಇದ್ಮೇಲೆ ಕೊಟ್ಟು ಬಿಡ್ಬೇಕಲ್ಲ, ಈ ತರ ಕಾಯಿಸೋದು ಒಳ್ಳೇದು.
0: ಮತ್ತೆ ನಮ್ಮ ಕೇಳೋದ್ರಿಗೆ ಬೇಜಾರಾಗುತ್ತಲ್ಲ, ನಾವು ಶೋ ಮಾಡ್ಲೇಬೇಕಲ್ಲ. ಇನ್ನು ಕಾರ್ಯಕ್ರಮ ಕೇಳ್ತಾ ಮತ್ತೆ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ವೀಣಾ ಅವರು. ಕರಿಯಪ್ಪ, ವೀಣಾ ಕರಿಯಪ್ಪ ಅವರ ಸಂದೇಶ ಬಂದಿದೆ. ಇವ್ರು ಹೇಳ್ತಿದ್ದಾರೆ ಕಾರ್ಯಕ್ರಮ ಹಾಡುಗಳು ಇಷ್ಟವಾಗ್ತಾ ಇದೆ, ಇನ್ನು ಬಿಸಿ ಬಿಸಿ ಟೀ ಮತ್ತೆ ರೈನ್ಬೋ ರೈನ್ ನಿಯರ್ ಮೈ ಹೌಸ್ ಅಂತ ಹೇಳ್ತಾ ಇದ್ದಾರೆ. ವಾವ್, ಸೂಪರ್ ಅಲ್ಲ? ಇನ್ನು ಕಾರ್ಯಕ್ರಮ ಕೇಳ್ತಾ ಮತ್ತೆ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ ಅಂತ ಹೇಳಿದ್ರೆ, ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ, ತುಂಬಾ ತುಂಬಾನೇ ಇಷ್ಟ. ಆದ್ರೆ ಮಳೆನ ದೂರದಿಂದ ನೋಡಿ ಖುಷಿ ಪಡ್ತೀನಿ, ಯಾಕಂದ್ರೆ ಮಳೆನಲ್ಲಿ ನೆನೆದ್ರೆ ಅಲರ್ಜಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾರೆ. ಆದ್ರೆ ಮಳೆಯಲ್ಲಿ ಪ್ರಕೃತಿಯ ಸೌಂದರ್ಯ ನೋಡೋದೇ ತುಂಬಾ ಖುಷಿ ಕೊಡುತ್ತೆ. ಹಾಗಾಗಿ ನಾವು ಪ್ರವಾಸ ಹೋಗ್ತೀವಿ, ಎಲ್ರಿಗೂ ಹೊಟ್ಟೆ ತುಂಬಾ ಅನ್ನ ಹಾಕುವಂತ ರೈತರ ಜೀವನ ಈ ವರ್ಷ ಕೂಡ ಹಸನಾಗ್ಲಿ ಅಂತ ಹಾರೈಸ್ತೀವಿ. ಥ್ಯಾಂಕ್ ಯು ಸೋ ಮಚ್ ಅಂತಿದ್ದಾರೆ ಕಲ್ಪನಾ ಅವರು ಸಂದೇಶವನ್ನ ಕಳಿಸಿ. ಭವ್ಯ, ನಿಜ ಅಲ್ವಾ? ಹಾ, ಈ ಸರಿ ಸ್ವಲ್ಪ ಮಳೆ ಕಡಿಮೆ ಆಗ್ಬಿಟ್ಟಿದೆ, ಆದ್ರೆ ಮಳೆ ಬಂದು ನಿಜ ಎಷ್ಟು ಖುಷಿ ಆಗ್ತಾ ಇದೆ ಗೊತ್ತಾ? ನಮಗಿಂತ ಹೆಚ್ಚಾಗಿ ರೈತರ ಹತ್ರ ಮಳೆ ಆಗ್ಬೇಕು ಈ ಮಳೆ ಹೆಚ್ಚಾಗಿ. ಇನ್ನು ಇವ್ರು ಹೇಳಿದ್ದು ಒಂದ್ ಮಾತು, ಮಳೆಯಲ್ಲಿ ನೆನೆದ್ರೆ ಅಲರ್ಜಿ ಆಗತ್ತೆ ಅಂತಿದ್ದಾರೆ. ಕೆಲವ್ರಿಗೆ ಇರ್ಬೋದು, ಆದ್ರೆ ಮಳೆ ನೀರು ಅನ್ನೋದು ನಿಮಗೆ ಗೊತ್ತಾ ಭವ್ಯ, ಸಸಿಗಳಿಗೆ ಮೆಡಿಸಿನ್ ಇದ್ದ ಹಾಗೆ. ಈ ಮಳೆ ನೀರು ಬಂದ್ರೆ ಗಿಡಗಳು ಹೇಗೆ ನಳ ನಳಿಸುತ್ತೆ ನೋಡ್ಬೇಕು. ಮತ್ತೆ ಯಾರು ಸಂದೇಶವನ್ನ ಮಾಡಿದ್ದಾರೆ, ಮೇಡಮ್ ನಾವು ಹೊಲದ ಕೆಲಸ ಮಾಡ್ತಾ ಕಾರ್ಯಕ್ರಮ ಕೇಳ್ತಾ ಎಂಜಾಯ್ ಮಾಡ್ತಾ ಇದೀವಿ ಅಂತಿದ್ದಾರೆ. ಹೀಗೆ ನೀವು ಕೂಡ ಎಂಜಾಯ್ ಮಾಡಿ, ಎಂಜಾಯ್ ಮಾಡ್ತಾ ಮಾಡ್ತಾನೆ ಸಂದೇಶವನ್ನ ಕಳಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480901013 9890901013 ಮಳೆಯಲ್ಲಿ ಜೊತೆಯಲ್ಲಿ ನಿಮ್ಮೊಟ್ಟಿಗೆ ಹಾರಿದ್ದಾರೆ. ಹಾಗೇನೆ ಮಳೆಯಲ್ಲಿ ಏನ್ ಮಾಡ್ಬೇಕು ಅನ್ನೋಂತ ಆಸೆ ಆಗುತ್ತೆ ಅನ್ನೋದನ್ನ ನೀವು ನಮಗೆ ಸಂದೇಶದ ಮುಖಾಂತರ ತಿಳಿಸಬಹುದು. ಇವತ್ತು ನಿಮ್ಮೊಟ್ಟಿಗೆ ನಾವಿದ್ದೀವಿ, ನಾನು ಆರ್ಜೆ ರೂಪ, ಹಾಗೆ ಆರ್ಜೆ
1: ಭವ್ಯ.
0: ಭವ್ಯ ಭವ್ಯವಾಗಿದೆ ಭವ್ಯ ಅವರ ಹೆಸರು. ಕೇಳ್ತಾ ಇರಿ ಸ್ಟೇ ಟ್ಯೂನ್, 101.3 ಕನ್ನಡ ಕಾಮನಬಿಲ್ಲು.

0: ಹೇ ರೀಮಾ, ಸೋಲಾರ್ ಪ್ಯಾನಲ್ ಅಳವಡಿಸು, ಸೋಲಾರ್ ಪ್ಯಾನಲ್ ಅಳವಡಿಸು ಅಂತ ಎಲ್ಲಾ ಗೆಳತಿಯರು ಹೇಳ್ತಿದ್ರು. ಆದ್ರೆ ನಾನು ಪ್ರಧಾನಮಂತ್ರಿ ಅವರು ಹೇಳಿದ ನಂತರವೇ ಅಳವಡಿಸಿಕೊಂಡೆ.
1: ಭಾರತ ಸರ್ಕಾರ ಕಾ ಲಕ್ಷ ಸೋಲಾರ್ ಪವರ್ ಸೆ ಬಿಜಲಿ ಬಿಲ್ ಜೀರೋ ಕರ್ನೆ ಕಾ ಭೀ ಹೈ.
0: ಪ್ರಧಾನಮಂತ್ರಿ ಹೇಳಿದರಿಂದ ನಾನು ಸೋಲಾರ್ ಪ್ಯಾನಲ್ ಅಳವಡಿಸಿದೆ, ಆದ್ರಿಂದ ನನ್ನ ವಿದ್ಯುತ್ ಬಿಲ್ ಜೀರೋ ಬಂತು. ನೀವು ಅಳವಡಿಸಿಕೊಳ್ಳಿ
2: ಪಿಎಂ ಸೂರ್ಯಘರ್ ಉಚಿತ ವಿದ್ಯುತ್ ಯೋಜನೆ. ಇಂದೇ ನೋಂದಾಯಿಸಿಕೊಳ್ಳಿ ಪಿಎಂ ಸೂರ್ಯಘರ್ ಡಾಟ್ ಜಿಒವಿ ಡಾಟ್ ಐಎನ್ ನಲ್ಲಿ.
3: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
4: ಐದು ಗಂಟೆ 33:40 ಸೆಕೆಂಡ್ಗಳಾಗಿದೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಇವತ್ತು ನಾನು ಹಾಗೆ ಭವ್ಯ ಇಬ್ರು ಸೇರಿ ಇವತ್ತು ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮವನ್ನ ಮಾಡ್ತಾ ಇದೀವಿ. ಭವ್ಯ ನೋಡಿ, ಸುದೇಶವಾಗಿ ಬರ್ತಾ ಇದೆ ಅಲ್ವಾ? ನಮ್ಮ ಕೇಳಿದ್ರದ್ದು
5: ಹರಿದು ಬರ್ತಾ ಇದೆ ಮಳೆ, ಯಾವ ತರ ಬರ್ತಾ ಇದೆಯೋ.
4: ಎಸ್, ಅಫ್ಕೋರ್ಸ್, ಹೌದು. ತೀರ್ಥೇಶ್ ಅವರು ಚನ್ನಪಟ್ಟಣ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಹಾಗೆ ಕಾರ್ಯಕ್ರಮ ಕೇಳ್ತಾ, ನಮಸ್ಕಾರ ಮೇಡಮ್, ತಲೆಮಾರಿ ರಾಯಚೂರು, ನಮ್ಗೆ ಮಳೆ ಇಲ್ದೇನೆ ರೈತರೆಲ್ಲ ಕಂಗಾಲಾಗಿದೀವಿ, ಸ್ವಲ್ಪ ನಿವಾರ ಪ್ರಾರ್ಥನೆ ಮಾಡಬಾರ್ದಾ ಅಂತ ಕೇಳಿದ್ದಾರೆ. ಖಂಡಿತ ನಾವು ಮಾಡ್ತಾ ಇದೀವಿ, ಭವ್ಯ ಮಾಡೋಣ ಅಲ್ವಾ? ಇನ್ನು ಸ್ವಲ್ಪ ಹೆಚ್ಚಾಗಿ. ಹಾಗೆ ನಮ್ಮ ಕೇಳುಗರಲ್ಲಿ ಇನ್ನೊಂದು ವಿನಂತಿ, ದಯ ಮಾಡಿ ಹೆಚ್ಚು ಚೆನ್ನಾಗಿ ಮಳೆ ಬರಲಿ, ನಮ್ಮ ರೈತರು ಸಂತೃಪ್ತಿಯಾಗಿರಲಿ ಅಂತ ನೀವು ಕೂಡ ಕೇಳ್ಕೊಳ್ಳಿ. ಇನ್ನು ಕಾರ್ಯಕ್ರಮ ಕೇಳ್ತಾ, ಸುಧೀಂದ್ರ ಅವರು ಮಲ್ಲೇಶ್ವರಂ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ನನಗೆ ಮಳೆ ಅಂದ್ರೆ ತುಂಬಾ ಇಷ್ಟ, ನಾನು ಯಾವತ್ತೂ ಛತ್ರಿಯನ್ನ ಕ್ಯಾರಿ ಮಾಡೋದಿಲ್ಲ, ಮಳೆನಲ್ಲಿ ಪೂರ್ತಿ ನೆನೆಯಬೇಕು ಅಂತ ಆಸೆ ಆಗುತ್ತೆ. ನನಗೆ ಜ್ವರ ಆಗ್ಲಿ ನೆಗಡಿ ಆಗ್ಲಿ ಬಂದೇ ಇಲ್ಲ ಅಂತ ಹೇಳ್ತಿದ್ದಾರೆ. ತುಂಬಾ ಚೆನ್ನಾಗಿದೆ ಅಲ್ಲ ಇವರ ಆಸೆ, ಹಾಗೆ ಇವರು ತುಂಬಾ ವಿಲ್ ಪವರ್ ಇದೆ ಅಂತ ಅನ್ಸುತ್ತೆ. ಒಂದ್ಸರಿ ಇವರು ಜ್ವರ ಬರ್ಲಿ ನಾ ಕೇಳ
5: ಬೇಡ, ನಾಳೆ ಬಂದ್ರೆ ಮತ್ತೆ ನಿಮ್ ಹತ್ರ ಬರ್ತಾರೆ.
4: ಹೌದಲ್ಲ, ಪರವಾಗಿಲ್ಲ, ಆಗ ನೆನ್ಸ್ಕೊಂಡಾದ್ರು ಮೆಸೇಜ್ ಮಾಡ್ತಾರೆ, ಜ್ವರ ಬಂತು ಮೇಡಮ್ ನೀವ್ ಹೇಳ್ಬಿಟ್ರಿ ಅಂತ. ಇನ್ನು ಕಾರ್ಯಕ್ರಮ ಕೇಳ್ತಾ, ತಿಪ್ಪಣ್ಣ ಅವರ ಸಂದೇಶ

0: ಬಂದಿದೆ. ಜೊತೆಗೆ ನಂಬರ್ಡಿಂಗ್ ವಿತ್ 941 ಇವರು ಕೂಡ ಸಂದೇಶವನ್ನು ಕಳಿಸ್ಕೊಟ್ಟಿದ್ದಾರೆ. ಕಾರ್ಯಕ್ರಮ ಕೇಳ್ತಾ ಎಂಜಾಯ್ ಮಾಡ್ತಿದ್ದೀವಿ ಅಂತ ಹೇಳ್ತಾರೆ ಮೀರಾ ಅವರು ಮಹಾಲಕ್ಷ್ಮೀಪುರಂ ಬೆಂಗಳೂರು ಇಲ್ಲಿಂದ. ಮತ್ತೆ ಯಾರು ಸಂದೇಶವನ್ನು ಕಳಿಸಿದ್ದಾರೆ ಅಂತ ಹೇಳಿದ್ರೆ ಸುರೇಂದ್ರ ಅವರು ಕುಂದಾಪುರದ ಸಂದೇಶವನ್ನು ಕಳಿಸ್ಕೊಟ್ಟು ಒಂದು ಗಾದೆ ಉಂಟು, ಆಶ್ಲೇಷ ಮಳೆಗಿಂತ ಬಿಸಿಲೇ ಲೇಸು ಅಂತ. ಅದಕ್ಕೇನೆ ಇರಬೇಕು ಇವತ್ತು ಬೆಳಗ್ಗೆಯಿಂದ ಬಿಸಿಲು ಅಂತ ಹೇಳ್ತಿದ್ದಾರೆ. ಹೌದಾ,
1: ಅವ್ರು ಕುಂದಾಪುರದಲ್ಲ
0: ಇರ್ಬೇಕೇನೋ, ಆಶ್ಲೇಷ ಮಳೆ ಅಂತ ಬೇರೆ ಇದೆಯಂತೆ. ನಿಜ ನನಗೆ ಗೊತ್ತಿಲ್ಲ ನೋಡಿ, ಹೊಸ ಹೊಸ ವಿಚಾರಗಳನ್ನು ತಿಳ್ಕೊಳ್ಬಹುದು ನಮ್ಮ ಕೇಳುಗರಿಂದ. ಇನ್ನು ಕಾರ್ಯಕ್ರಮ ಕೇಳ್ತಾ ನಾನು ಸ್ವಾತಿ ಮಳೆಯಲ್ಲಿ ಲಾಂಗ್ ಡ್ರೈವ್ ಹೋಗ್ತಾ ನಿಮ್ ಶೋ ಕೇಳ್ತಾ ಇದ್ದೀನಿ. ನನ್ನ ಹುಡುಗ ತುಂಬಾ ನೆನಪಾಗ್ತಾ ಇದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಮಿಸ್ಸಿಂಗ್ ಹಿಮ್ ಅಂತ ಹೇಳ್ತಿದ್ದಾರೆ. ನಿಮ್ ಹುಡುಗ ಯಾರು ಅಂತ ಗೊತ್ತಿಲ್ಲ, ಆದ್ರೂ ನೀವು ಮಿಸ್ ಮಾಡ್ಕೊಳ್ತಿದ್ದೀರಾ ಅಂತ ನಿಮ್ಮನ್ನ ನಾವು ಮಿಸ್ ಮಾಡ್ಕೊಳ್ತಿದ್ದೀವಿ. ಹೌದಲ್ವಾ, ಅವ್ರು ಮಿಸ್ ಮಾಡ್ಕೊಳ್ತಾ ಇರೋ ಅಂತ ಅವ್ರ ಹುಡುಗನ್ಗೋಸ್ಕರ ಒಂದ್ ಸಾಂಗ್ ಪ್ಲೇ ಮಾಡೋಣ. ಭವ್ಯ, ಒಂದ್ ಸಾಂಗ್ ಪ್ಲೇ ಮಾಡ್ತೀನಿ ಕೇಳಿ, ಎಂಜಾಯ್ ಮಾಡಿ. ಸ್ವಾತಿ ಅವರೇ ಕೇಳ್ತಾ ಇರಿ, ಸ್ಟೇ ಟ್ಯೂನ್. 101.3 FM ರೈನ್ಬೋ ಕನ್ನಡ ಕಾಮನವಿಲ್ಲು.

0: ಮತ್ತೆ ಮತ್ತೆ ಮಳೆ ಆಗಿದೆ, ಮಳೆ ಆಗ್ಲೇಬೇಕು, ಮಳೆ ಇದ್ರೇನೆ ಬೆಳೆ, ಮಳೆ ಬಂದ್ರೇನೆ ನಮ್ಗೆ ಕುಡಿಯೋದಕ್ಕೆ ನೀರು. ಆದ್ರೆ ನಗರವಾಸಿಗಳಿಗೆ ಇದ್ರ ತೊಂದರೆ ಇದ್ರೆ ಟ್ರಾಫಿಕ್ ಜಾಮ್ ಅಂತ ಹೇಳ್ತಾ ಇದಾರೆ. ಪರವಾಗಿಲ್ಲ, ಒಂದೊಂದ್ ದಿವಸ ಟ್ರಾಫಿಕ್ ಜಾಮ್ ಅಡ್ಜಸ್ಟ್ ಮಾಡ್ಕೊಳ್ಳೋಣ ಅಲ್ವಾ ಬ್ಲವ್ಯ? ಮತ್ತೆ ಮಳೆಗೋಸ್ಕರವಾ ಒಂದೊಂದ್ ದಿವಸ ಟ್ರಾಫಿಕ್ ಜಾಮ್, ಏನು ಮಾಡೋದಿಕ್ಕಾಗಲ್ಲ. ಬೆಂಗಳೂರಲ್ಲಿ ಯಾವಾಗ್ಲೂ ಇದ್ದಿದ್ದೇ ಟ್ರಾಫಿಕ್ ಜಾಮ್ ಸಮಸ್ಯೆ.
1: ಕಾರಣ
0: ಅಷ್ಟೇ ಹೌದಲ್ವಾ? ಶ್ರೀನಿವಾಸ್ ಅವರು ಬೆಂಗಳೂರಿನ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇನ್ನು ಹಾಲು ಮುತ್ತೂರಿನ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ರವಿ ಪ್ರಕಾಶ್ ಅವರ ಸಂದೇಶ ಬಂದು ನಮ್ಮನ್ನ ತಲುಪಿದೆ. ಮೇಡಮ್, ಶೃಂಗೇರಿ ಹತ್ರ ಮಳೆನೇ ಬೀಳಲ್ಲ, ಏನ್ ಮಾಡೋದು, ಬೆಂಗಳೂರಿಗೆ ತಗೊಂಡ್ ಹೋಗ್ತೀರಾ ಅಂತ ಕೇಳ್ತಿದ್ದಾರೆ. ನೋಡಿ ಒಂದ್ಸರಿ ಹೋಗಿ ಬನ್ನಿ, ಶಾರದಾಂಬೆಗೆ ಒಂದು ನಮಸ್ಕಾರ ಹಾಕಿ ಬನ್ನಿ, ಖಂಡಿತ ಮಳೆ ಆಗುತ್ತೆ. ಇನ್ನು ಗಣೇಶ್ ಅವರು ಕುವೈತ್ನ ಸಂದೇಶವನ್ನ ಕಳ್ಸಿಕೊಟ್ಟಿದ್ದಾರೆ. ಇವರ ಜೊತೆಗೆ ಸ್ವಲ್ಪ ಹೊತ್ತಿಗೆ ಮುಂಚೆ ನಮ್ಮ ಬೆಂಗಳೂರಿಗೆ ಬಂದಿಳದೆ ಮಳೆನ ಆಹ್ಲಾದನ ಮಾಡ್ತಾ ನೀವು ಕೇಳಿಸ್ತಾ ಇರುವಂತ ಸುಮಧುರ ಗೀತೆ ಆಲಿಸ್ಕೊಳ್ತಾ ಕನ್ನಡ ಕಾಮನ ಬಿಲ್ಲಿನ ಜೊತೆಗೇನೆ ಟ್ಯಾಕ್ಸಿಯಲ್ಲಿ ಮನೆಯತ್ತ ಪಯಣ ಬಳಸ್ತಾ ಇದ್ದೀನಿ ಅಂತಿದ್ದಾರೆ. ಪ್ರಸನ್ನ ಅವರು ಮೆಲ್ಬೋರ್ನ್ ಆಸ್ಟ್ರೇಲಿಯನ್ ಸಂದೇಶವನ್ನ ಕಳಿಸ್ಕೊಟ್ಟಿದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಪ್ರಸನ್ನ ಅವರೇ, ಹೀಗೆ ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ
1: ಬೆಂಗಳೂರಿಗೆ ಬಂದಾಗ ಮಾತ್ರ ಕೇಳ್ಬಿಡಿ ಆಸ್ಟ್ರೇಲಿಯಾ.
0: ಯೆಸ್ ಆಫ್ ಕೋರ್ಸ್, ಖಂಡಿತ ಖಂಡಿತ ಹೌದು ಭವ್ಯ ಹೇಳಿದ ಹಾಗೆ ಆಸ್ಟ್ರೇಲಿಯಲ್ಲಿ ಇದ್ದಾಗ್ಲೂ ಕೇಳಿ, ಬೆಂಗಳೂರಲ್ಲಿ ಮಾತ್ರ ಅಲ್ಲ, ಯಾಕಂದ್ರೆ ನ್ಯೂಸ್ ಆನ್ ಆ್ಯಪ್ ಇದ್ದೇ ಇದೆ ಅಲ್ವಾ ಭವ್ಯ? ಮಿಸ್ ಮಾಡದೆ ಕೇಳ್ತಾ ಇರಿ ನಿಮ್ಮ ಮೆಚ್ಚಿನ 101.3 ಕನ್ನಡ ಕಾಮನ ಬಿಲ್ಲನ್ನ. ಇನ್ನು ಹರೀಶ್ ಅವರು ಮಲ್ಲೇಶ್ವರಂನ ಸಂದೇಶವನ್ನ ಕಳಿಸ್ಕೊಟ್ಟು ಮಳೆ ಬರ್ತಾ ಇದೆ ಮೇಡಮ್ ಅಂತ ಹೇಳ್ತಾ ಇದ್ದಾರೆ. ಮತ್ತಾರು ಗಣೇಶ್ ಅವರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಹಾಲು ಅವರು ಹಾಲು ಮುತ್ತೂರಿಂದ ರವಿ ಪ್ರಕಾಶ್ ಅವರ ಸಂದೇಶ ಕೂಡ ಬಂದು ನಮ್ಮನ್ನ ತಲುಪಿದೆ. ಆತ್ಮೀಯರೇ, ಹೀಗೆ ಕೇಳ್ತಾ ಇರಿ ನಿಮ್ಮೆಲ್ಲರ ಮೆಚ್ಚಿನ FM ರೈನ್ಬೋ ಕನ್ನಡ ಕಾಮನ ಬಿಲ್ಲನ್ನ. ಹಾಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ದೀವಿ, ಮಳೆ ಬಂದ್ರೆ ಮಳೆಯಲ್ಲಿ ಜೊತೆಯಲ್ಲಿ ನಿಮ್ಮೊಟ್ಟಿಗಿರುವಂತಹ ನಿಮ್ಮ ಸ್ನೇಹಿತರೊಟ್ಟಿಗೆ ಏನ್ ಮಾಡಬೇಕು ವೀಕೆಂಡ್ ಅಲ್ಲಿ ಅಂತ ನೀವು ಆಸೆ ಪಟ್ಟಿದ್ದೀರಾ ಅನ್ನೋದನ್ನ ಒಂದೆರಡು ಸಾಲಲ್ಲಿ ಸಂದೇಶದ ಮುಖಾಂತರ ನಮಗೆ ರವಾನಿಸಿ. ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480090010013.

0: ಕಾರ್ಯಕ್ರಮ ಕೇಳ್ತಾ ಕೇಳ್ತಾ ಹರೀಶ್ ಅವರು ಮಲ್ಲೇಶ್ವರಂನ ಸಂದೇಶವನ್ನ ಕಳ್ಸಿಕೊಟ್ಟು, ಏನ್ ಮೇಡಮ್ ಇವತ್ತು ಭವ್ಯ ಅವ್ರ ಜೊತೆ ಸೇರ್ಕೊಂಡ್ ಬಿಟ್ಟಿದ್ದೀರಾ ರೈನ್ಬೋದಲ್ಲಿ ಅಂತ ಹೇಳ್ತಾ ಇದಾರೆ. ಭವ್ಯಾಗೆ ಬಿಸಿ ಬಿಸಿಯಾಗಿ ಏನಾದ್ರು ತಿನ್ಸೋಣ ಅಂತ ಬಂದಿದೀನಪ್ಪ. ಭವ್ಯ ಬೇಡ್ವಾ?
1: ನೀವು ಬರೀ ಹೇಳಿದ್ದಾಯ್ತು ರೂಪ, ಹೇಳಿ ಹೇಳಿ ಸಾಕಾಯ್ತು, ಮಳೆ ನಿಂತೋಯ್ತು.
0: ಇಲ್ಲ ಭವ್ಯ, ಇನ್ನ ಇದೇ 5 ನಿಮಿಷ ಇದೆ ಕಾರ್ಯಕ್ರಮ ಮುಗಿಸಿ. ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಮುಗಿಸ್ತಾ ಇದೆ, ನಾನ್ ಸ್ಟಾಪ್ ಆಗಿ ತಿನ್ನಿಸ್ತೀನಿ ನಿಮ್ಗೆ.
1: ಅಷ್ಟು ಅದು ಆಸೆ ಇದ್ದಾಗ ತಿನ್ಬೇಕು. ಇಷ್ಟೊಂದು ಕಾಡಿ ಕಾಡಿ ಕಾಡಿ ಕೊಟ್ರೆ ನಾನು ಬೇಡ.
0: ಏ ಇಲ್ಲಪ್ಪ ಇಲ್ಲಪ್ಪ, ನೀವು ಬೇಡ ಅಂದ್ರೂ ಬಿಡೋದಿಲ್ಲ ನೋಡಿ. ಕಾರ್ಯಕ್ರಮ ಕೇಳ್ತಾ ಮೀರಾ ಶ್ರೀನಿವಾಸ್ ಅವರು ಮಹಾಲಕ್ಷ್ಮೀಪುರದಿಂದ ಸಂದೇಶವನ್ನ ಕಳಿಸ್ಕೊಟ್ಟು, ಕಾರ್ಯಕ್ರಮ ಇಷ್ಟವಾಗ್ತಾ ಇದೆ ಮೇಡಮ್ ಅಂತ ಹೇಳ್ತಿದ್ದಾರೆ. ಇನ್ನು ರವಿಪ್ರಕಾಶ್ ಅವರ ಸಂದೇಶ ಕೂಡ ನಮ್ಮನ್ನ ಬಂದು ತಲುಪಿದೆ. ಆತ್ಮೀಯರೇ, ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ಮಳೆಯಲ್ಲಿ ಜೊತೆಯಲ್ಲಿ ಏನು ಮಾಡಬೇಕು ಅನ್ನುವಂಥ ಆಸೆ ನಿಮಗಿದೆ. ಜಿಟ್ಟಿ ಆದಂತಹ ಮಳೆ ಹೊರಗಡೆ ಬರ್ತಾ ಇದ್ರೆ ಏನು ತಿನ್ಬೇಕು ಅನ್ಸುತ್ತೆ, ಎಲ್ಲಿ ಹೋಗ್ಬೇಕು ಅನ್ಸುತ್ತೆ, ಅಥವಾ ಹೊಚ್ಕೊಂಡು ಹಾಗೆ ಸುಮ್ಮನೆ ಮಲ್ಕೊಳ್ಬೇಕು ಅನ್ಸುತ್ತಾ, ಏನೆಲ್ಲ ಇದೆ ನಿಮ್ಮ ಆಸೆ ತಿಳಿಸ್ಕೊಡಿ ಅಂತ ಹೇಳಿದ್ದೆ. ಬಹಳಷ್ಟು ಸಂದೇಶಗಳು ಬಂದಿದ್ವು. ನಮ್ಮೆಲ್ಲ ಪ್ರೀತಿಯ ಕೇಳುಗರಿಗೆ ಆತ್ಮೀಯವಾದಂತಹ ಧನ್ಯವಾದಗಳು ರೂಪಾ ಕಡೆಯಿಂದ. ಭವ್ಯ, ಏನ್ ಮಾಡೋಣ, ಕಾರ್ಯಕ್ರಮ ಮುಗಿಸೋಣ ಮತ್ತೊಂದು ಗೀತೆಯ ಜೊತೆಗೆ. ಎಸ್ ಎಸ್, ಕಾರ್ಯಕ್ರಮ ಮುಗಿಸುವಂತ ಹೊತ್ತಾಗ್ತಾ ಇದೆ. ಇನ್ನೊಂದು ಸುಂದರ ಗೀತೆ ನಿಮ್ಗಾಗಿ ಪ್ಲೇ ಆಗ್ತಾ ಇದೆ, ಮುಂಗಾರು ಮಳೆ 2 ಚಿತ್ರದಿಂದ. ಕೇಳ್ತಾ ಇರಿ ಸ್ಟೇ ಟ್ಯೂನ್ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು.

ಮುಂಗಾರು ಮಳೆ ಟು ಚಿತ್ರದ ಈ ಸುಂದರ ಗೀತೆಯೊಂದಿಗೆ ಇಂದಿನ ನಾನ್ ಸ್ಟಾಪ್ ಸಂಜೆ ಕಾರ್ಯಕ್ರಮ ಇಲ್ಲಿಗೆ ಮುಕ್ತಾಯವಾಗ್ತಾ ಇದೆ. ಇಷ್ಟು ಹೊತ್ತು ನಿಮ್ಮೊಟ್ಟಿಗಿದ್ದದ್ದು ನಾನು ನಿಮ್ಮ ಪ್ರೀತಿಯ ಅರ್ಜೆ ರೂಪ. ಹಾಗೆ ಅರ್ಜೆ ಭವ್ಯ ಗಿರೀಶ್.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಕನ್ನಡ ನಾಡಿನಲ್ಲಿ ಹೊಸ ಸಿನಿಮಾ ಬಿಡುಗಡೆಗೆ ಸಿದ್ಧವಾಗಿದೆಯಾ? ನಿಮ್ಮ ಸಿನಿಮಾ ಹಾಡುಗಳಿಗೆ ಹೆಚ್ಚಿನ ಪ್ರಚಾರ ಬೇಕಾ? ಸಿನಿಮಾ ನಿರ್ಮಾಣದ ಬಗ್ಗೆ ಈಗ ನಿಮ್ಮ ಧ್ವನಿಯಲ್ಲಿ ನೀವೇ ಹೇಳಿ. ನಿಮ್ಮ ಸಿನಿಮಾ ಯಶಸ್ಸಿಗೆ ಆಕಾಶವಾಣಿ ಕೈ ಜೋಡಿಸಲು ಸಿದ್ಧ. ಸಂಪರ್ಕಿಸಿ CBSVLR@gmail.com.

0: ಟ್ಯೂನ್ ಮಾಡಿದ್ದೀರಾ ನಿಮ್ಮೆಲ್ಲರ ಮೆಚ್ಚಿನ 101.3 FM ರೈನ್ಬೋ ಕನ್ನಡ ಕಾಮನಬಿಲ್ಲು. ಸಮಯಾಗಿದೆ ಸರಿಯಾಗಿ 6:10:15. ಇನ್ನೀಗ ಕೇಳಿ ಕಾರ್ಯಕ್ರಮ ಕನ್ನಡ ರತ್ನ ಭಂಡಾರ.
1: ಆಕಾಶವಾಣಿ
2: ಆರಿಸು ಕನ್ನಡ ಡಿಂಡಿಮವಾ, ಓ ಕರ್ನಾಟಕ ಹೃದಯ ಶಿವ.
3: ಕನ್ನಡ ರತ್ನ ಭಂಡಾರ. ಪ್ರೀತಿಯ ಕನ್ನಡ ಬಂಧುಗಳೇ, ಕನ್ನಡ ರತ್ನ ಭಂಡಾರ ಕಾರ್ಯಕ್ರಮಕ್ಕೆ ನಿಮಗೆಲ್ಲ ಪ್ರೀತಿಯ ಸ್ವಾಗತ. ಆಕಾಶವಾಣಿಯ ಧ್ವನಿ ಗಣಿಯಿಂದ ಅಮೂಲ್ಯವಾದ ಮಾತಿನ ಮುತ್ತು ರತ್ನಗಳನ್ನು ಹೆಕ್ಕಿ ನಿಮಗಾಗಿ ನೀಡ್ತಾ ಇದ್ದೇವೆ. ನಮ್ಮ ಧ್ವನಿ ಮುದ್ರಣ ಭಂಡಾರದಿಂದ ಆರಿಸಿದ ದಿಗ್ಗಜರ ಧ್ವನಿ ನೆನಪಿನ ಮಾಲಿಕೆಯನ್ನು ಕೇಳುತ್ತಿದ್ದೀರಿ. ಕನ್ನಡ ಚಿತ್ರರಂಗದಲ್ಲಿ ವಿದ್ಯಾಸಾಗರ ಅಂದರೆ ಯಾರಿಗೂ ಗೊತ್ತಾಗಲ್ಲ, ಆದರೆ ಕಲಾ ತಪಸ್ವಿ ರಾಜೇಶ್ ಅಂದರೆ ಹಿಂದೆಯೇ ನೂರಾರು ನೆನಪು. ಯಾವುದೋ ಸಂದರ್ಭದಲ್ಲಿ ರಾಜೇಶ್ ಅವರು 2 ವರ್ಷ ಚಿತ್ರರಂಗದಿಂದ ದೂರ ಇದ್ದರು ಸ್ವಯಂ ಇಚ್ಛೆಯಿಂದ. ಆಮೇಲೆ ತಾಯಿ ಮಾತು ಕೇಳಿ ಮತ್ತೆ ಇನ್ನೊಂದು ಸನ್ನಿವೇಶದಲ್ಲಿ 25-26 ಜನ ಆಡಿಷನ್ ಫೇಲ್ ಆದ ಮೇಲೆ ಒಬ್ಬರು ಸ್ಮಾರ್ಟ್ ಹೀರೋ ಬೇಕು ಅಂತ ನಿರ್ಮಾಪಕರು ಇವರನ್ನು ಅರಸಿ ಬಂದರು. ಆ ಸನ್ನಿವೇಶವನ್ನ ರಾಜೇಶ್ ಅವರು ವಿವರಿಸಿದ್ದಾರೆ.
4: ಯಾತಕ್ಕೆ ಬೇಕಿನ್ನ ಸಿನಿಮಾ, ಇನ್ನೆಷ್ಟು ಕಾಡ್ತಿದೆಯೋ ನಮಗೆ ಮುಂದೆ ಅನ್ಕೊಂಡು ಸೀದಾ ಬಂದೆ. ನಮ್ಮ ತಾಯಿಗೆ ಹೇಳಿದೆ, ನನಗಿನ್ ಸಿನಿಮಾಗಳು ಬೇಡ. ಯಾಕೋ ಮಗ ಎಲ್ಲ ಹೇಳಿದೆ, ನನಗೇನು ಸಿನಿಮಾಗಳು ಬೇಡ, ನಾನು ಸಿನಿಮಾದಲ್ಲಿ ಮಾಡಲ್ಲ. ಹೀಗೆಲ್ಲ ಆಯ್ತಮ್ಮ, ಹೀಗೆಲ್ಲ ಆಯಿತು. ಬರೋ ಚಾನ್ಸನ್ನು ಕಿತ್ತಾಕಿ ನನ್ನ ಕೈಲಿ ಹೇಳಿಸಿ ಬಯಸಿ ಎಲ್ಲ ಮಾಡಿದ್ರು, ನಂಗೆ ಸಿನಿಮಾ ಬೇಡ ಅಂದೆ. ಹಾಗಾಗಿ 2 ವರ್ಷ ನಾನು ಸಿನಿಮಾಗಳು ನಿರ್ಮಾಪಕರಿಂದ ಅವಕಾಶಗಳು ಬಂದರೂ ಸಿನಿಮಾ ಮಾಡ್ತಿರಲಿಲ್ಲ. ನಮ್ಮ ತಾಯಿ ಬಯ್ಯೋರು, ಯಾಕೆ ಕಳಿಸ್ದೆ, ನಾನು ಮಾಡಲ್ಲ ಅಂದಮೇಲೆ ಮಾಡಲ್ಲ, ಬೇಡ ನನಗೆ, ನನಗೆ ಯಾವ ಸಿನಿಮಾನು ಬೇಡ ಅಂತ ಹೇಳ್ಬಿಟ್ಟು 2 ವರ್ಷ ನಾನು ಸಿನಿಮಾಗಳು ಮಾಡಿಲ್ಲ. 2 ವರ್ಷ ಮಾಡಿಲ್ಲ ಸರ್, ನಾನು ಎಲ್ಲ ನಿರ್ಮಾಪಕರು ವಾಪಸ್ ಕಳಿಸ್ತಿದ್ದೆ. ಆದರೆ ಒಂದು ಮಾರ್ನಿಂಗ್, ಒಂದು ಶುಭ ದಿನ, ನಾನು ಬೆಳಗ್ಗೆ ವ್ಯಾಯಾಮ ಮಾಡ್ತಾ ಇದ್ದೆ, 2 ವರ್ಷ ಆದಮೇಲೆ ಇದು, ವ್ಯಾಯಾಮ ಮಾಡ್ತಿದ್ದೆ. ಒಬ್ಬ ಹುಡುಗ ಬಂದ, ಒಂದು 25 ವರ್ಷದ ಹರಿಯ, ವಿದ್ಯಾಸಾಗರ್ ಇದ್ದಾರೆ ನಮ್ಮ. ಓ, ವ್ಯಾಯಾಮ ಮಾಡ್ತಾ ಇದ್ದಾನಪ್ಪ, ಏನು ಸಮಾಚಾರ? ಯಾರೋ ಒಬ್ಬರು ಸೇಟು ಬಂದಿದ್ದಾರೆ, ಅವರು ನಿಮ್ಮ ಮಗನ ನೋಡಬೇಕು ಅಂತ. ಸೇಟುನಾ? ನಮ್ಮ ತಾಯಿ ಗಾಬರಿ ಆಗ್ಬಿಟ್ಲು. ಸೇಟುನಾ? ಏನು ಸಾಧಾಗೆಲ್ಲ ಮಾಡಿದಾನ ನನ್ನ ಮಗ? ಏನಪ್ಪ ಸೇಟು? ಅಮ್ಮ ಅದೆಲ್ಲ ಬಾಂಬೆಯಿಂದ ಬಂದಿದ್ದಾರೆ, ಅವ್ರ ಹೆಸರು ಸೇಟು ಅಂತ ಕರೀತಾರೆ. ಸಾಲಾಗಿಲ್ಲ, ಏನು ಮಾಡಿಲ್ಲ, ಸ್ವಲ್ಪ ವಿದ್ಯಾಸಾಗರ್ ನೋಡಬೇಕಲ್ಲ. ಅವ್ರು ಬಂದರು, ಮಗ ಬಾಗಿಲು ತೆಗೆಯಪ್ಪ, ಯಾರೋ ಹುಡುಗ ಬಂದಿದ್ದಾನೆ ನಿನ್ನ ನೋಡಬೇಕಂತೆ, ಯಾರೋ ಸೇಟು ನೋಡಬೇಕಂತೆ. ಏನು ಸಾಲಾಗಿಲ್ಲ ಮಾಡಿದ್ಯೇನೋ ಅಂದರೆ, ಏ ಸರ್ ನನ್ನ ಹೆಸರು ಕೃಷ್ಣ ಅಂತ, ಸೋಪ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡ್ತಾ ಇದ್ದೀನಿ ನಾನು, ನಿಮ್ಮನ್ನು ಇವರು ಪ್ರೊಡ್ಯೂಸರ್ ನೋಡಬೇಕು ಅಂತ ಬಂದಿದ್ದಾರೆ ಸರ್. ನಾರಾಯಣ್ ನಾರಾಯಣ್ ಅಂತ ಪ್ರೊಡ್ಯೂಸರ್ ಬಂದಿದ್ದಾರೆ ಬಾಂಬೆಯಿಂದ, ಅವ್ರು ನಿಮ್ಮನ್ನು ನೋಡಬೇಕು ಅಂತಿದ್ದಾರೆ. ಇಲ್ಲ ಬರಲ್ಲ ಬರಲ್ಲ ಸರ್, ಬರ್ದಿದ್ರು ನನ್ನ ಬಿಡಲ್ಲ ಸರ್ ಅವರು. ರಾತ್ರಿನೇ ಹೋಗಿ ಕರ್ಕೊಂಬಾ ಕರ್ಕೊಂಬ ಅಂತ 12 ಗಂಟೆ ನಿಶಿರಾತ್ರಿಯಲ್ಲಿ ನನಗೆ ಎಬ್ಸಿದ್ರು ಸರ್. ನಿಶಿರಾತ್ರಿಯಲ್ಲಿ ಹೋದ್ರೆ ಸುಮ್ಮನೆ ಬಿಡ್ತಾರಾ ಅಂತಂದೆ. ಅದಕ್ಕೆ ಬೆಳಿಗ್ಗೆ ಬೆಳಿಗ್ಗೆನೇ ಹೋಗು ಅಂತ ಬೆಳಿಗ್ಗೆ ಬಂದಿದ್ದೀನಿ ಸರ್, ದಯವಿಟ್ಟು ಬರಬೇಕು ನೀವು ಅಂದರು. ಹೇಳಿ ಕಳಿಸಿದ್ರೆ ದೇವರು ಕೊಟ್ಟ ಅವಕಾಶ ಇದೆ, ಬಿಡಬೇಡ ಅಂತ ಹೇಳಿ ನಮ್ಮ ತಾಯಿಯವ್ರು ಬಾಯಿಗೆ ಬಂದಾಗ ಬೈದರು. ಆವಾಗ ನಮ್ಮ ತಾಯಿಗೆ ನಮಸ್ಕಾರ ಮಾಡಿ, ಮನೆ ದೇವರು ಎಲ್ಲ ನಮಸ್ಕಾರ ಮಾಡಿ ಈತನ ಹಿಂದೆ ಹೋದೆ. ನೋಡಿ ವಿದ್ಯಾಸಾಗರ್, ರಾಜೇ ಇವರು ನಾರಾಯಣ್ ಅಂತ ಹೇಳ್ಬಿಟ್ಟು, ಇವರೇ ಪ್ರೊಡ್ಯೂಸರ್ ಬಾಂಬೆ. ಬನ್ನಿ ಬನ್ನಿ ವಿದ್ಯಾಸಾಗರ್. ಎಷ್ಟು ಸಿನಿಮಾಗಳಲ್ಲಿ ಮಾಡಿದ್ದೀರಿ? ಅದೇ ಒಂದು 3-4 ಸಿನಿಮಾಗಳಲ್ಲಿ ಮಾಡಿದ್ದೀನಿ. ಹೀರೋ ಯಾವುದಾದ್ರು ಮಾಡಿದ್ದೀರಾ? ಆಶಾಸೌಧ ಅಂತ ಮಾಡಿದ್ರು, ಅರ್ಧಕ್ಕೆ ನಿಂತೋಗಿದೆ ಸರ್, ದುಡ್ಡಿಲ್ಲ ಹಾಗೆ. ಅದಾದಮೇಲೆ ಇಲ್ಲ ಸರ್. ಹೌದಾ? ಈಗ ಒಂದು ಕೆಲಸ ಮಾಡಿ. ಎಷ್ಟು ಟೈಮ್? 11 ಆಯಿತು. ಆವೇಶ, ದುಃಖ, ನೋವು, ಯಾತನೆ ಎಲ್ಲ ಇದೆ. ಸರಿ, 2 ಸೀನ್ಗಳು ಓದಿಸಿದ್ರು, ಓದಿಸಿ ಆದಮೇಲೆ ಪ್ಲೇ ಮಾಡಿದ್ರು, ಎಲ್ಲ ಇಷ್ಟ ಆಯ್ತು ಅವರಿಗೆ. ಅಡ್ವಾನ್ಸ್ ಎಲೆ ಅಡಿಕೆಯಲ್ಲಿ ಅಡ್ವಾನ್ಸ್ ಕೊಟ್ಟರು. ಇವತ್ತು ನನ್ನ ಜೊತೆಯಲ್ಲಿ ಬರುವಂಥ ಒಂದು ಸ್ವಲ್ಪ ಪ್ರಯತ್ನ ಪಡಿ, ನಾನು ನಿಮ್ಮನಿಗೆ ಬಹಳ ದೂರದಲ್ಲಿ ಕರ್ಕೊಂಡೋಗಿ ಏಕಾಂತದಲ್ಲಿ ನಿಮ್ಮ ಕತೆ ಹೇಳ್ತೀನಿ, ನಿಮ್ಮ ಪಾತ್ರ ಹೇಳ್ತೀನಿ, ನಿಮಗೆ ಎಲ್ಲವನ್ನು ನಿಮ್ಮ ಮನಸ್ಸಿನಲ್ಲಿ

0: ತುಂಬುತ್ತೀನಿ ಅಂದರು. ಇನ್ನು ಬೇರೆ ಬೇರೆ ಬೇರೆಯವರು ಯಾರು ಇದ್ದರು, ಸುಮಾರು ಜನ, ಒಂದು 10-12 ಜನ ಪತ್ರಕರ್ತರಿದ್ರು. ಆಮೇಲೆ ಪ್ರಾರಂಭ ಆಯಿತು. ನಮ್ಮ ಊರು, ಚಿತ್ರದ ಹೆಸರು ನಮ್ಮ ಊರು.
1: ಇಂದಿನ ರತ್ನಭಂಡಾರ ಕಾರ್ಯಕ್ರಮದಲ್ಲಿ ಕಲಾ ತಪಸ್ವಿ ರಾಜೇಶ್ ಅವರ ಧ್ವನಿಯನ್ನು ಆಲಿಸಿದಿರಿ. ಕಾರ್ಯಕ್ರಮದ ಪ್ರಸ್ತುತಿ ಬಿಕೆ ಸುಮತಿ, ಪರಿಕಲ್ಪನೆ ಡಾಕ್ಟರ್ ಎಎಸ್ ಶಂಕರನಾರಾಯಣ.

ಸಮಯ ಆಗಿದೆ 6:19:30. ನೀವು ಟ್ಯೂನ್ ಮಾಡಿರೋದು ಎಫ್ಎಂ ರೈನ್ಬೋ ಕನ್ನಡ ಕಾಮನಬಿಲ್ಲು. ಇನ್ನು ಕೆಲವೇ ಕ್ಷಣಗಳಲ್ಲಿ 6:20 ಸರಿಯಾಗಿ ಸಂಸ್ಕೃತದಲ್ಲಿ ವಾರ್ತೆಗಳನ್ನ ಕೇಳುವಿರಿ.

0: ಆಕಾಶವಾಣಿ ಸಂಪ್ರತಿ ವಾರ್ತಾಃ ಶ್ರೂಯಂತಾಂ ಪ್ರವಾಚಕಃ ಪುನೀತ ತ್ರಿಪಾಠಿ. ಆದೌ ಮುಖ್ಯ ವಾರ್ತಾಃ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಕಥಿತಂ ಯತ್ ಸೆಮಿಕಂಡಕ್ಟರ್ಸ್, ಅಂತರಿಕ್ಷ, ಡ್ರೋನ್ಸ್ ಇತ್ಯಾದಿಷು ಉದಯೋನ್ಮುಖ ಕ್ಷೇತ್ರೇಷು ಸ್ವಾವಲಂಬನಂ ವಿಕಸಿತ ಭಾರತಸ್ಯ ಸುದೃಢಾಧಾರಸ್ಯ ರೂಪೇಣ ಕಾರ್ಯಂ ಕರಿಷ್ಯತಿ. ಪ್ರಧಾನಮಂತ್ರಿಣಾ ಐಐಟಿ ಛಾತ್ರಾಃ ಸ್ವನಿರ್ಣಯಸ್ಯ ಕೇಂದ್ರಸ್ಥಾನೆ ರಾಷ್ಟ್ರೀಯ ಹಿತಂ ಸ್ಥಾಪಯಿತುಂ ಪ್ರಾರ್ಥಿತಃ. ಜಾರ್ಖಂಡ ಸರ್ವಕಾರ ಜೆಪಿಎಸ್ಸಿ ತಥಾ ಜೆಎಸ್ಎಸ್ಸಿ ಪರೀಕ್ಷಾಸು ಅಭಿಕಥಿತಾನಾಂ ಅನಿಯಮಿತತಾನಾಂ ವಿಷಯೆ ಛಾತ್ರೈಃ ಸಹ ದ್ವಿತೀಯ ಚರಣಸ್ಯ ವಾರ್ತಾಲಾಪಂ ಅಕರೋತ್. ಹಿಮಾಚಲ ಪ್ರದೇಶಸ್ಯ ಚಂಬಾಮಂಡಲೆ ಅದ್ಯ ಪ್ರಾತಃ ಬಸ ದುರ್ಘಟನಾಯಾಂ ಸಪ್ತ ಜನಾಃ ಮೃತಾಃ, ಏಕಾದಶ ಜನಾಃ ವ್ರಣಿತಾಃ ಚ ಅಭವನ್. ಐಎಂಡಿ ಇತ್ಯನೇನ ಅದ್ಯ ರಾಜಸ್ಥಾನಸ್ಯ ಒಡಿಶಾ ರಾಜ್ಯಸ್ಯ ಚ ಉಪರಿ ಅತ್ಯಧಿಕ ವೃಷ್ಟೇಃ ನಾರಂಗವರ್ಣೀಯಾ ಸಂಚೇತನಾ ಪ್ರದತ್ತಾ ಅಸ್ತಿ. ಪ್ರತಿಕೂಲ ಋತೋಃ ಕಾರಣಾತ್ ಜಮ್ಮುತಃ ಬಾಲ್ಟಾಲ ನಗರಂ ಪ್ರತಿ ಅಮರನಾಥ ಯಾತ್ರಾ ಅಪಿ ಸ್ಥಗಿತಾ. ಅಪಿ ಚ ಪುರುಷಾಣಾಂ ಜಾವೆಲಿನ್ ಥ್ರೋ ಕ್ರೀಡಾಯಾಂ ಆಶೀಷ ಯಾದವಃ ಸಂಯುಕ್ತ ರಾಜ್ಯ ಅಮೆರಿಕಾ ದೇಶೆ ವಿಶ್ವ ಅಥ್ಲೆಟಿಕ್ಸ್ ಅಂಡರ್ 20 ಚಾಂಪಿಯನ್ಶಿಪ್ ಕ್ರೀಡಾಯಾಂ ರಜತ ಪದಕಂ ಪ್ರಾಪ್ತವಾನ್. ಅಥ ವಾರ್ತಾಃ ವಿಸ್ತರೇಣ. ಪ್ರಧಾನಮಂತ್ರಿಣಾ ನರೇಂದ್ರ ಮೋದಿನಾ ಅದ್ಯ ಐಐಟಿ ದಿಲ್ಲಿ ಇತಿ ಭಾರತೀಯ ಪ್ರೌದ್ಯೋಗಿಕೀ ಸಂಸ್ಥಾನಸ್ಯ ವಿದ್ಯಾರ್ಥಿನಃ ಸಮಾಕಾರಿತಾಃ ಯತ್ತೇ ಸ್ವನಿರ್ಣಯೇಷು ರಾಷ್ಟ್ರಹಿತಂ ಸರ್ವೋಪರಿ ಸ್ಥಾಪಯಂತು. ಐಐಟಿ ದಿಲ್ಲಿ ಇತ್ಯಸ್ಯ 75ತಮಂ ದೀಕ್ಷಾಂತ ಸಮಾರೋಹಂ ಸಂಬೋಧಯನ್ ಶ್ರೀಮೋದಿ ಅವದತ್ ಯತ್ ಪ್ರತ್ಯೇಕಂ ಸಂತತಿಃ ತಾತ್ಕಾಲಿಕಂ ವಿಶಿಷ್ಟಂ ಸಮಾಹ್ವಾನಂ ಸಮ್ಮುಖೀಕರೋತಿ ಸ್ವಸ್ಯ ರಾಷ್ಟ್ರೀಯ ದಾಯಿತ್ವಂ ಚ ನಿರ್ವಹತಿ. ಶ್ರೀಮೋದಿ ಅವೋಚತ್ ಯತ್ ಮಿತ್ರಾಣಿ ಅದ್ಯತನಕಾಲೇ ಅಸ್ಮಾಕಂ ಆಹ್ವಾನಾನಿ ಭಿನ್ನಾನಿ ಸಂತಿ ಅತಃ ಅಸ್ಮಾಕಂ ದಾಯಿತ್ವಮಪಿ ಭಿನ್ನಮಸ್ತಿ. ಜೀವನಸ್ಯ ಆಗಾಮಿಷು 30-35 ವಾ ವರ್ಷೇಷು ಭವಂತಃ ಯತ್ಕಿಮಪಿ ಕರಿಷ್ಯಂತಿ ತತ್ಸರ್ವಂ ಅಸ್ಮಾಕಂ ವಿಕಸಿತ ಭಾರತಸ್ಯ ಯಾತ್ರಾಯಾಂ ಪ್ರಭಾವಂ ಜನಯಿಷ್ಯತಿ. ಪ್ರಧಾನಮಂತ್ರಿಣಾ ಉಕ್ತಂ ಯತ್ ದೇಶೇ ನೂತನಾನಾಂ ಕ್ಷೇತ್ರಾಣಾಂ ವಿಕಾಸೇನ ಯುವಭ್ಯಃ ನೂತನಾಃ ಅವಸರಾಃ ಸೃಜ್ಯಂತೆ. ಸೆಮಿಕಂಡಕ್ಟರ್, ಅಂತರಿಕ್ಷ, ಡ್ರೋನ್ ಇತ್ಯಾದೀನಾಂ ಕ್ಷೇತ್ರಾಣಾಂ ಉದಾಹರಣಾನಿ ಉದ್ಧೃತ್ಯ ಸಹ ಅವದತ್ ಯತ್ ಭಾರತಂ ಸರ್ವೇಷು ಕ್ಷೇತ್ರೇಷು ಆತ್ಮನಿರ್ಭರತಾ ಪ್ರಾಪ್ತಯೇ ಕಾರ್ಯಂ ಕುರ್ವನ್ ಅಸ್ತಿ. ಶ್ರೀಮೋದಿ ಅವದತ್ ಯತ್ ಆತ್ಮನಿರ್ಭರತಾಯಾಃ ಅಯಂ ಉಪಕ್ರಮಃ ವಿಕಸಿತ ಭಾರತಸ್ಯ ನಿರ್ಮಾಣಾರ್ಥಂ ದೃಢಾಧಾರಸ್ಯ ಕಾರಣಂ ಕಾರ್ಯಂ ಕರಿಷ್ಯತಿ.
1: ಆಜ್ ಭಾರತ್ ಇಕಾನಾಮಿಕ್ ಸೆಲ್ಫ್ ರಿಲಯನ್ಸ್, ಟೆಕ್ನಾಲಜಿಕಲ್ ಸೆಲ್ಫ್ ರಿಲಯನ್ಸ್, ಇಂಡಸ್ಟ್ರಿಯಲ್ ಸೆಲ್ಫ್ ರಿಲಯನ್ಸ್ ಐಸೆ ಹರ್ ಸೆಕ್ಟರ್ ಮೇ ಆತ್ಮನಿರ್ಭರ್ ಬನ್ನೆ ಕೆ ಲಿಯೆ ಕಾಮ್ ಕರ್ ರಹಾ ಹೈ. ಯಹಿ ವಿಕಸಿತ ಭಾರತ್ ಕಿ ಮಜಬೂತ್ ನೀವ್ ಕಾ ಸಬೂತ್ ಹೈ. ಇಸ್ ಮಜಬೂತ್ ನೀವ್ ಪರ್ ಆಪ್ಕೋ ಏಕ್ ಭವ್ಯ ಸುಂದರ್ ವಿಕಸಿತ ಭಾರತ್ ಕಾ ನಿರ್ಮಾಣ ಕರ್ನಾ ಹೈ.
0: ಅರ್ಧಚಾಲಕ ಕ್ಷೇತ್ರಂ ಅಪಿ ಉದಾಹರಣಂ ಅಸ್ತಿ. ಯದಾ ವಯಂ ಅಸ್ಮಿನ್ ದಿಶಿ ಪದಾನಿ ಸ್ವೀಕೃತಂ ತದಾ ಕೇಚನ ಜನಾಃ ತಸ್ಮಿನ್ ವಿಷಯೆ ಪ್ರಶ್ನಂ ಕೃತವಂತಃ ಯದ್ ಭಾರತಂ ತತ್ಕರ್ತುಂ ನ ಶಕ್ನುಯಾದಿತಿ. ಪರಂತು ಅದ್ಯ ಪ್ರಥಮೇ ಅರ್ಧಚಾಲಕ ಏಕಕೇಷು ಉತ್ಪಾದನಂ ಆರಬ್ಧಮಸ್ತಿ. ಅಹಂ ಚ ದೃಢತಯಾ ವಿಶ್ವಸಿಮಿ ಯತ್ ಚಿಪ್ಸತಃ ಜಹಾಜ ಪರ್ಯಂತಂ ಸರ್ವಮಪಿ ಅತ್ರೈವ ವಿನಿರ್ಮಿತಂ ಭವಿಷ್ಯತಿ.
1: ಸೆಮಿಕಂಡಕ್ಟರ್ ಸೆಕ್ಟರ್ ಕಾ ಉದಾಹರಣ ಭಿ ಹಮಾರೆ ಸಾಮ್ನೆ ಹೈ. ಜಬ್ ಹಮ್ನೆ ಇಸ್ ದಿಶಾ ಮೇ ಕದಮ್ ಬಢಾಯಾ ತೋ ಕುಛ್ ಲೋಗೋ ನೆ ಸವಾಲ್ ಉಠಾಯೆ, ಕಹಾ ಗಯಾ ಭಾರತ್ ಯೇ ನಹೀ ಕರ್ ಪಾಯೇಗಾ. ಲೇಕಿನ್ ಆಜ್ ಪಹಲಿ ಸೆಮಿಕಂಡಕ್ಟರ್ ಯೂನಿಟ್ ಮೇ ಪ್ರೊಡಕ್ಷನ್ ಶುರೂ ಹೋ ಚುಕಾ ಹೈ. ಔರ್ ಮೈ ಸಾಫ್ ಮಾನ್ತಾ ಹೂಂ, ಚೀಪ್ ಸೆ ಲೇಕರ್ ಕೆ ಶಿಪ್ ತಕ್ ಸಬ್ ಕುಛ್ ಯಹೀ ಪರ್ ಆಪೀ ಕೆ ಹಾಥೋ ಸೆ ಬನೇಗಾ. ಔರ್ ಕಹೀ ಕೋಯಿ ಯುವಾ ಪೂರೆ ಆತ್ಮವಿಶ್ವಾಸ ಸೆ ಕಹ ರಹಾ ಹೈ ಫಸ್ಟ್ ಇನ್ ಮೈ ಬ್ಲಡ್ ಲೈನ್.
0: ಶ್ರೀಮೋದಿನ ಸಾಮಾಜಿಕ ಸಂಚಾರ ಮಾಧ್ಯಮ ಯುಗೆ ಯೇ ವಿಕ್ಷೇಪಾಃ ಉತ್ಪದ್ಯಂತೆ ತೇಷಾಂ ವಿಷಯೆ ಅಪಿ ಪ್ರೋಕ್ತಂ. ಸಹ ಅವದತ್ ಯತ್ ಛಾತ್ರಾಃ ವೇತನಸ್ಯ ಕಾರ್ಯಸ್ಯ ಕಾರ್ಯಕ್ಷೇತ್ರಸ್ಯ ವಾ ಆಧಾರೇಣ ಅನ್ಯೈಃ ಸಹ ಸ್ವಸ್ಯ ತುಲನಾಂ ಪರಿಹರಂತು. ಯದಾ ವಯಂ ಮಹತ್ ಲಕ್ಷ್ಯಂ ಪ್ರಾಪ್ತುಂ ಪ್ರಸ್ಥಾಸ್ಯಾಮಃ ತದಾ ಏಕಃ ಪ್ರಮುಖಃ ವಿಕ್ಷೇಪಃ ಉತ್ಪದ್ಯತೆ. ಅಸ್ಮಿನ್ ಅವಸರೆ ಶಿಕ್ಷಾಮಂತ್ರಿ ಪ್ರಹ್ಲಾದ್ ಜೋಶಿ

ಆಯುಷ್ವಾಣಿ ಪ್ರತಿ ಸೋಮವಾರ, ಬುಧವಾರ ಹಾಗೂ ಶನಿವಾರ ರಾಜ್ಯವ್ಯಾಪಿ ಪ್ರಸಾರದಲ್ಲಿ ಬೆಳಗ್ಗೆ 8:30 ಎಫ್ಎಂ ರೈನ್ಬೋ 101.3 ಮೆಗಾಹರ್ಟ್ಸ್ನಲ್ಲಿ ಬೆಳಗ್ಗೆ 8:55 ಆಕಾಶವಾಣಿ ಬೆಂಗಳೂರು ವಿವಿಧ ಭಾರತಿ 102.9 ಎಫ್ಎಂನಲ್ಲಿ ಬೆಳಗ್ಗೆ 7:45 ಪ್ರಸಾರವಾಗಲಿದೆ ಆಯುಷ್ವಾಣಿ. ಈ ಕಾರ್ಯಕ್ರಮದ ಪ್ರಾಯೋಜಕರು ರಾಷ್ಟೀಯ ಆಯುಷ್ ಅಭಿಯಾನ, ಆಯುಷ್ ಇಲಾಖೆ, ಕರ್ನಾಟಕ ಸರ್ಕಾರ.

0: ವೇಗದ ಜೀವನದಲ್ಲಿ ಮನೆಯಲ್ಲೇ ಹ್ಯಾಸಲ್ ಫ್ರೀ ಬ್ಯಾಂಕಿಂಗ್ ಬೇಕಾ? ಸ್ವಿಚ್ ಟು ಸ್ಟೇಟ್ ಬ್ಯಾಂಕ್ ಆಫ್ ಇಂಡಿಯಾ ಪ್ರೀಮಿಯರ್ ಬ್ಯಾಂಕಿಂಗ್. ಇಲ್ಲಿ ನಿಮಗೆ ಸಿಗಲಿದ್ದಾರೆ ನಿಮ್ಮ ಅಗತ್ಯಗಳನ್ನು ಅರ್ಥ ಮಾಡಿಕೊಂಡು ಸ್ಮಾರ್ಟ್ ಸಲಹೆ ನೀಡುವ ಡೆಡಿಕೇಟೆಡ್ ವರ್ಚುವಲ್ ರಿಲೇಶನ್ಶಿಪ್ ಅಸೋಸಿಯೇಟ್, ಜೊತೆಗೆ ಸೀಮ್ಲೆಸ್ ಬ್ಯಾಂಕಿಂಗ್, ವೇಗದ ಸೇವೆ ಮತ್ತು ಇನ್ನು ಅನೇಕ ವಿಶೇಷ ಲಾಭಗಳು. ಇಂದೇ ನಿಮ್ಮ ಹತ್ತಿರದ SBI ಶಾಖೆಗೆ ಭೇಟಿ ನೀಡಿ. ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಪ್ಲೈ.
1: ಸಮಯ ಆಗಿದೆ 6:31. ಈಗ ಮನಸ್ಸುಗಳ ಮಾತು ಮಧುರ.

ನಮಸ್ಕಾರ, ಶುಭ ಸಂಜೆ. ನೀವು ಕೇಳ್ತಾ ಇದ್ದೀರಾ ನಿಮ್ಮ ಮನೆ ಬಾಗಿಲ ಮಳೆಬಿಲ್ಲು ಕನ್ನಡ ಕಾಮನಬಿಲ್ಲು 101.3 FM. ಈ ಹೊತ್ತಲ್ಲಿ ನಿಮ್ ಜೊತೆ ಆಗ್ತಿರೋದು ನಿಮ್ಮನೆ ಮಾತು ಆರ್ಜೆ ಮಂಜುನಾಥ್. ಸಮಯ 6:31 ಆಗಿದೆ. ನೆನಪು ಮಾಡ್ಕೊಳ್ಳಿ, ನಿಮ್ಮ ಹುಟ್ಟು ಹಬ್ಬಕ್ಕೆ ಕೊನೆ ಸಲ 12 ಗಂಟೆ ಕಾಲ್ ಮಾಡಿ ಹ್ಯಾಪಿ ಬರ್ತ್ಡೇ ಬ್ರೋ ಅಂತ ಜೋರಾಗಿ ಕಿರಿಸಿದ್ದು ಯಾರು? ಈ ವರ್ಷ ಎಷ್ಟು ಜನ ವಿಶ್ ಮಾಡಿದ್ರು? ಕಳೆದ ವರ್ಷಕ್ಕಿಂತ ಕಮ್ಮಿ ಆಯ್ತಾ? ನಾವೆಲ್ಲ ಬೆಳೀತಾ ಇದ್ದ ಹಾಗೆ ಹುಟ್ಟು ಹಬ್ಬದ ವಿಷಯಗಳು ಕಮ್ಮಿ ಆಗ್ತಾ ಹೋಗುತ್ತಂತೆ. ಇದು ನಿಮಗೂ ಕೂಡ ಅನುಭವ ಆಗಿದೆಯಾ? ಇವತ್ತು ಮನಸ್ಸುಗಳ ಮಾತು ಮಧುರ ಕಾರ್ಯಕ್ರಮದಲ್ಲಿ ನಾವು ಕಳೆದುಕೊಂಡಂತಹ ಹುಟ್ಟು ಹಬ್ಬದ ಶುಭಾಶಯಗಳು ನಮ್ಗೆ ಬರೋದು ಹೇಗೆ ನಿಂತು ಹೋಯ್ತು, ನಾವು ಯಾಕೆ ಕಳಿಸೋದನ್ನ ನಿಲ್ಸಿದ್ವಿ, ಇದರ ಹಿಂದೆ ಏನಿದೆ ಅಂತ ಮಾತಾಡ್ತಾ ಸಾಗೋಣ.

ನೆನ್ಪಿದ್ಯಾ, ಸ್ಕೂಲಲ್ಲಿ ಬರ್ತ್ಡೇ ಅಂದ್ರೆ ಇಡೀ ಕ್ಲಾಸ್ ಪೂರ್ತಿ ವಿಶ್ ಮಾಡೋರು, ಅಕ್ಕಪಕ್ಕದ ಕ್ಲಾಸ್ ಅವರು ಕೂಡ ವಿಶ್ ಮಾಡ್ತಾ ಇದ್ರು. ಬೋರ್ಡ್ ಮೇಲೆ ಬರೀ ಹ್ಯಾಪಿ ಬರ್ಡೇ ಟು, ಇವ್ರ ಹೆಸರು ಬರೆದ್ಬಿಟ್ಟು ಹ್ಯಾಪಿ ಬರ್ಡೇ ಅಂತ ಬೇರೆ ಬರೀತಾ ಇದ್ರು. ಅಷ್ಟೇ ಅಲ್ಲದೆ ಚಾಕ್ಲೇಟ್ ಹಂಚ್ತಾ ಇದ್ರು ಎಲ್ರಿಗೂ, ಅದು ಕೂಡ ಚಾಕ್ಲೇಟ್ ಹಂಚೋದಕ್ಕೆ ನಮ್ಮ ಜೊತೆ ಯಾರಾದ್ರೂ ಒಬ್ರು ಸ್ನೇಹಿತರನ್ನ ಕರ್ಕೊಂಡು ಇಡೀ ಸ್ಕೂಲ್ಗೆ ಚಾಕ್ಲೇಟ್ನ ಹಂಚ್ತಾ ಇದ್ವಿ. ಕಾಲೇಜಲ್ಲಿ 12 ಗಂಟೆ ಆಗ್ತಾ ಇದ್ದ ಹಾಗೆ 10 ಕಾಲು, 50 ಮೆಸೇಜು. ಈಗ ಯೋಚನೆ ಮಾಡಿ, ವಾಟ್ಸಪ್ಪಲ್ಲಿ 10 ವಿಶ್ಗಳು, ಅದರಲ್ಲಿ ಒಂದಷ್ಟು ಆನಿಮೇಟೆಡ್ ಗಿಫ್ಟ್ಗಳು ಆಲ್ರೆಡಿ ಇರೋಂಥದ್ದೇ. ಅಪ್ಪ ಅಮ್ಮ ಬಿಟ್ಟು ನಿಜವಾಗ್ಲೂ ಖುಷಿಯಿಂದ ಕಾಲ್ ಮಾಡೋರು ಎಷ್ಟು ಜನ, ಫೇಸ್ಬುಕ್ ನೆನಪಿಸ್ತಾ ಇದ್ರೆ ಅರ್ಧಕ್ಕರ್ಧ ಜನ ಮರ್ತೇ ಬಿಡ್ತಾರೆ. ನೋವಾಗತ್ತಾ? ಯಾಕಂದ್ರೆ ಎಷ್ಟೋ ಬಾರಿ ಹುಟ್ಟು ಹಬ್ಬದ ವಿಷ್ ಅಂದ್ರೆ ನೀವು ನನ್ನ ಲೈಫಲ್ಲಿ ಇದ್ದೀರಾ ಅನ್ನೋದ್ರ ಒಂದು ಚಿಕ್ಕ ಪ್ರೂಫ್ ಅಂತ ಅನ್ಬಹುದಾ? ಆಬ್ವಿಯಸ್ಲಿ ಅದು ಕಮ್ಮಿ ಆದಾಗ ಅಯ್ಯೋ ನನ್ ಯಾರಿಗೂ ಮುಖ್ಯ ಅಲ್ವಾ, ಯಾರ ಲೈಫಲ್ಲೂ ನಾನು ಪ್ರಾಮಿನೆಂಟ್ ಅಲ್ವಾ ಅಂತ ಅನ್ಸುತ್ತೆ. ಈಗ ನನ್ನ ಫ್ರೆಂಡ್ ಒಂದು ವಿಷಯನ ಹಂಚ್ಕೋಬೇಕಾದ್ರೆ ಹೇಳ್ತಾ ಇದ್ದ, ಅವನ್ಗೆ ಕಾಲೇಜಲ್ಲಿ ಒಬ್ಳು ಬೆಸ್ಟ್ ಫ್ರೆಂಡ್ ಇದ್ಲು. ಪ್ರತಿ ವರ್ಷ 12 ಗಂಟೆ ಆಗದಿದ್ದ ಕೂಡಲೇ ಕಾಲ್ ಮಾಡಿ ವಿಶ್ ಮಾಡ್ತಾ ಇದ್ಲಂತೆ. ಕಳೆದ 2 ವರ್ಷದಿಂದ ಅವನು 12 ಗಂಟೆಗೆ ಕಾಯ್ತಾ ಕೂತಿದ್ದ ಅವಳು ವಿಶ್ ಮಾಡ್ತಾಳೆ ಅಂತ. ಆದ್ರೆ ವಿಶ್ ಬರಲೇ ಇಲ್ಲ, ನೆಕ್ಸ್ಟ್ ಡೇ ಬರುತ್ತಂತೆ. ಅವನು ಹೇಳ್ತಾ ಇದ್ದ, ಮೋಸ್ಟ್ಲಿ ನಾನು ಅವಳು ಪ್ರಿಯಾರಿಟಿ ಲಿಸ್ಟ್ ಅಲ್ಲಿ ಕೆಳಗೆ ಹೋಗಿದ್ದೀನಿ ಅನ್ಸುತ್ತೆ ಕಣೋ ಅಂತಿದ್ದ. ಕೆಲವೊಮ್ಮೆ ಪ್ರಿಯಾರಿಟೀಸ್ ಕೂಡ ಹಾಕಿ ಪಾನ್ ಚೇಂಜಿಂಗ್ ಅಂತಾರೆ ಅಲ್ವಾ. ನಿಮಗೆ ಕೊನೆ ಸಲ ಹ್ಯಾಪಿ ಬರ್ಡೇ ಅಂತ ಕಿರ್ಚಿ ಹೇಳಿದ್ದು ಯಾರು ನೆನಪಿಸ್ಕೊಳ್ಳಿ, ಕಣ್ಮಿಸ್ಕೊಳ್ಳಿ.

ಈಗ ನೀವು ಕೊನೆ ಸಲ ಯಾರಿಗಾದ್ರೂ 12 ಗಂಟೆಗೆ ಯಾವಾಗ ಕಾಲ್ ಮಾಡಿ ವಿಶ್ ಮಾಡಿದ್ರು ಅಂತ ನೆನ್ಪ್ ಮಾಡ್ಕೊಳ್ಳಿ. ಸುಳ್ಳು ಹೇಳ್ಬಿಡಿ, ಫೇಸ್ಬುಕ್ ನೋಟಿಫಿಕೇಶನ್ ಬಂದ್ರು ಕೂಡ ಎಷ್ಟೋ ಬಾರಿ ಆಮೇಲೆ ವಿಶ್ ಮಾಡೋಣ ಇವಾಗ ಮೀಟಿಂಗ್ ಇದೆ ಅಂತ ಸುಮ್ಮನಾಗ್ಬಿಡ್ತೀವಿ, ಆಮೇಲೆ ಮರ್ತೆ ಹೋಗ್ತೀವಿ. ರಾತ್ರಿ 10 ಗಂಟೆಗೆ ನೆನಪಾಗಿ ಈ ಕಾಲ್ ಮಾಡಿದ್ರೆ ವಿಚಿತ್ರ ಅನ್ಸುತ್ತೆ ಅಲ್ವಾ ಅಂತ ಸುಮ್ಮನಾಗ್ಬಿಡ್ತೀವಿ. ನಮ್ಮೆಲ್ರಿಗೂ ಕೂಡ ಎಷ್ಟೋ ಬಾರಿ ಇದ್ರ ಅನುಭವ ಆಗಿರುತ್ತೆ. ಆಮೇಲೆ ರಾತ್ರಿ ನೆನಪು ಮಾಡ್ಕೊಂಡು ವಿಶ್ ಮಾಡಕ್ ಹೋಗ್ತೀವಿ, ಆಗ ತುಂಬಾ ಫಾರ್ಮಲ್ ಅನ್ಸುತ್ತೆ. ಎಷ್ಟೋ ಬಾರಿ ಈ ಬರ್ತ್ಡೇಗಳಿಗೆ ವಿಶ್ ಮಾಡ್ಲಿಲ್ಲ ಅಂತ ಎಷ್ಟೋ ಫ್ರೆಂಡ್ಸ್ ಗಳು ಬೇರೆ ಆಗಿರೋದು ಕೂಡ ಉಂಟು. ನಿಮ್ಗ ಅನುಭವ ಆಗಿದೆಯಾ? ಮಾತು ಬಿಟ್ಟಿರೋದು ಕೂಡ ಉಂಟು, ಮೌನಕ್ಕೂ ಜಾರಿರ್ತಾರೆ. ಈ ಮೌನ ಮಾತುಕತೆ ಬಿಟ್ಟಿರೋದಕ್ಕೆಲ್ಲದಕ್ಕೂ ಒಂದು ಮದ್ಯ ಯಾವ್ದು ಗೊತ್ತಾ? ಒಂದು ಸಣ್ಣ ಮೆಸೇಜ್ ಟ್ರೈ ಮಾಡ್ತೀರಾ? 2 ರೂಲ್ಸ್ ಇದೆ. ರೂಲ್ಸ್ 1, ಮಿಸ್ಡ್ ಬರ್ಡೇ ರೂಲ್ ಅಂತ. ಯಾರ್ದಾದ್ರೂ ಹುಟ್ಟುಹಬ್ಬ ಮಿಸ್ ಮಾಡಿದ್ರೆ 7 ದಿನದೊಳಗೆ ಬಿಲೇಟೆಡ್ ಹ್ಯಾಪಿ ಬರ್ಡೇ ಅಂತ ಕಳಿಸೋದ್ರ ಬದಲಾಗಿ ಈ ತರ ಬರೀರಿ: ಬ್ರೋ, 3ನೇ ತಾರೀಕು ನಿನ್ ಬರ್ಡೇ ಇತ್ತಲ್ಲ, ಟೈಮಿಗೆ ಸರಿಯಾಗಿ ವಿಶ್ ಮಾಡಕ್ಕಾಗಲಿಲ್ಲ, ಸಾರಿ, ಒಂದ್ ಕಾಫಿ ಕುಡಿಯೋಣ, ನಿನ್ ಹೊಸ ವಯಸ್ಸಿನ ಮೊದಲನೇ ಟ್ರೀಟ್ ನಂದಾಗ್ಲಿ ಅಂತ ಕರೀರಿ. ನೋಡಿ, ಸಾರಿ ಪ್ಲಸ್ ಪ್ಲಾನ್ ಎರಡೂ ಇದೆ, ಇದು ಖಂಡಿತ ವರ್ಕ್ ಆಗುತ್ತೆ. 2ನೇ ರೂಲ್ ಏನಂದ್ರೆ, ನೋಟ್ ಮಾಡಿ ಇಟ್ಕೊಳ್ಳಿ, ಕ್ಯಾಲೆಂಡರ್ ಅಲ್ಲಿ ಮಾರ್ಕ್ ಮಾಡಿ ಇಟ್ಕೊಳ್ಳಿ, ಅದೇ ನೆನಪು ಮಾಡುತ್ತೆ ನಿಮ್ಮ ಪ್ರೀತಿ ಪಾತ್ರರ ಬರ್ಡೇ ಯಾವಾಗಂತ. ಆಗ ರಾತ್ರಿ 12 ಗಂಟೆಗೆ ವಿಶ್ ಮಾಡದೇ ಇದ್ರು ಕೂಡ ಬರ್ಡೇಗೆ ಮಿಸ್ ಮಾಡದೆ ಮಧ್ಯಾಹ್ನ 12 ಗಂಟೆಗಾದ್ರೂ ವಿಶ್ ಮಾಡ್ಬೋದು ಅಲ್ವಾ? ರಾತ್ರಿ ಕಾಲ್ ಮಾಡಕ್ ಆಗ್ಲಿಲ್ಲ, ಈಗ ಮಾಡ್ತಾ ಇದ್ದೀನಿ, ಏನ್ ಸ್ಪೆಷಲ್, ಏನ್ ಪ್ಲಾನ್ ಮಾಡ್ಕೊಂಡಿದ್ಯಾ ಅಂತ ಕೇಳಿ. ಆಗ ರಾತ್ರಿ 12 ಗಂಟೆಯ ಒತ್ತಡ ಅನ್ನೋದಿರೋದಿಲ್ಲ.

ಈ ಬರ್ಡೇ ವಿಶ್ಗಳು ಕ್ಲೋಸ್ ಆಗಿರೋ ಸಂಬಂಧಗಳ ಬೀಗಾನ ಮತ್ತೆ ಓಪನ್ ಮಾಡೋದಕ್ಕೆ ಕೀ ಇದ್ದ ಹಾಗೆ. ವಿಶ್ ಮಾಡದಿದ್ರೆ ಏನಾಗುತ್ತೆ, ಡಿಸ್ಟೆನ್ಸ್ ರಿಜಿಸ್ಟರ್ ಆಗುತ್ತೆ. ನೀವು ಜಗಳ ಮಾಡಿಲ್ಲ, ದೂರ ಹಾಕಿಲ್ಲ, ಆದ್ರೂ ಕೂಡ ತಲೆಯಲ್ಲಿ ಯಾವ ರೀತಿ ಥಾಟ್ ಉಳ್ಕೊಳ್ಳುತ್ತೆ, ನನ್ನ ಬರ್ಡೇ ಅಂತ ಗೊತ್ತಿದ್ರು ಕೂಡ ಅವ್ರು ವಿಶ್ ಮಾಡಿಲ್ಲ, ಇವ್ರು ನಮ್ಗಷ್ಟು ಕ್ಲೋಸ್ ಇಲ್ಲ ಅಂತ ಅನ್ಕೊಂಡು ಎಷ್ಟೋ ಬಾರಿ ಬಾಂಧವ್ಯಗಳು ತೆಳ್ಳಗಾಗೋಗುತ್ತೆ, ಅಸಂಪ್ಷನ್ ಶುರುವಾಗುತ್ತೆ. ಅವ್ರಿಗೆ ನನ್ನ ನೆನಪಿಲ್ಲ, ಅವ್ರಿಗೆ ನನ್ನ ಮುಖ್ಯ ಇಲ್ಲ ಅಂತ ಕೂಡ ಅನ್ಕೋತಾರೆ. ವಿಶ್ ಮಾಡ್ತಾ ಇದ್ರೆ ಅಸಂಪ್ಷನ್ನ ಸೃಷ್ಟಿ ಮಾಡುವಂತಹ ಸಾಧ್ಯತೆಗಳು ಇದೆ. ರೀಸ್ಟಾರ್ಟ್ ಕಷ್ಟ ಆಗುತ್ತೆ. 6 ತಿಂಗಳು ಮಾತಾಡದೇ ಇದ್ರು ಹುಟ್ಟುಹಬ್ಬದ ಒಂದು ರೀಸನ್ ಸೇಫ್ ರೀಸನ್ ಕೊಡುತ್ತೆ, ಆದ್ರೆ ವಿಷಯ ಮಾಡಲಿಲ್ಲ ಅಂದ್ರೆ ಇಬ್ಬರ ಮಧ್ಯೆ ಇರುವಂತಹ ಗ್ಯಾಪು ದೊಡ್ಡದಾಗುತ್ತೆ, ಇನ್ನು ಬೆಳೀತಾ ಹೋಗುತ್ತೆ.

0: ಇನ್ನೂ ವಿಶ್ ಮಾಡಿದ್ರೆ, ಇನಿಶಿಯೇಟಿವ್ ತಗೊಂಡ್ರೆ ಏನಾಗಬಹುದು? ಪ್ರಿಯೋರಿಟಿಯ ಸಿಗ್ನಲ್ ತಲುಪುತ್ತೆ. ನೂರಾರು ಕೆಲಸದ ಮಧ್ಯೆ ಕೂಡ ಅವ್ರು ನನಗೆ ವಿಶ್ ಮಾಡಿದ್ರು ಅನ್ನೋ ಒಂದೇ ಒಂದು ಯೋಚನೆ ಸಾಕು, ನೀವು ನನಗೆ ಮುಖ್ಯ ಅನ್ನೋದ್ರ ವ್ಯಾಲಿಡೇಷನ್ ಸಿಗುತ್ತೆ. ಅದರಿಂದ ವರ್ಷಕ್ಕೊಮ್ಮೆ ಆದ್ರೂ ಕೂಡ ಕನೆಕ್ಟ್ ಆಗೋದ್ರ ಪ್ರೂಫ್ ಅದು. ಲಾಂಗ್ ಟರ್ಮ್ ಫ್ರೆಂಡ್ಶಿಪ್ಗೆ ಇದೇ ಮುಖ್ಯ ಅಲ್ವಾ? ಎಮೋಷನಲ್ ROI. ನೀವು 30 ಸೆಕೆಂಡ್ ಕೊಟ್ಟು ಮಾಡಿದಂತಹ ಒಂದು ಕಾಲು, ಆ ಒಂದು ವಿಶ್ ಅವ್ರಿಗೆ ಇಡೀ ದಿನದ ಖುಷಿ ಕೊಡುತ್ತೆ. ಅವ್ರ ಖುಷಿ ನೋಡಿ ನಿಮಗೂ ಕೂಡ ಖುಷಿ ಆಗಬಹುದು. ಇನ್ವೆಸ್ಟ್ಮೆಂಟ್ ಅನ್ನೋದು ಚಿಕ್ಕದು, ಆದ್ರೆ ರಿಟರ್ನ್ ದೊಡ್ಡದು ಅಲ್ವಾ? ಸೊ ಇವತ್ತಿಂದ ವಿಶ್ ಮಾಡಿದ್ನ ಟಾಸ್ಕ್ ಅಂತ ಅನ್ಕೋಬೇಡಿ, ಟೂಲ್ ಅಂತ ಅನ್ಕೊಳ್ಳಿ. ಯಾಕೆ ಟೂಲು? ಸಂಬಂಧನ ಕಟ್ಟೋದಕ್ಕೆ, ಉಳಿಸ್ಕೊಳ್ಳೋದಕ್ಕೆ ಇರುವಂತಹ ಅತ್ಯಂತ ಸುಲಭದ ಟೂಲು. ಫೋನ್ ತೆಗೀರಿ, ಯಾರಾದರೂ ಬರ್ಡೇ ಇದೆಯಾ ಚೆಕ್ ಮಾಡಿ, ಮಿಸ್ ಮಾಡಿದೆ ವಿಶ್ ಮಾಡಿ. ಇಷ್ಟು ಹೊತ್ತು ನಿಮ್ ಜೊತೆ ಆಗಿದ್ದು ನಿಮ್ಮ
1: ಆಕಾಶವಾಣಿ ಪ್ರದೇಶ ಸಮಾಚಾರ. ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಹೆಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ, ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ.

0: ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಗೆ ಸ್ಥಾನ ಇದ್ದೇ ಇರುತ್ತದೆ, ಮಹಿಳೆಯರಿಗೆ ಹೆಚ್ಚು ಶಕ್ತಿ ನೀಡಲಾಗುವುದು ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಅವರು ವಿಧಾನಸೌಧದ ಆವರಣದಲ್ಲಿ ಇಂದು ಎಸ್ ನಿಜಲಿಂಗಪ್ಪ ಅವರ ಪುಣ್ಯಸ್ಮರಣೆ ಹಿನ್ನೆಲೆಯಲ್ಲಿ ಅವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿದ ಬಳಿಕ ಮಾಧ್ಯಮಗಳ ಪ್ರಶ್ನೆಗಳಿಗೆ ಪ್ರತಿಕ್ರಿಯೆ ನೀಡಿದರು. ಸದ್ಯದಲ್ಲಿಯೇ ಸಂಪುಟ ವಿಸ್ತರಣೆ ವಿಚಾರ ಬಗೆಹರಿಯಲಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಹೇಳಿದ್ದಾರೆ. ಮಂಡ್ಯ ಜಿಲ್ಲೆಯಲ್ಲಿ ಮುಂಗಾರು ಹಂಗಾಮಿನ ಪರಿಸ್ಥಿತಿ, ಬೆಳೆಗಳ ಸ್ಥಿತಿಗತಿ ಹಾಗೂ ಕೆರೆಗಳ ನೀರಿನ ಲಭ್ಯತೆ ಕುರಿತಂತೆ ಸಚಿವ ಎನ್ ಚಲುವರಾಯಸ್ವಾಮಿ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಪಿಎಂ ನರೇಂದ್ರ ಸ್ವಾಮಿ ಉಪಸ್ಥಿತಿಯಲ್ಲಿ ಮಂಡ್ಯದಲ್ಲಿ ಇಂದು ಅಧಿಕಾರಿಗಳ ಸಭೆ ನಡೆಯಿತು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಎನ್ ಚಲುವರಾಯಸ್ವಾಮಿ, ಹವಾಮಾನ ವೈಪರೀತ್ಯಗಳಿಂದ ರೈತರಿಗೆ ಯಾವುದೇ ರೀತಿಯ ತೊಂದರೆಯಾಗದಂತೆ ಅಗತ್ಯ ಮುನ್ನೆಚ್ಚರಿಕಾ ಕ್ರಮಗಳನ್ನು ಕೈಗೊಳ್ಳುವಂತೆ ಅಧಿಕಾರಿಗಳಿಗೆ ಅವರು ಸೂಚಿಸಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಸಚಿವ ಪಿಎಂ ನರೇಂದ್ರ ಸ್ವಾಮಿ, ಮಳೆ ಕೊರತೆಯಿಂದಾಗಿ ಜಿಲ್ಲೆಯ ಕೆಲವು ಭಾಗಗಳಲ್ಲಿ ಕೃಷಿ ಚಟುವಟಿಕೆಗಳ ಮೇಲೆ ಉಂಟಾಗಿರುವ ಪರಿಣಾಮದ ಹಿನ್ನೆಲೆಯಲ್ಲಿ ಲಭ್ಯವಿರುವ ನೀರನ್ನು ಸಮರ್ಪಕವಾಗಿ ನಿರ್ವಹಿಸಿ ಕುಡಿಯುವ ನೀರಿಗೆ ಮೊದಲ ಆದ್ಯತೆ ನೀಡಬೇಕೆಂದು ತಿಳಿಸಿದರು. ಗದಗ ಜಿಲ್ಲೆಯಲ್ಲಿ ಮಳೆ ಕೊರತೆಯಿಂದ ಬೆಳೆಗಳು ಹಾನಿಗೊಳಗಾಗಿದ್ದು ರೈತರಿಗೆ ಪರಿಹಾರ ಒದಗಿಸುವ ಕುರಿತು ಸರ್ಕಾರ ಗಂಭೀರವಾಗಿ ಚಿಂತನೆ ನಡೆಸಲಿದೆ ಎಂದು ಸಚಿವ ಬಸವರಾಜ ರಾಯರೆಡ್ಡಿ ಹೇಳಿದರು. ಗದಗ ಜಿಲ್ಲೆಯ ಶಿರಹಟ್ಟಿ ಪಟ್ಟಣದಲ್ಲಿ ಮಾಧ್ಯಮ ಪ್ರತಿನಿಧಿಗಳೊಂದಿಗೆ ಮಾತನಾಡಿದ ಅವರು, ಬರ ಪರಿಸ್ಥಿತಿಯಲ್ಲಿ ಗ್ರಾಮೀಣ ಪ್ರದೇಶದ ಜನರಿಗೆ ಕುಡಿಯುವ ನೀರು ಪೂರೈಕೆ ಅತ್ಯಂತ ಪ್ರಮುಖವಾಗಿದ್ದು ಯಾವುದೇ ಕಾರಣಕ್ಕೂ ನೀರಿನ ಸಮಸ್ಯೆ ಉಂಟಾಗದಂತೆ ಮುನ್ನೆಚ್ಚರಿಕೆ ವಹಿಸಬೇಕು. ಗ್ರಾಮಗಳಿಗೆ ನಿಯಮಿತವಾಗಿ ನೀರು ಪೂರೈಕೆಯಾಗುತ್ತಿರುವ ಬಗ್ಗೆ ಖುದ್ದು ಪರಿಶೀಲನೆ ನಡೆಸಬೇಕು ಎಂದು ಅಧಿಕಾರಿಗಳಿಗೆ ಸೂಚಿಸಿರುವುದಾಗಿ ಅವರು ತಿಳಿಸಿದರು. ಚಿತ್ರದುರ್ಗ ಜಿಲ್ಲೆಯ ರಂಗಾಪುರ ಮತ್ತು ರಾಮಗಿರಿ ಗ್ರಾಮಗಳ ರೈತರ ಜಮೀನುಗಳಿಗೆ ಜಿಲ್ಲಾ ಉಸ್ತುವಾರಿ ಸಚಿವ ಟಿ ರಘುಮೂರ್ತಿ ಇಂದು ಭೇಟಿ ನೀಡಿ ಬೆಳೆ ಹಾನಿ ಪ್ರದೇಶಗಳ ಪರಿಶೀಲನೆ ನಡೆಸಿದರು. ಕೃಷಿ ಅಧಿಕಾರಿಗಳಿಂದ ಬೆಳೆ ಬಿತ್ತನೆ ಮತ್ತು ಹಾನಿಯ ಕುರಿತು ಮಾಹಿತಿ ಪಡೆದ ಸಚಿವರು, ರೈತರು ಕಡ್ಡಾಯವಾಗಿ ಬೆಳೆ ವಿಮೆ ಯೋಜನೆಯನ್ನು ಸದುಪಯೋಗ ಪಡಿಸಿಕೊಳ್ಳಬೇಕು ಎಂದು ಕರೆ ನೀಡಿದರು. ರಾಮನಗರ ಜಿಲ್ಲೆಯ ತಾಲೂಕುಗಳಲ್ಲಿ ಸೋಮವಾರದಿಂದ 3 ದಿನಗಳ ಕಾಲ ಬರ ಅಧ್ಯಯನ ಪ್ರವಾಸವನ್ನು ಕೈಗೊಂಡು ಸರ್ಕಾರಕ್ಕೆ ವರದಿಯನ್ನು ನೀಡಲಾಗುವುದು ಎಂದು ಸಚಿವ ಎಚ್ಸಿ ಬಾಲಕೃಷ್ಣ ಹೇಳಿದರು. ಮಾಗಡಿ ತಾಲೂಕಿನ ಕೆಲವು ಗ್ರಾಮಗಳಿಗೆ ಇಂದು ಪ್ರವಾಸ ಕೈಗೊಂಡಿದ್ದ ಸಂದರ್ಭದಲ್ಲಿ ಇಂದು ಸಾರ್ವಜನಿಕರಿಂದ ಅಭಿನಂದನೆ ಸ್ವೀಕರಿಸಿ ಮಾತನಾಡಿದ ಅವರು, ಮುಖ್ಯಮಂತ್ರಿಗಳು ಜಿಲ್ಲೆಯ ಸಮಸ್ಯೆಗಳ ಬಗ್ಗೆ ವರದಿ ನೀಡಲು ತಿಳಿಸಿದ್ದಾರೆ. ಅದರಂತೆ 3 ದಿನಗಳ ಕಾಲ ಇಲಾಖೆಗಳ ಅಧಿಕಾರಿಗಳೊಂದಿಗೆ ಬರ ಅಧ್ಯಯನ ಪ್ರವಾಸ ನಡೆಸಿ ಸರ್ಕಾರಕ್ಕೆ ವರದಿ ನೀಡಲಾಗುವುದು ಎಂದರು. ಮೈಸೂರು ಜಿಲ್ಲೆಯ ಹೆಚ್ಡಿಕೋಟೆ ತಾಲೂಕಿನ ಚಾಮನಹಳ್ಳಿ ಹುಂಡಿ ಗ್ರಾಮಕ್ಕೆ ಸಚಿವ ಡಾಕ್ಟರ್ ಯತೀಂದ್ರ ಸಿದ್ದರಾಮಯ್ಯ ಇಂದು ಭೇಟಿ ನೀಡಿ ಕುಡಿಯುವ ನೀರಿನ ಅಭಾವ ಹಾಗೂ ಬರ ಪರಿಶೀಲನೆ ನಡೆಸಿದರು. ಇದೇ ವೇಳೆ ಮಾತನಾಡಿದ ಅವರು, ಹಾರಂಗಿ ಹಾಗೂ ನುಗು ಜಲಾಶಯಗಳ ಕಾಲುವೆಗಳ ಮೂಲಕ ಕೆರೆಕಟ್ಟೆಗಳಿಗೆ ನೀರು ಹರಿಸಿ ತುಂಬಿಸಲು ಕ್ರಮ ಕೈಗೊಳ್ಳಲಾಗಿದೆ. ಇದರಿಂದ ಅಂತರ್ಜಲ ಮಟ್ಟ ವೃದ್ಧಿಯಾಗಿ ಕುಡಿಯುವ ನೀರಿನ ಅಭಾವ ನೀಗಲು ಅನುಕೂಲವಾಗಲಿದೆ ಎಂದು ಹೇಳಿದರು. ಸಾರ್ವಜನಿಕರಿಗೆ ಪೂರೈಸುವ ನೀರನ್ನು ಕಡ್ಡಾಯವಾಗಿ ಪ್ರಯೋಗಾಲಯದಲ್ಲಿ ಪರೀಕ್ಷಿಸಬೇಕು ಹಾಗೂ ನೀರಿನ ಟ್ಯಾಂಕರ್ಗಳನ್ನು ನಿರಂತರವಾಗಿ ಶುಚಿಗೊಳಿಸಿ ಆರೋಗ್ಯಕರ ಕುಡಿಯುವ ನೀರನ್ನು ಪೂರೈಸಬೇಕೆಂದು ಸಂಬಂಧಪಟ್ಟ ಅಧಿಕಾರಿಗಳಿಗೆ ಅವರು ಸೂಚನೆ ನೀಡಿದರು. ತಾರಕ ಲಿಫ್ಟ್ ನೀರಾವರಿ ಯೋಜನೆಗೆ ಸಂಬಂಧಪಟ್ಟಂತೆ ಹೊಸ ಪೈಪ್ಲೈನ್ ಕಾಮಗಾರಿ ಹಾಗೂ ವಿದ್ಯುತ್ ಸಂಪರ್ಕ ಬಾಕಿ ಸಮಸ್ಯೆಯನ್ನು ಶೀಘ್ರವೇ ಬಗೆಹರಿಸಿ ಯೋಜನೆಯನ್ನು ಸಕ್ರಿಯಗೊಳಿಸಲು ಕ್ರಮ ಕೈಗೊಳ್ಳಲಾಗುವುದು ಎಂದು ತಿಳಿಸಿದರು. ಬೆಂಗಳೂರು ನಗರ ಜಿಲ್ಲೆ ಹಾಗೂ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ವ್ಯಾಪ್ತಿಯ ಎಲ್ಲ ವಲಯಗಳಲ್ಲಿ ಆರೋಗ್ಯ ಖಾತೆ ಸಚಿವ ಯುಟಿ ಖಾದರ್ ಮಾರ್ಗದರ್ಶನದಲ್ಲಿ ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ತಪಾಸಣೆ ಕಾರ್ಯಾಚರಣೆ ಕೈಗೊಳ್ಳಲಾಗಿದೆ. ಬೆಂಗಳೂರಿನ ರಾಷ್ಟೀಯ ಹಾಗೂ ಅಂತಾರಾಷ್ಟೀಯ ಆಹಾರ ಮಳಿಗೆಗಳಿಗೆ ಪದಾರ್ಥಗಳನ್ನು ಸರಬರಾಜು ಮಾಡುವ ದಾಸ್ತಾನು ಮಳಿಗೆಗಳಿಗೆ ಇಂದು ಆಹಾರ ಸುರಕ್ಷತಾ ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದರು. ಈ ಸಂದರ್ಭದಲ್ಲಿ ಅವಧಿ ಮುಕ್ತಾಯಕ್ಕೆ ಸಮೀಪದಲ್ಲಿದ್ದ ಪಾನೀಯ ಹಾಗೂ ಪದಾರ್ಥಗಳನ್ನು ವಶಪಡಿಸಿಕೊಂಡಿರುವುದಾಗಿ ಆಹಾರ ಸುರಕ್ಷತೆ ಮತ್ತು ಔಷಧಿ ಆಡಳಿತ ಇಲಾಖೆಯ ಆಯುಕ್ತರು ತಿಳಿಸಿದ್ದಾರೆ. ಅಲ್ಲದೆ 18 ಇತರೆ ಆಹಾರ ಮಾದರಿಗಳನ್ನು ವಿಶ್ಲೇಷಣೆಗೆ ಕಳುಹಿಸಲಾಗಿದೆ ಎಂದು ಅವರು ಮಾಹಿತಿ ನೀಡಿದ್ದಾರೆ. ಪ್ರದೇಶ ಸಮಾಚಾರ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಜಾತ್ಯತೀತ ಜನತಾದಳದ ಯುವ ಘಟಕದ ಅಧ್ಯಕ್ಷ ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ಹಮ್ಮಿಕೊಳ್ಳಲಾಗಿರುವ ಬಿಡದಿ ಪಾದಯಾತ್ರೆಗೆ ಮಿತ್ರಪಕ್ಷ ಬಿಜೆಪಿ ನೈತಿಕ ಬೆಂಬಲ ವ್ಯಕ್ತಪಡಿಸಿದೆ ಎಂದು ಜೆಡಿಎಸ್ನ ಧುರೀಣ ಹಾಗೂ ಕೇಂದ್ರ ಸಚಿವ ಎಚ್ಡಿ ಕುಮಾರಸ್ವಾಮಿ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿಂದು ಅವರು ಜೆಡಿಎಸ್ ಮತ್ತು ಬಿಜೆಪಿಯ ಹಿರಿಯ ನಾಯಕರ ಸಭೆಯಲ್ಲಿ ಪಾಲ್ಗೊಂಡ ನಂತರ ಮಾಧ್ಯಮಗಳೊಂದಿಗೆ ಮಾತನಾಡಿದರು. ಮುಂಬರುವ ವಿಧಾನಮಂಡಲದ ಕಲಾಪದಲ್ಲಿ ಬಿಡದಿ ಟೌನ್ಶಿಪ್ ಹಾಗೂ ನೈಸ್ ಯೋಜನೆ ಬಗ್ಗೆ ಜೆಡಿಎಸ್ ಮತ್ತು ಬಿಜೆಪಿ ಒಮ್ಮತದಿಂದ ಹೋರಾಟ ನಡೆಸಲಿದೆ ಎಂದು ಅವರು ಹೇಳಿದ್ದಾರೆ. ರಾಜ್ಯದಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪುಟ ವಿಸ್ತರಣೆಗೆ ತಿಂಗಳಗಟ್ಟಲೆ ಸಮಯ ತೆಗೆದುಕೊಂಡಿದ್ದು ಈಗ ಖಾತೆ ಹಂಚಿಕೆ ಕೂಡ ನಡೆದಿಲ್ಲ. ರಾಜ್ಯ ತೀವ್ರ ಬರಕ್ಕೆ ತುತ್ತಾಗಿದ್ದು ಸರ್ಕಾರ ಜನರಿಗೆ ನೆರವಾಗುವಲ್ಲಿ ವಿಫಲವಾಗಿದೆ ಎಂದು ಕುಮಾರಸ್ವಾಮಿ ಟೀಕಿಸಿದರು. ಸಭೆಯಲ್ಲಿ ರಾಜ್ಯ ವಿಧಾನಮಂಡಲದ ಪ್ರತಿಪಕ್ಷದ ನಾಯಕರುಗಳಾದ ಆರ್ ಅಶೋಕ, ಚಲವಾದಿ ನಾರಾಯಣಸ್ವಾಮಿ, ಜೆಡಿಎಸ್ನ ಸುರೇಶ್ ಬಾಬು ಹಾಗೂ ಇತರೆ ಸದಸ್ಯರು ಪಾಲ್ಗೊಂಡಿದ್ದರು. ಚಾಮರಾಜನಗರದ ಜೈಹಿಂದ್ ಕಟ್ಟೆಯಲ್ಲಿ ಇಂದು ಕ್ವಿಟ್ ಇಂಡಿಯಾ ಚಳವಳಿ ದಿನ ಆಚರಿಸಲಾಯಿತು. ಜೈಹಿಂದ್ ಪ್ರತಿಷ್ಠಾನದ ಅಧ್ಯಕ್ಷ ಸುರೇಶ್ ಎನ್ ಋಗ್ವೇದಿ ರಾಷ್ಟ್ರನಾಯಕರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ನೆರವೇರಿಸಿ ಮಾತನಾಡಿ, ಮಾಡು ಇಲ್ಲವೇ ಮಡಿ ಹೋರಾಟದಲ್ಲಿ ತ್ಯಾಗ ಬಲಿದಾನ ಮಾಡಿರುವ ಸಹಸ್ರಾರು ಸ್ವಾತಂತ್ರ್ಯ ಹೋರಾಟಗಾರರನ್ನು ನಿತ್ಯವೂ ಭಾರತೀಯರು ಸ್ಮರಿಸಬೇಕಿದೆ. ಮಹಾತ್ಮ ಗಾಂಧೀಜಿಯವರ ನೇತೃತ್ವದಲ್ಲಿ ಮಾಡು ಇಲ್ಲವೇ ಮಡಿ ಮೂಲಕ ಹೋರಾಟದ ಅಂತಿಮ ಎಚ್ಚರಿಕೆಯನ್ನು ನೀಡಲಾಯಿತು. ದೇಶದ ಮೂಲೆ ಮೂಲೆಗಳಲ್ಲಿ ಸ್ವಾತಂತ್ರ್ಯ ಸ್ವಾಭಿಮಾನದ ಕಿಚ್ಚನ್ನು ಪ್ರಜ್ವಲಿಸುವಂತೆ ಮಾಡಿದ್ದು ಕ್ವಿಟ್ ಇಂಡಿಯಾ ಚಳವಳಿ ಎಂದು ಬಣ್ಣಿಸಿದರು. ಸ್ವಾತಂತ್ರ್ಯೋತ್ಸವ ಆಚರಣೆಯ ಅಂಗವಾಗಿ ಭಾರತೀಯ ವಾಯುಪಡೆಯ ವಾದ್ಯರುಂದ ನಾಳೆ ಬೆಂಗಳೂರಿನ ವಿಧಾನಸೌಧದಲ್ಲಿ ಸಂಗೀತಗೋಷ್ಠಿ ಆಯೋಜಿಸಿದೆ. ದೇಶದ ಶೌರ್ಯ ಹಾಗೂ ಆಶೋತ್ತರ ಭವಿಷ್ಯವನ್ನು ಶಿಸ್ತುಬದ್ಧ ಲಯದೊಂದಿಗೆ ಪ್ರಸ್ತುತಪಡಿಸುವ ವಾಯುಪಡೆ ಬ್ಯಾಂಡ್ ದೇಶಭಕ್ತಿ ಸಂಗೀತಕ್ಕೆ ಹೆಸರುವಾಸಿಯಾಗಿದೆ. ಸ್ವಾತಂತ್ರ್ಯದ ಸ್ಫೂರ್ತಿ ಹಾಗೂ ಭಾರತೀಯ ರಕ್ಷಣಾ ಪಡೆಯ ಮೇರು ಪರಂಪರೆಯನ್ನು ಸಮರ ಸಂಗೀತ ದೇಶಭಕ್ತಿ ಸಂಪ್ರದಾಯ ಹಾಗೂ ಐತಿಹಾಸಿಕ ರಾಷ್ಟೀಯ ಸ್ವರಮೇಳದೊಂದಿಗೆ ಸಾದರಪಡಿಸಲಾಗುತ್ತಿದೆ. ಸಂಜೆ 6 ಗಂಟೆಗೆ ಈ ಕಾರ್ಯಕ್ರಮ ಆರಂಭವಾಗಲಿದ್ದು ಸಾರ್ವಜನಿಕರಿಗೆ ಮುಕ್ತವಾಗಿರಲಿದೆ. ಈ ಮೇಳದಲ್ಲಿ ವಾಯುಪಡೆಯ ಹಿರಿಯ ಅಧಿಕಾರಿಗಳು ಹಾಗೂ ಸಮಾಜದ ಗಣ್ಯರು ಪಾಲ್ಗೊಳ್ಳಲಿದ್ದಾರೆ. ಈ ಕಾರ್ಯಕ್ರಮ ರಕ್ಷಣಾ ಪಡೆ ಹಾಗೂ ಸಾರ್ವಜನಿಕರ ನಡುವಿನ ಬಾಂಧವ್ಯದ ಸಂಕೇತವಾಗಿದೆ ಎಂದು ರಕ್ಷಣಾ ಸಚಿವಾಲಯ ತಿಳಿಸಿದೆ. ನಂದಿಬೆಟ್ಟದಲ್ಲಿ ನಾಳೆ ಮಾನ್ಸೂನ್ ಮ್ಯಾರಥಾನ್ ಆಯೋಜಿಸಲಾಗಿದೆ. ಯುವಜನ ಸಬಲೀಕರಣ ಹಾಗೂ ಕ್ರೀಡಾ ಖಾತೆ ಹೊಂದಿರುವ ಉಪಮುಖ್ಯಮಂತ್ರಿ ಡಾ ಜಿ ಪರಮೇಶ್ವರ್ ಮಾನ್ಸೂನ್ ಮ್ಯಾರಥಾನ್ಗೆ ಚಾಲನೆ ನೀಡಲಿದ್ದಾರೆ. ಹೆಗಡಹಳ್ಳಿ ಗ್ರಾಮದಿಂದ ಬೆಳಿಗ್ಗೆ 6:30 ಮ್ಯಾರಥಾನ್ ಆರಂಭವಾಗಲಿದ್ದು ಸುಮಾರು 1,500 ಅಭ್ಯರ್ಥಿಗಳು ಇದರಲ್ಲಿ ಪಾಲ್ಗೊಳ್ಳುವ ನಿರೀಕ್ಷೆ ಇದೆ. ಈ ಹಿನ್ನೆಲೆಯಲ್ಲಿ ಇಂದು ರಾತ್ರಿ 11 ಗಂಟೆಯಿಂದ ನಾಳೆ ಮಧ್ಯಾಹ್ನ 12 ಗಂಟೆಯವರೆಗೆ ನಂದಿಬೆಟ್ಟದ ಮಾರ್ಗದಲ್ಲಿ ಎಲ್ಲ ರೀತಿಯ ಸಾರ್ವಜನಿಕ ವಾಹನ ಸಂಚಾರವನ್ನು ಜಿಲ್ಲಾಧಿಕಾರಿಗಳು ನಿರ್ಬಂಧಿಸಿದ್ದಾರೆ. ಸಮಾಜದಲ್ಲಿ ಇರುವ ಅಸಮಾನತೆಯನ್ನು ಹೋಗಲಾಡಿಸಲು ಕೆಲಸ ಮಾಡುವುದೇ ಪತ್ರಿಕಾ ಧರ್ಮ, ಅದೇ ಸಂವಿಧಾನದ ಆಶಯ ಎಂದು ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಹೇಳಿದ್ದಾರೆ. ಅವರು ಬೆಂಗಳೂರಿನಲ್ಲಿ ಇಂದು ಪತ್ರಕರ್ತ ಉದಯ್ ಕುಮಾರ್ ಅವರಿಗೆ ಖಾದ್ರಿ ಶಾಮಣ್ಣ ಪತ್ರಿಕೋದ್ಯಮ ಪ್ರಶಸ್ತಿ ಪ್ರದಾನ ಮಾಡಿ ಮಾತನಾಡಿದರು. ಪತ್ರಿಕೆಗಳು ನಿಷ್ಪಕ್ಷಪಾತವಾಗಿ ನೈಜ ವಿಷಯಗಳನ್ನು ಜನರ ಎದುರು ಇಡಬೇಕು. ಪತ್ರಿಕೋದ್ಯಮ ಜಾತ್ಯತೀತವಾಗಿರಬೇಕು. ಸಮಾಜವನ್ನು ಒಡೆಯುವ ಸುಳ್ಳು ಸುದ್ದಿಗಳಿಗೆ ಪ್ರಚಾರ ನೀಡುವ ಕೆಲಸವನ್ನು ಮಾಧ್ಯಮಗಳು ಮಾಡಬಾರದು ಎಂದರು. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಜ್ಯ ಸಚಿವ ಸಂಪುಟದಲ್ಲಿ ಮಹಿಳೆಯರಿಗೆ ಸ್ಥಾನ, ಹೆಚ್ಚು ಶಕ್ತಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್. ಬಿಡದಿ ಪಾದಯಾತ್ರೆಗೆ ಬಿಜೆಪಿಯಿಂದ ನೈತಿಕ ಬೆಂಬಲ, ಜೆಡಿಎಸ್ ಧುರೀಣ ಎಚ್ಡಿ ಕುಮಾರಸ್ವಾಮಿ. ಸ್ವಾತಂತ್ರ್ಯೋತ್ಸವ ಆಚರಣೆ, ಭಾರತೀಯ ವಾಯುಪಡೆಯ ವಾದ್ಯವೃಂದದಿಂದ ನಾಳೆ ವಿಧಾನಸೌಧದಲ್ಲಿ ದೇಶಭಕ್ತಿ ಸಂಗೀತಗೋಷ್ಠಿ ಹಾಗೂ ನಾಳೆ ನಂದಿಬೆಟ್ಟದಲ್ಲಿ ಮಾನ್ಸೂನ್ ಮ್ಯಾರಥಾನ್ ಆಯೋಜನೆ. ಇಲ್ಲಿಗೆ ಪ್ರದೇಶ ಸಮಾಚಾರ ಮುಗಿಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ರಾತ್ರಿ 7:35.

ಸಮಯ ಆಗಿದೆ 6:51. ನ್ಯೂ ಟ್ಯೂನ್ ಮಾಡಿರೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ನಿಮ್ಮ ಜೊತೆಯಾಗಿರೋದು ನಾನು ಭವ್ಯ ಗಿರೀಶ್. ಸ್ನೇಹಿತರೆ, ಸನ್ಸೆಟ್ ಸುರಭಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ಸನ್ಸೆಟ್ ಸುರಭಿ ಕಾರ್ಯಕ್ರಮದಲ್ಲಿ ಇವತ್ತೊಂದು ಸಖತ್ ಇಂಟ್ರೆಸ್ಟಿಂಗ್ ಟಾಪಿಕ್, ಎಲ್ಲರಿಗೂ ತುಂಬ ಖುಷಿ ಆಗುವಂತ ಟಾಪಿಕ್. ಆ ನೆನಪುಗಳನ್ನ ನೋಡಿದ್ರೆ ಮತ್ತೆ ಮತ್ತೆ ನೀವು ಎತ್ತಿಟ್ಟಿರುವಂತಹ ಆ ವಸ್ತುನ ಎತ್ಕೊಂಬರೋಂಥದ್ದು. ಏನಪ್ಪ ಇದು, ವಸ್ತು ಬಗ್ಗೆ ಮಾತಾಡ್ತಾ ಇದ್ದೀರಾ ಅಂತೀರಾ? ಹೌದು, ನಾನು ಇವತ್ತಿನ ಟಾಪಿಕ್ ಏನು ಅಂತ ಅಂದ್ರೆ, ಇಂದಿಗೂ ನಿಮ್ಮ ಬಳಿ ಇರೋ ಹಳೇ ವಸ್ತು, ಪ್ರೀತಿಯಿಂದ ಜೋಪಾನವಾಗಿ ಎತ್ತಿಟ್ಟಿರುವಂತಹ ವಸ್ತುವಿನ ಬಗ್ಗೆ ನೀವು ನಮಗೆ ವಾಟ್ಸಪ್ ಮಾಡಬೇಕು. ನಮ್ಮ ವಾಟ್ಸಪ್ ಸಂಖ್ಯೆ 9480909010013. ಆ ವಸ್ತು ಬೇರೆಯವ್ರಿಗೆ ಅದರ ಬೆಲೆ ಗೊತ್ತಿರಲ್ಲ, ಆದರೆ ಆ ವಸ್ತು ಎತ್ತಿಟ್ಕೊಂಡಿರ್ತಾರಲ್ಲ, ಅದು ಚಿಕ್ಕದ ದೊಡ್ಡದ, ಅದು ಎಷ್ಟು ಬೆಲೆ ಬಾಳತ್ತೆ ಅದರ ಬಗ್ಗೆ ಯಾರಿಗೂ ಅದರ ಅರಿವಿರಲ್ಲ. ಆದರೆ ಅದನ್ನು ಎತ್ತಿಟ್ಕೊಂಡಿರ್ತಾರಲ್ಲ ಅವರಿಗೆ ಅದರ ಬೆಲೆ ತುಂಬ ಚೆನ್ನಾಗಿ ಗೊತ್ತಿರುತ್ತೆ. ಎಂತಹ ವಸ್ತು ಅದು? ಅಜ್ಜ ಕೊಟ್ಟಿರೋ ಗಡಿಯಾರ ಆಗಿರ್ಬೋದು, ತಮ್ಮ ಬರೆದಿರೋ ಪತ್ರ ಆಗಿರ್ಬೋದು, ಶಾಲೆಯಲ್ಲಿ ಸಿಕ್ಕಿರೋ ಬಹುಮಾನ ಆಗಿರ್ಬೋದು, ಹಳೆ ಫೋಟೋ ಆಗಿರ್ಬೋದು, ಒಂದು ಪೆನ್ ಆಗಿರ್ಬೋದು, ಒಂದು ರೋಸ್ನ ಫ್ರೀಜರಲ್ಲಿಟ್ಟು ಡ್ರೈ ಮಾಡಿರೋದಾಗಿರ್ಬೋದು. ಇಂತಹ ನಿಮ್ಮ ಬದುಕಿನ ಕಥೆಗಳನ್ನ ಇವತ್ತು ನಮ್ಮ ವಾಟ್ಸಪ್ ಸಂಖ್ಯೆಗೆ ವಾಟ್ಸಪ್ ಮಾಡಿ, ನಾವು ಕೇಳಿ ಎಂಜಾಯ್ ಮಾಡ್ತೀವಿ.

ನಮಸ್ಕಾರ ಸ್ನೇಹಿತರೆ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇದ್ದೀನಿ ಸಂಸತ್ ಸುರಭಿ ಕಾರ್ಯಕ್ರಮಕ್ಕೆ. ಇವತ್ತು ನಾವು ಮಾತಾಡ್ತಾ ಇದ್ವಿ ನಿಮ್ಮ ಬಳಿ ಇರುವಂತಹ ಹಳೆಯ ವಸ್ತು, ಅಂದರೆ ಅಮೂಲ್ಯವಾದ, ನಿಮಗೆ ಅಮೂಲ್ಯವೆನಿಸಿರೋ ಒಂದು ಹಳೆಯ ವಸ್ತು ಯಾವುದಾದ್ರೂ ಇದ್ರೆ ಮೆಸೇಜ್ ಮಾಡಿ ಅಂತ. ಯಾರು ಅಂತ ಅಂದರೆ ಸಿರುಗುಪ್ಪ ತಾಲೂಕು ತೆಕ್ಕಲಕೋಟೆ ರೇಷ್ಮಾ ಮೊಹಮ್ಮದ್ ಅವರು ಮೆಸೇಜ್ ಮಾಡಿದ್ದಾರೆ. ಏನು ಮೇಡಮ್ ಎಲ್ಲ ಹಳೆಯದನ್ನು ನೆನಪಿಸ್ತಾ ಇದ್ದೀರಾ, ನಮ್ಮನೇಲಿ ಇವತ್ತೂ ಕೇಳ್ತಾ ಇರ್ತಾರೆ ನನ್ನ ಗೆಳತಿ ಬರೆದಿರೋ ಪತ್ರನ ನಾನು ಹಾಗೆ ಎತ್ತಿಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅವರ ಗೆಳತಿನೇ ಅವರ ಮನೆಯಲ್ಲಿದ್ದಾರಾ, ಅಥವಾ ಪಾರದರ್ಶಕ ಜೀವನ ಮಾಡ್ತಾ ಏನಾದರೂ ನಿಮ್ಮ ಮನೆಯಲ್ಲಿರೋರು ಕೂಡ ನಿಮ್ಮ ಗೆಳತಿ ಪತ್ರ ತೋರಿಸಿ ಅಂತ ಕೇಳ್ತಾ ಇದ್ದಾರಾ, ಅದ್ರ ಬಗ್ಗೆ ಕೂಡ ನೀವು ಮೆಸೇಜ್ ಮಾಡಬಹುದಿತ್ತು. ಆದರೆ ಪತ್ರ ಅಂತ ಹೇಳಿದ ತಕ್ಷಣ ಒಂದು ಹಳೆಯ ಪತ್ರನ ಓದಿದಾಗ ಅದರ ಸಿಗೋ ಸಂತೋಷನೇ ಬೇರೆ. ಅದು ಯಾರಾದರೂ ಬರೆದಿರಲಿ, ಅದನ್ನು ನಾವು ಎತ್ತಿಟ್ಕೊಂಡಿದ್ದಾಗ ಆ ಸಮಯದ ಆ ಕಾಲಕ್ಕೆ ನಾವು ಹೋಗ್ತೀವಿ ಅಂತ ಅನಿಸುತ್ತೆ. ಅದನ್ನು ಅದರಲ್ಲಿ ಸಿಗುವಂತಹ ಸಂತೋಷ ಇವತ್ತಿನ ಯಾವ ಮೊಬೈಲ್ ಸಂದೇಶದಲ್ಲೂ ಸಿಗೋದಿಲ್ಲ ಅಂತ ನನ್ನ ಭಾವನೆ. ಮತ್ತಷ್ಟು ಮಾತಾಡ್ತಾ ಸಾಗೋಣ, ಹಾಗೆ ಕೇಳೋಣ ಇಂಪಾದ ಗೀತೆಗಳನ್ನ ಕೇಳ್ತಾ.

ಕಲ್ಚರ್ ಸುರಭಿ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಇದ್ವಿ ನಮ್ಮ ಮನೆಯಲ್ಲಿರುವಂತಹ ನಿಮ್ಮ ಮನೆಯಲ್ಲಿರುವಂತಹ ಹಳೆಯ ವಸ್ತುವಿನ ಬಗ್ಗೆ. ಹರೀಶ್ ಮಲ್ಲೇಶ್ವರ ಅವರು ಮೆಸೇಜ್ ಮಾಡಿದ್ದಾರೆ, ಅವರಣ್ಣ ಗಿಫ್ಟ್ ಆಗಿ ಕೊಟ್ಟಿರುವಂತಹ ಆಗಿನ ಕಾಲದ ದುಬಾರಿ ಇಂಕ್ ಪೆನ್ ಮತ್ತು ಎಚ್ ಎಂ ಟಿ ವಾಚ್ ಇನ್ನೂ ನನ್ನ ಬಳಿ ಇದೆ. ನಾನು ಅದೇ ವರ್ಷ ಡಾಕ್ಟರ್ ರಾಜ್ ಅವರ ಬಳಿ ಹಸ್ತಾಕ್ಷರ ಪಡೆದಿದ್ದೆ, ಅದನ್ನು ಕೂಡ ಜೋಪಾನವಾಗಿ ಇಟ್ಕೊಂಡಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕೆಲವೊಮ್ಮೆ ಒಂದು ಹಳೆಯ ವಸ್ತುವನ್ನು ನೋಡಿದ್ರೆ ಸಾಕು, ಬಾಲ್ಯ, ಶಾಲೆ, ಸ್ನೇಹಿತರು, ಅಜ್ಜ ಅಜ್ಜಿ ಎಲ್ಲರೂ ಕಣ್ಮುಂದೆ ಬಂದು ಹೋಗ್ತಾರೆ. ಅಂತಹ ವಸ್ತುಗಳು ನಿಮ್ಮ ಮನೆಯಲ್ಲಿ ನಿಮ್ಮ ಬಳಿ ನೀವು ಜೋಪಾನವಾಗಿ ಇಟ್ಕೊಂಡಿದ್ರೆ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013.

ಸ್ನೇಹಿತರೆ, ಸಂಸತ್ ಸುರಭಿ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಾವು ಮಾತಾಡ್ತಾ ಇದ್ವಿ ನಿಮ್ಮ ಬಳಿ ಇರುವಂತಹ ಹಳೆಯ ವಸ್ತುವಿನ ಬಗ್ಗೆ, ನಿಮಗ ಮೂಲ್ಯ ಅನ್ನಿಸೋ ಹಳೆಯ ವಸ್ತುವಿನ ಬಗ್ಗೆ. ಇವರು ಮೆಸೇಜ್ ಮಾಡಿರೋರು ಯಾರಂತ ಅಂದರೆ, ನಂಬರ್ ಎಂಡಿಂಗ್ ವಿತ್ 0062 ಏನಂತ ಹೇಳ್ತಾ ಇದ್ದಾರೆ ಅಂದರೆ, ನಮ್ಮ ಮುತ್ತಜ್ಜಿಯವರ ಹಳೆ ಫೋಟೋ, ಒಂದು ಆಗಿನ ಕಾಲದಲ್ಲಿ ತೆಗೆಸಿದ್ದು, ಯಾವ ವರ್ಷ ಅಂತ ಗೊತ್ತಿಲ್ಲ. ಸಣ್ಣ ಚಂದದ ಫೋಟೋ ಅಜ್ಜಿಯ ನೆನಪಿಗಾಗಿ ನಾನು ಜೋಪಾನವಾಗಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಅವರು ಕೊಟ್ಟಿರುವಂಥ ಹಳೆಯ ನಾಣ್ಯಗಳು ಸಹ, ನಾಲ್ಕಾಣೆ ಎಂಟಾಣೆ ಪೈಸೆ ರೂಪಾಯಿ ನೋಟ್ಗಳನ್ನ ಹಾಗೆ ಜೋಪಾನವಾಗಿಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ ಅನುಷಾ ಅವರು. ಹೌದು ನೋಡಿ, ಎಷ್ಟೋ ಜನ ಈ ನಾಲ್ಕಾಣೆ ಎಂಟಾಣೆ ಚಿನ್ನ ಬೆಳ್ಳಿ ಎಲ್ಲ ನಮ್ಮ ಮುಂದಿನ ಪೀಳಿಗೆಗೆ ಟ್ರಾನ್ಸ್ಫರ್ ಮಾಡೋದು, ಅಂದರೆ ಅವರಿಗೆ ಕೊಡೋದಕ್ಕೆ ಇಷ್ಟಪಡೋದು ಇದೆ. ಅಂದರೆ ಅದರ ಬಗ್ಗೆ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ, ಆದರೆ ಈಗ ಇವರು ಹೇಳ್ತಾ ಇರೋ ಒಂದು ಅಜ್ಜಿಯ ಸಣ್ಣ ಫೋಟೋ ಅಂತ ಹೇಳ್ತಿದ್ದಾರಲ್ಲ, ಈಗ ಎಷ್ಟೋ ಬಾರಿ ನಮ್ಗನ್ಸಿರುತ್ತೆ, ನಾನು ಈಗಿದ್ದೀನಿ, ನನ್ನ ಅಪ್ಪನ ನೋಡಿದ್ದೀನಿ, ಅವರಪ್ಪನ ಫೋಟೋ ಇದೆ, ಅವರಪ್ಪ ಹೇಗಿದ್ರು, ಅವರು ನನ್ನ ಮಗನ ಹಾಗೇ ಇದ್ರಾ, ಅವರಮ್ಮ ಹೇಗಿದ್ರು, ನನ್ನ ಮಗಳ ಹಾಗೇ ಇದ್ರಾ, ಅವರ ಹೆಸರು ಇದೇ ಆಗಿತ್ತಾ, ಈ ಥರ ನಮಗೆ ಎಷ್ಟೋ ಸಾರಿ ಅನಿಸಿರುತ್ತೆ. ಸೊ ನಾವು ಆ ಫೋಟೋನ, ಕೆಲವೊಂದು ಈ ಥರದ್ದು ವಸ್ತುಗಳನ್ನ ನಾವು ಮುಂದಿನ ಪೀಳಿಗೆಗೆ ಅಂತ ಫ್ರೇಮ್ ಹಾಕಿ ಎಲ್ಲೋ ಇಟ್ಟಿರ್ತೀವಿ, ಅದೆಲ್ಲೋ ಮಿಸ್ ಆಗಿ ಹೋಗುತ್ತೆ. ಫ್ರೇಮ್ ಹಾಕಿ ಅಂತ ಅಲ್ಲ, ಅದನ್ನು ಜೋಪಾನವಾಗಿ ಇಟ್ಟು ಮುಂದಿನ ಪೀಳಿಗೆಗೆ ಕೊಟ್ಟರೆ ಅದನ್ನು ನೋಡಿದಾಗ ಸಿಗೋ ಸಂತೋಷನೇ ಬೇರೆ ಅಂತ ಅನಿಸುತ್ತೆ. ಹಾಗೆ ನಿಮಗೆ ಯಾವುದಾದ್ರೂ ವಸ್ತು, ನಾನು ಮುಂದಿನ ಪೀಳಿಗೆಗೆ ಇದನ್ನು ಕೊಡೋಕೆ ಇಷ್ಟಪಡ್ತೀನಿ ಅಂತ ಅನಿಸಿದ್ರೆ ಆ ವಸ್ತು ಯಾವುದು ಮತ್ತು ಯಾಕೆ ಅಂತ ಹೇಳಿ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013. ನೀವು ಕೇಳ್ತಾ ಇರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು.

ವೆಲ್ಕಮ್ ಬ್ಯಾಕ್ ಟು ಸನ್ಸೆಟ್ ಸುರುವಿ ಕಾರ್ಯಕ್ರಮ. ನಮ್ಮ ಬಳಿ ಇರುವಂತಹ, ನಿಮ್ಮ ಬಳಿ ಇರುವಂತಹ ಹಳೆಯ ವಸ್ತುಗಳು, ತುಂಬಾ ಅಮೂಲ್ಯವಾದ ಹಳೆಯ ವಸ್ತುಗಳ ಬಗ್ಗೆ ಮಾತಾಡ್ತಾ ಸಾಕ್ತಾ ಇದ್ವಿ. ಕಿಶನ್ ರೋಷನ್, ಶೋಭಾರಾಣಿ, ಹನುಮಂತೇಗೌಡ, ಹಾಡ್ಲಿ, ಮಳವಳ್ಳಿ ತಾಲೂಕು, ಮಂಡ್ಯ ಜಿಲ್ಲೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಒಬ್ರು ರಾಜಾಜಿನಗರಿಂದ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ ಕಾಸಿನ ಸರದ ಬಗ್ಗೆ. ಕಾಸಿನ ಸರ ಅಂದ ತಕ್ಷಣ ಎಷ್ಟು ಜನ ಹೆಣ್ಣು ಮಕ್ಕಳಿಗೆ ಈಗ ನೆನಪಾಗಿಲ್ಲ, ಅವರ ಅಜ್ಜಿ ಮುತ್ತಜ್ಜಿಯಿಂದ ಬಂದಂತಹ ಬಳುವಳಿಯ ಕಾಸಿನ ಸರ ಹೇಳಿ. ಕೆಲವೊಮ್ಮೆ ಏನಾಗತ್ತೆ, ಆ ಕಾಸಿನ ಸರ ಕಾರಣಾಂತರಗಳಿಂದ ಅಥವಾ ನಮ್ಮ ಪರಿಸ್ಥಿತಿಯ ಮೇಲೆ ಅದನ್ನು ಕರಗಿಸಿ ನಾವು ಮಕ್ಕಳಿಗೆ, ಮೊಮ್ಮಕ್ಕಳಿಗೆ ಅದನ್ನು ಬೇರೆ ಒಡವೆಯಾಗಿ ಮಾಡಿಸ್ಕೊಟ್ಟಿರ್ತೀವಿ. ಆದರೆ ಬೈ ಚಾನ್ಸ್ ಅದನ್ನು ನಾವು ಉಳಿಸ್ಕೊಂಡಿದ್ರೆ ಅದು ಈಗ ಹೊಸ ಟ್ರೆಂಡ್ ಆಗಿರುತ್ತೆ. ಅದೇ ಕಾಸಿನ ಸರನ ನಾವು ಮತ್ತೆ ಮಾಡಿಸ್ಕೊಳ್ಳೋದಕ್ಕೆ ಆಗೋದಿಲ್ಲ. ಆದರೆ ನಮ್ಮ ಭಾರತ ದೇಶದಲ್ಲಿ ಈ ಥರ ತನ್ನ ಅಜ್ಜಿಯ ಸರವನ್ನು ತಾಯಿಯಿಂದ ಮಗಳು ಈ ಥರ ಹೋಗ್ತಾ ಇರತ್ತೆ. ಆದರೆ ಅದನ್ನು ಉಳಿಸ್ಕೊಂಡಿದ್ರೆ, ಅದನ್ನು ನೋಡಿದ್ರೆ, ಈಗ ನೆನಪಿಸ್ಕೊಂಡ್ರೆ ಅದರ ಬಗ್ಗೆ ಖುಷಿ ಹೆಚ್ಚಾಗ್ತಾ ಹೋಗುತ್ತೆ. ಮತ್ತಷ್ಟು ಮಾತಾಡ್ತಾ ಸಾಗೋಣ ನಮ್ಮ ಸಂಸತ್ ಸುರುವಿ ಕಾರ್ಯಕ್ರಮದಲ್ಲಿ.

ಸಮಯ ಆಗಿದೆ 7:28:50. ನೀವು ಟ್ಯೂನ್ ಮಾಡೋದು ಎಫ್ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸಂಸತ್ ಸುರಭಿ ಕಾರ್ಯಕ್ರಮದಲ್ಲಿ ಹಳೆಯ ವಸ್ತುಗಳು, ಹಳೆಯ ನೆನಪುಗಳನ್ನ ಮೆಲುಕು ಹಾಕ್ತಾ ಹಾಕ್ತಾ ಸಮಯ ಕಳೆದಿದ್ದೇ ಗೊತ್ತಾಗಿಲ್ಲ. ಸಂಸತ್ ಸುರಭಿ ಕಾರ್ಯಕ್ರಮವನ್ನ ಮುಗಿಸುವಂತಹ ಸಮಯ ಬಂದಾಗ್ಬಿಟ್ಟಿದೆ. ವಸ್ತುಗಳು ಹಳೆಯದಿರ್ಬೋದು, ಆದರೆ ನೆನಪುಗಳು ಎಂದಿಗೂ ಹಳೆಯದಾಗೋದಿಲ್ಲ. ಅವನ್ನ ಜೀವಂತವಾಗಿಡುವ ಹಳೆಯ ವಸ್ತುಗಳೇ ನಮ್ಮ ಬದುಕಿನ ನಿಜವಾದ ಸಂಪತ್ತು. ಏನಂತೀರಾ? ಇವತ್ತು ನಿಮ್ಮ ಅಮೂಲ್ಯ ನೆನಪುಗಳನ್ನ ಹಂಚಿಕೊಂಡ ಎಲ್ಲರಿಗೂ ಧನ್ಯವಾದಗಳು. ಸಂಸತ್ ಸುರಭಿ ಕಾರ್ಯಕ್ರಮದ ಕೊನೆಯ ಗೀತೆಯಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿ. ಇದರ ನಂತರ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳಬಹುದು.

ಸಮಯ ಆಗಿದೆ 7:34 ಇನ್ನು ಕೆಲವೇ ಕ್ಷಣಗಳಲ್ಲಿ 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ. ಹಾಗೆಯೇ ನಮ್ಮ ಟಾಪಿಕ್ಗೆ ಈಗ ಮಂಡಿಕಲ್ ಕೃಪಾ ಅವರು ಕೂಡ ಮತ್ತೆ ಮೆಸೇಜ್ ಮಾಡಿ ಹೇಳ್ತಾ ಇದ್ದಾರೆ, ಅವ್ರ ಮನೆಯಲ್ಲಿ ಅವರ ತಾತನ ಕಾಲದ ಕತ್ತಿ ಇದೆ ಅಂತೆ, ನವರಾತ್ರಿ ಹಬ್ಬದಲ್ಲಿ ಅದನ್ನು ಪೂಜೆ ಮಾಡಿ ಬಳಸ್ತಾರಂತೆ. ಸೊ ನಿಮ್ಮೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳು. ನಿಮ್ಮ ಹಳೆಯ ವಸ್ತುಗಳ ನೆನಪುಗಳು ನಮಗೂ ಕೂಡ ತುಂಬ ಖುಷಿ ಕಟ್ಟಿದೆ. ಸೊ ಮತ್ತೆ ಭೇಟಿಯಾಗೋಣ ಇನ್ನು ಕೆಲವೇ ಕ್ಷಣಗಳಲ್ಲಿ. 7:35 ಸರಿಯಾಗಿ ಕನ್ನಡದಲ್ಲಿ ವಾರ್ತೆಗಳನ್ನು ಕೇಳುವಿರಿ.

ಆಕಾಶವಾಣಿ ವಾರ್ತೆಗಳು, ಓದುತ್ತಿರುವವರು ಲಿಂಗಾನಂದ. ಮುಖ್ಯಾಂಶಗಳು: ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ವಾರ್ತೆಗಳ ವಿವರ: ವಿದ್ಯಾರ್ಥಿಗಳು ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಸಲಹೆ ನೀಡಿದ್ದಾರೆ. ದೆಹಲಿ ಐಐಟಿಯ 57ನೇ ಘಟಿಕೋತ್ಸವ ಉದ್ದೇಶಿಸಿ ಮಾತನಾಡಿದ ಅವರು, ಪ್ರತಿಯೊಂದು ಪೀಳಿಗೆಯು ತನ್ನ ಕಾಲದ ನಿರ್ದಿಷ್ಟ ಸವಾಲುಗಳನ್ನು ಎದುರಿಸುತ್ತದೆ ಮತ್ತು ತನ್ನದೇ ಆದ ರಾಷ್ಟ್ರೀಯ ಜವಾಬ್ದಾರಿಯನ್ನು ಹೊಂದಿದೆ ಎಂದು ಹೇಳಿದರು. ಮುಂದಿನ 30-35 ವರ್ಷಗಳಲ್ಲಿ ಪದವಿ ಪಡೆಯುವ ವಿದ್ಯಾರ್ಥಿಗಳು ಕೈಗೊಳ್ಳುವ ಕೆಲಸ ದೇಶದ ವಿಕಸಿತ ಭಾರತ ಪ್ರಯಾಣದ ಮೇಲೆ ಮಹತ್ವದ ಪರಿಣಾಮ ಬೀರುತ್ತದೆ ಎಂದರು. ಸೆಮಿಕಂಡಕ್ಟರ್ಗಳು, ಬಾಹ್ಯಾಕಾಶ, ಡ್ರೋನ್ ಸೇರಿದಂತೆ ಎಲ್ಲಾ ವಲಯಗಳಲ್ಲೂ ಭಾರತ ಸ್ವಾವಲಂಬಿಯಾಗುವತ್ತ ಕೆಲಸ ಮಾಡುತ್ತಿದೆ. ಸ್ವಾವಲಂಬನೆಯತ್ತ ಈ ಚಾಲನೆ ವಿಕಸಿತ ಭಾರತ ನಿರ್ಮಿಸಲು ಬಲವಾದ ಅಡಿಪಾಯವಾಗಿದೆ.

0: ಕಾರ್ಯನಿರ್ವಹಿಸುತ್ತದೆ ಎಂದು ಪ್ರಧಾನಿ ನರೇಂದ್ರ ಮೋದಿ ಹೇಳಿದರು. ಇದೇ ಸಂದರ್ಭದಲ್ಲಿ ಮಾತನಾಡಿದ ಕೇಂದ್ರ ಶಿಕ್ಷಣ ಸಚಿವ ಪ್ರಹ್ಲಾದ್ ಜೋಶಿ, ಪ್ರಧಾನಿ ನರೇಂದ್ರ ಮೋದಿಯವರ ದೃಷ್ಟಿಕೋನ ಭಾರತದ ಶಿಕ್ಷಣ ಪರಿಸರ ವ್ಯವಸ್ಥೆಯನ್ನು ಕಲಿಕಾ ಕೇಂದ್ರಿತ ಸಂಶೋಧನೆ ಚಾಲಿತ ಭವಿಷ್ಯಕ್ಕೆ ಸಿದ್ಧವಾಗಿಸಿದೆ ಎಂದು ಹೇಳಿದರು. ಭಾರತ ತನ್ನ ಶುದ್ಧ ಇಂಧನ ಪ್ರಯಾಣದಲ್ಲಿ ಪ್ರಮುಖ ಮೈಲಿಗಲ್ಲು ಸಾಧಿಸಿದ್ದು, ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೂ ಅಧಿಕವಾಗಿದೆ ಎಂದು ಕೇಂದ್ರ ನವ ಮತ್ತು ನವೀಕರಿಸಬಹುದಾದ ಇಂಧನ ಸಚಿವ ಪ್ರಹ್ಲಾದ್ ಜೋಶಿ ತಿಳಿಸಿದ್ದಾರೆ. ಕಳೆದ 12 ವರ್ಷಗಳಲ್ಲಿ ಭಾರತದ ನವೀಕರಿಸಬಹುದಾದ ಇಂಧನದ ಸಾಮರ್ಥ್ಯ 400% ಹೆಚ್ಚಾಗಿದೆ. ಪಳೆಯುಳಿಕೆಯೇತರ ಇಂಧನ ಆಧಾರಿತ ಸ್ಥಾಪಿತ ವಿದ್ಯುತ್ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳ ಮೈಲಿಗಲ್ಲು ದಾಟಿದೆ. ಭಾರತದ ಶುದ್ಧ ಇಂಧನ ಪರಿವರ್ತನೆಯು ಜಾಗತಿಕ ಮಾನದಂಡಗಳನ್ನು ಪೂರೈಸಿದೆ. ಪ್ರಧಾನಿ ನರೇಂದ್ರ ಮೋದಿಯವರ ನೇತೃತ್ವದಲ್ಲಿ ಸರ್ಕಾರ ಸ್ವಚ್ಛ, ಹಸಿರು ಮತ್ತು ಹೆಚ್ಚು ಸುಸ್ಥಿರ ಭವಿಷ್ಯವನ್ನು ನಿರ್ಮಿಸುತ್ತಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪ್ರಹ್ಲಾದ್ ಜೋಶಿ ಹೇಳಿದ್ದಾರೆ. ಭಾರತದ ಅಧ್ಯಕ್ಷತೆಯಲ್ಲಿ ಇಂದು ಭೋಪಾಲ್ನಲ್ಲಿ 11ನೇ ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆ ನಡೆಯಿತು. ಬ್ರಿಕ್ಸ್ ಸದಸ್ಯ ಮತ್ತು ಪಾಲುದಾರ ರಾಷ್ಟಗಳ ನಡುವೆ ಸಾಂಸ್ಕೃತಿಕ ಸಹಕಾರವನ್ನು ಬಲಪಡಿಸುವ ಗುರಿಯನ್ನು ಹೊಂದಿರುವ ಭೋಪಾಲ್ ಘೋಷಣೆಯನ್ನು ಸಭೆಯು ಅಂಗೀಕರಿಸಿತು. 10 ಬ್ರಿಕ್ಸ್ ಸದಸ್ಯರು ಮತ್ತು 4 ಪಾಲುದಾರ ರಾಷ್ಟಗಳು ಸೇರಿದಂತೆ 14 ದೇಶಗಳ ಜನಪ್ರತಿನಿಧಿಗಳು ಸಭೆಯಲ್ಲಿ ಭಾಗವಹಿಸಿದ್ದರು. ಸಾಂಸ್ಕೃತಿಕ ಮತ್ತು ಸೃಜನಶೀಲ ಕೈಗಾರಿಕೆಗಳನ್ನು ಉತ್ತೇಜಿಸುವ ಮಾರ್ಗಗಳನ್ನು ಪ್ರತಿನಿಧಿಗಳು ಚರ್ಚಿಸಿದರು. ಕಲಾವಿದರು ವಿಶಾಲ ಮಾರುಕಟ್ಟೆಗಳನ್ನು ತಲುಪಲು ಸಹಾಯ ಮಾಡಲು ಡಿಜಿಟಲ್ ವೇದಿಕೆಗಳನ್ನು ಬಳಸುವುದರ ಬಗ್ಗೆ ಸಭೆ ಚರ್ಚಿಸಿತು. ಸಾಂಸ್ಕೃತಿಕ ಪರಂಪರೆಯನ್ನು ರಕ್ಷಿಸುವುದು ಮತ್ತು ಪುನಃಸ್ಥಾಪಿಸುವುದು ಮತ್ತೊಂದು ಪ್ರಮುಖ ಗಮನವಾಗಿತ್ತು. ಬ್ರಿಕ್ಸ್ ದೇಶಗಳ ಕಲಾವಿದರಲ್ಲಿ ಸಾಂಸ್ಕೃತಿಕ ವಿನಿಮಯ ಮತ್ತು ವೃತ್ತಿಪರ ಜಾಲಗಳನ್ನು ಉತ್ತೇಜಿಸಲು ಭಾರತ ಸ್ವಯಂಪ್ರೇರಿತ ಕಲಾವಿದರ ನೋಂದಣಿಯನ್ನು ಘೋಷಿಸಿತು. ಸಭೆಯಲ್ಲಿ ಕಲಾವಿದರ ಹಕ್ಕುಗಳು ಮತ್ತು ಕೃತಕ ಬುದ್ಧಿಮತ್ತೆ ಯುಗದಲ್ಲಿ ಹಕ್ಕುಸ್ವಾಮ್ಯ ಪಡೆದ ಕೃತಿಗಳ ನ್ಯಾಯಯುತ ಬಳಕೆ ಬಗ್ಗೆಯೂ ಚರ್ಚಿಸಲಾಯಿತು. 2029ರಲ್ಲಿ ನಡೆಯಲಿರುವ ಮುಂದಿನ ಸಾರ್ವತ್ರಿಕ ಚುನಾವಣೆಯಲ್ಲಿ ಮಹಿಳಾ ಮೀಸಲಾತಿಯನ್ನು ಜಾರಿಗೆ ತರಲು ಪ್ರಕಟವಾದ ಇತ್ತೀಚಿನ ಜನಗಣತಿ ಅಂಕಿಅಂಶಗಳ ಆಧಾರದ ಮೇಲೆ ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆಯನ್ನು ಆದಷ್ಟು ಬೇಗ ಕೈಗೊಳ್ಳಬೇಕು ಎಂದು ಕೇಂದ್ರ ಸಂಸದೀಯ ವ್ಯವಹಾರಗಳ ಸಚಿವ ಕಿರಣ್ ರಿಜಿಜು ಹೇಳಿದ್ದಾರೆ. ಲೋಕಸಭೆಯ ವಿರೋಧ ಪಕ್ಷದ ನಾಯಕ ರಾಹುಲ್ ಗಾಂಧಿಯವರ ಹೇಳಿಕೆಗೆ ಪ್ರತಿಕ್ರಿಯಿಸಿರುವ ಸಚಿವರು, ಕ್ಷೇತ್ರ ಮರುವಿಂಗಡಣೆ ಪ್ರಕ್ರಿಯೆ ಕೈಗೊಂಡ ನಂತರ ನಾರಿಶಕ್ತಿ ವಂದನಾ ಅಧಿನಿಯಮ ಜಾರಿಗೆ ಬರಲಿದೆ ಎಂದು ತಿಳಿಸಿದರು. ಜನಗಣತಿ ಅಂಕಿಅಂಶಗಳನ್ನು ಪ್ರಕಟಿಸುವ ಪ್ರಕ್ರಿಯೆ ಪ್ರಸ್ತುತ ನಡೆಯುತ್ತಿದೆ. ಜಾತಿ ಆಧಾರಿತ ಜನಗಣತಿಯನ್ನು ಅಂತಿಮವಾಗಿ ಪ್ರಕಟಿಸಲು ಕೊಂಚ ಸಮಯ ತೆಗೆದುಕೊಳ್ಳಬಹುದು. ಇದು ಕನಿಷ್ಠ 2034ರ ಸಾರ್ವತ್ರಿಕ ಚುನಾವಣೆಗಳ ಮೊದಲು ಮಹಿಳಾ ಮೀಸಲಾತಿ ಅನುಷ್ಠಾನದಲ್ಲಿ ಗಣನೀಯ ವಿಳಂಬಕ್ಕೆ ಕಾರಣವಾಗಬಹುದು ಎಂದು ಅವರು ವಿವರಿಸಿದರು. ಸಂವಿಧಾನದ ತಿದ್ದುಪಡಿಗಳೊಂದಿಗೆ ಲೋಕಸಭೆಯಲ್ಲಿ ಪರಿಚಯಿಸಲಾದ 2026ರ ಕ್ಷೇತ್ರ ಮರುವಿಂಗಡಣೆ ಮಸೂದೆಯ ಅಡಿಯಲ್ಲಿ ಅನುಷ್ಠಾನ ವಿಧಾನವನ್ನು ಪ್ರಸ್ತಾಪಿಸಲಾಗಿದೆ ಎಂದು ಸಚಿವ ಕಿರಣ್ ರಿಜಿಜು ಹೇಳಿದರು. ಈ ವಾರ್ತೆಗಳನ್ನು ಆಕಾಶವಾಣಿಯಿಂದ ಕೇಳುತ್ತಿದ್ದೀರಿ.
1: ನಮ್ಮ ಎಲ್ಲಾ ರಾಷ್ಟೀಯ ವಾರ್ತೆಗಳು ಹಾಗೂ ಪ್ರದೇಶ ಸಮಾಚಾರ ಈಗ ಆಕಾಶವಾಣಿ ನ್ಯೂಸ್ ಕನ್ನಡ ಯೂಟ್ಯೂಬ್ ಚಾನೆಲ್ನಲ್ಲಿ ಲಭ್ಯ.
2: ನಮ್ಮ ಎಕ್ಸ್ ಖಾತೆ ಮತ್ತು ಇನ್ಸ್ಟಾಗ್ರಾಮ್ ಖಾತೆ ಆಕಾಶವಾಣಿ ನ್ಯೂಸ್ ಕನ್ನಡ.
3: ಹೆಚ್ಚಿನ ಮಾಹಿತಿಗಾಗಿ ನಮ್ಮ ಫೇಸ್ಬುಕ್ ಖಾತೆ AIR ಕನ್ನಡ ನ್ಯೂಸ್ ಅನುಸರಿಸಿ.
2: ಮಾಹಿತಿಯ ಹುರಣ ವಾರದ ಕಾರ್ಯಕ್ರಮ ಪ್ರಚಲಿತ ವಿದ್ಯಮಾನ ಪ್ರತಿ ಬುಧವಾರ 9:15.
0: ಬಿಹಾರದಿಂದ ಆಸ್ಟ್ರೇಲಿಯಾಕ್ಕೆ ಮೊದಲ ಬಾರಿಗೆ 18 ಮೆಟ್ರಿಕ್ ಟನ್ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನವನ್ನು ರಫ್ತು ಮಾಡಲಾಗಿದೆ ಎಂದು ಕೇಂದ್ರ ವಾಣಿಜ್ಯ ಮತ್ತು ಕೈಗಾರಿಕಾ ಸಚಿವ ಪಿಯೂಷ್ ಗೋಯಲ್ ತಿಳಿಸಿದ್ದಾರೆ. ದರ್ಭಾಂಗದ ರೈತರಿಂದ ನೇರವಾಗಿ ಸಂಗ್ರಹಿಸಲಾದ ಈ ಸರಕು ಮಾರುಕಟ್ಟೆ ಬೆಲೆಗಿಂತ ಸುಮಾರು 18% ಹೆಚ್ಚಿನ ಲಾಭವನ್ನು ಒದಗಿಸಿದೆ. ಕೃಷಿ ಮತ್ತು ಸಂಸ್ಕರಿಸಿದ ಆಹಾರ ಉತ್ಪನ್ನಗಳ ರಫ್ತು ಅಭಿವೃದ್ಧಿ ಪ್ರಾಧಿಕಾರದ ಬೆಂಬಲದೊಂದಿಗೆ ಈ ಮೈಲಿಗಲ್ಲು ಸಾಧಿಸಲಾಗಿದೆ ಎಂದು ಸಾಮಾಜಿಕ ಜಾಲತಾಣದಲ್ಲಿ ಸಚಿವ ಪಿಯೂಷ್ ಗೋಯಲ್ ಹೇಳಿದ್ದಾರೆ. ಕೇಂದ್ರ ಗೃಹ ಮತ್ತು ಸಹಕಾರ ಸಚಿವ ಅಮಿತ್ ಶಾ ಇಂದು ಮುಂಬೈನ ಫೋರ್ಟ್ ಪ್ರದೇಶದಲ್ಲಿ ರಾಷ್ಟೀಯ ನಗರ ಸಹಕಾರಿ ಹಣಕಾಸು ಮತ್ತು ಅಭಿವೃದ್ಧಿ ನಿಗಮದ ನೂತನ ಕಚೇರಿ ಸಂಕೀರ್ಣವನ್ನು ಉದ್ಘಾಟಿಸಿದರು. ಕಾರ್ಯಾಚರಣಾ ಅಪಾಯ ನಿರ್ವಹಣೆ ಮತ್ತು ಸ್ಥಿತಿ ಸ್ಥಾಪಕತ್ವ ಕುರಿತ ಕಾಫಿ ಟೇಬಲ್ ಪುಸ್ತಕವನ್ನು ಸಚಿವ ಅಮಿತ್ ಶಾ ಬಿಡುಗಡೆ ಮಾಡಿದರು. ಈ ಸಂದರ್ಭದಲ್ಲಿ 6 ಸಹಕಾರಿ ಬ್ಯಾಂಕುಗಳ ಪ್ರತಿನಿಧಿಗಳನ್ನು ಅವರು ಸನ್ಮಾನಿಸಿದರು. ಇದೇ ವೇಳೆ ಎನ್ಯುಸಿಎಫ್ಡಿಸಿ ಮತ್ತು ರಾಷ್ಟೀಯ ವಿಧಿವಿಜ್ಞಾನ ವಿಶ್ವವಿದ್ಯಾಲಯವು ತಿಳುವಳಿಕೆ ಒಪ್ಪಂದಕ್ಕೆ ಸಹಿ ಹಾಕಿದವು. ನಗರ ಸಹಕಾರಿ ಬ್ಯಾಂಕಿಂಗ್ ವಲಯದಲ್ಲಿ ಸೈಬರ್ ಭದ್ರತೆ, ತಾಂತ್ರಿಕ ಸಾಮರ್ಥ್ಯ ಮತ್ತು ಸಾಂಸ್ಥಿಕ ಸಾಮರ್ಥ್ಯ

0: ಅನ್ನು ಬಲಪಡಿಸುವಲ್ಲಿ ಸಹಯೋಗ ಪ್ರಮುಖ ಪಾತ್ರ ವಹಿಸುತ್ತದೆ. ಜಾರ್ಖಂಡ್ನಲ್ಲಿ ನಡೆದ ಜೆಪಿಎಸ್ಸಿ ಮತ್ತು ಜೆಎಸ್ಎಸ್ಸಿ ನೇಮಕಾತಿ ಪರೀಕ್ಷೆಗಳಲ್ಲಿ ನಡೆದಿದೆ ಎನ್ನಲಾದ ಅಕ್ರಮಗಳ ಕುರಿತು ರಾಜ್ಯ ಸರ್ಕಾರ ಮತ್ತು ಪ್ರತಿಭಟನಾ ನಿರತ ವಿದ್ಯಾರ್ಥಿಗಳ ನಡುವೆ ಇಂದು ಎರಡನೇ ಸುತ್ತಿನ ಉನ್ನತ ಮಟ್ಟದ ಮಾತುಕತೆ ನಡೆಯಿತು. ಕಳೆದ ಹಲವು ದಿನಗಳಿಂದ ರಾಂಚಿಯಲ್ಲಿ ಉಪವಾಸ ಸತ್ಯಾಗ್ರಹ ನಡೆಸುತ್ತಿರುವ ವಿದ್ಯಾರ್ಥಿಗಳೊಂದಿಗೆ ಬಿಕ್ಕಟ್ಟು ಪರಿಹರಿಸಲು ರಾಜ್ಯ ಸರ್ಕಾರ ಪ್ರಯತ್ನಗಳನ್ನು ಚುರುಕುಗೊಳಿಸಿದೆ. ಸರ್ಕಾರ ರಚಿಸಿದ ವಿಶೇಷ ಸಚಿವರ ಸಮಿತಿ ಮತ್ತು ವಿದ್ಯಾರ್ಥಿ ಸಂಘಟನೆಗಳ ಪ್ರತಿನಿಧಿಗಳ ನಡುವಿನ ಎರಡನೇ ಸುತ್ತಿನ ಮಾತುಕತೆ ಇಂದು ನಡೆಯಿತು. ಹೆಚ್ಚಿನ ಪಾರದರ್ಶಕತೆ ಖಚಿತಪಡಿಸಿಕೊಳ್ಳಲು ಸರ್ಕಾರ ಅಧಿಕೃತ ಪ್ರತಿಕ್ರಿಯೆ ಇಮೇಲ್ ಐಡಿಯನ್ನು ಸಹ ಬಿಡುಗಡೆ ಮಾಡಿದೆ. ಅದರ ಮೂಲಕ ವಿದ್ಯಾರ್ಥಿಗಳು ಮತ್ತು ಎಲ್ಲ ಪಾಲುದಾರರು ತಮ್ಮ ಸಲಹೆಗಳನ್ನು ಸಲ್ಲಿಸಬಹುದು. ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ನೇತೃತ್ವದಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳುವ ಮೊದಲು ಸರ್ಕಾರ ಈ ಸಲಹೆಗಳನ್ನು ಪರಿಗಣಿಸಲಿದೆ. ಏತನ್ಮಧ್ಯೆ ಪರೀಕ್ಷೆಯಲ್ಲಿನ ಅಕ್ರಮಗಳ ತನಿಖೆ ನಡೆಸುತ್ತಿರುವ ಸಿಐಡಿ ಕೂಡ ತನ್ನ ಕ್ರಮವನ್ನು ತೀವ್ರಗೊಳಿಸಿದ್ದು ಆಯೋಗದ ಮೂವರು ಹಾಲಿ ಸದಸ್ಯರನ್ನು ವಿಚಾರಣೆಗೆ ಕರೆದಿದೆ. ಮತ್ತೊಂದೆಡೆ ಕಪ್ಪುಪಟ್ಟಿಗೆ ಸೇರಿಸಲಾದ ಕಂಪನಿಯ ಮೂಲಕ ಪರೀಕ್ಷೆಯನ್ನು ನಡೆಸುವ ನಿರ್ಧಾರಕ್ಕೆ ಸಂಬಂಧಿಸಿದಂತೆ ಮುಖ್ಯಮಂತ್ರಿ ಹೇಮಂತ್ ಸೊರೇನ್ ರಾಜೀನಾಮೆ ನೀಡಬೇಕೆಂದು ಕೇಂದ್ರ ಸಚಿವೆ ಅನ್ನಪೂರ್ಣಾದೇವಿ ಒತ್ತಾಯಿಸಿದ್ದಾರೆ. ಭಾರತವು ವಿಶ್ವದ ಪ್ರಮುಖ ಸಮುದ್ರಯಾನ ರಾಷ್ಟ್ರಗಳಲ್ಲಿ ಒಂದಾಗಿ ಹೊರಹೊಮ್ಮಿದೆ ಎಂದು ಕೇಂದ್ರ ಬಂದರು ಹಡಗು ಸಾಗಣೆ ಮತ್ತು ಜಲಮಾರ್ಗಗಳ ಸಚಿವ ಸರ್ಬಾನಂದ ಸೋನಾವಾಲ್ ಹೇಳಿದ್ದಾರೆ. ಮುಂಬೈನಲ್ಲಿ ನಾವಿಕರ ಭದ್ರತೆ, ಸುರಕ್ಷತೆ ಮತ್ತು ಕಲ್ಯಾಣ ಕುರಿತ ರಾಷ್ಟ್ರೀಯ ಪಾಲುದಾರರ ಸಂವಾದದಲ್ಲಿ ಅವರು ಮಾತನಾಡಿದರು. ಈ ಸಂದರ್ಭದಲ್ಲಿ ಸಚಿವರು ಸಮಗ್ರ ಡಿಜಿಟಲ್ ಕಡಲ ಆಡಳಿತ ವೇದಿಕೆ ಈ ಸಮುದ್ರ ಅನ್ನು ಉದ್ಘಾಟಿಸಿದರು. ಈ ವೇದಿಕೆಯು ನಾವಿಕರು, ಹಡಗು ಸಾಗಣೆ ಕಂಪನಿಗಳು, ಬಂದರುಗಳು, ಸೇವಾ ಪೂರೈಕೆದಾರರು ಹಾಗೂ ಇತರೆ ಕಡಲ ಪಾಲುದಾರರಿಗೆ ತಡೆರಹಿತ, ಪಾರದರ್ಶಕ ಮತ್ತು ನಾಗರಿಕ ಕೇಂದ್ರಿತ ಸೇವೆಗಳನ್ನು ಒದಗಿಸುವ ಗುರಿ ಹೊಂದಿದೆ. ಏಷ್ಯನ್ ಏರೋಬಿಕ್ಸ್ ಜಿಮ್ನಾಸ್ಟಿಕ್ ಚಾಂಪಿಯನ್ಶಿಪ್ನ ಮಹಿಳೆಯರ ಹಿರಿಯ ವಿಭಾಗದಲ್ಲಿ ಭಾರತದ ಅರಿಹ ಪಂಗಂಬಂ ಚಿನ್ನದ ಪದಕ ವಿಜೇತರಾಗಿದ್ದಾರೆ. ಯೆಮೆನ್ನಲ್ಲಿ ಮಾರಿಬ್ ಮತ್ತು ಹದ್ರಾಮೌಟ್ ಪ್ರಾಂತ್ಯಗಳಲ್ಲಿ ಬಂಡುಕೋರರು ಇತ್ತೀಚೆಗೆ ನಡೆಸಿದ ದಾಳಿಗಳಿಗೆ ಪ್ರತಿಕ್ರಿಯೆಯಾಗಿ ಯೆಮನ್ ಸಶಸ್ತ್ರ ಪಡೆಗಳು ಹೌತಿ ಬಂಡುಕೋರರ ನೆಲೆಗಳ ಮೇಲೆ ಮಿಲಿಟರಿ ಕಾರ್ಯಾಚರಣೆಗಳನ್ನು ಪ್ರಾರಂಭಿಸಿವೆ. ಇದಕ್ಕೂ ಮೊದಲು ಯೆಮೆನ್ ಪಡೆಗಳ ಮೇಲೆ ಹೌತಿ ಬಂಡುಕೋರರು ನಡೆಸಿದ ಕ್ಷಿಪಣಿ ಮತ್ತು ಡ್ರೋನ್ ದಾಳಿಯಲ್ಲಿ ಒಬ್ಬ ಅಧಿಕಾರಿ ಸೇರಿದಂತೆ 18 ಭದ್ರತಾ ಸಿಬ್ಬಂದಿ ಸಾವನ್ನಪ್ಪಿದ್ದಾರೆ. ಹಲವಾರು ಜನರು ಗಾಯಗೊಂಡರು. ದಕ್ಷಿಣ ಕೊರಿಯಾದ ಅಸಾನ್ನಲ್ಲಿ ನಡೆಯುತ್ತಿರುವ ಕೊರಿಯಾ ಮಾಸ್ಟರ್ಸ್ 2026 ಬ್ಯಾಡ್ಮಿಂಟನ್ ಪಂದ್ಯಾವಳಿಯಲ್ಲಿ ಭಾರತದ ಅಶ್ಮಿತಾ ಚಲಿಹಾ ಮಹಿಳಾ ಸಿಂಗಲ್ಸ್ ವಿಭಾಗದ ಫೈನಲ್ ಪ್ರವೇಶಿಸಿದ್ದಾರೆ. ಇಂದು ನಡೆದ ಸೆಮಿಫೈನಲ್ ಪಂದ್ಯದಲ್ಲಿ ಅಶ್ಮಿತಾ ಭಾರತದವರೇ ಆದ ರಕ್ಷಿತಾ ರಾಮರಾಜ್ ವಿರುದ್ಧ 21-13, 16-21, 21-13 ಸೆಟ್ಗಳ ಅಂತರದಲ್ಲಿ ಗೆಲುವು ದಾಖಲಿಸಿ ಅಂತಿಮ ಹಂತ ತಲುಪಿದ್ದಾರೆ. ಈಗ ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ರಾಷ್ಟ್ರೀಯ ಹಿತಾಸಕ್ತಿ ಆಧಾರದಲ್ಲಿ ನಿರ್ಧಾರಗಳನ್ನು ಕೈಗೊಳ್ಳುವಂತೆ ವಿದ್ಯಾರ್ಥಿಗಳಿಗೆ ಪ್ರಧಾನಿ ನರೇಂದ್ರ ಮೋದಿ ಸಲಹೆ. ದೇಶದ ಪಳೆಯುಳಿಕೆಯೇತರ ಇಂಧನ ಆಧಾರಿತ ವಿದ್ಯುತ್ನ ಸ್ಥಾಪಿತ ಸಾಮರ್ಥ್ಯ 300 ಗಿಗಾವ್ಯಾಟ್ಗಳಿಗೆ ಏರಿಕೆ, ಕೇಂದ್ರ ಸಚಿವ ಪ್ರಹ್ಲಾದ್ ಜೋಶಿ. ಬ್ರಿಕ್ಸ್ ಸಂಸ್ಕೃತಿ ಸಚಿವರ ಸಭೆಯಲ್ಲಿ ಭೋಪಾಲ್ ಘೋಷಣೆ ಅಂಗೀಕಾರ. ಹಾಗೂ ಮೊದಲ ಬಾರಿಗೆ ಜಿಐ ಟ್ಯಾಗ್ ಹೊಂದಿರುವ ಮಿಥಿಲಾ ಮಖಾನ ಬಿಹಾರದಿಂದ ಆಸ್ಟ್ರೇಲಿಯಾಗೆ ರಫ್ತು. ಇಲ್ಲಿಗೆ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ನಮ್ಮ ಮುಂದಿನ ವಾರ್ತಾ ಪ್ರಸಾರ ನಾಳೆ ಬೆಳಿಗ್ಗೆ 7:05.
1: ಆಕಾಶವಾಣಿ ಸಮಾಚಾರ ದರ್ಶನ ಮುಖ್ಯಾಂಶಗಳು. ವಿಕಸಿತ ಭಾರತ್ ಜಿ ರಾಮ್ಜಿ ಅಡಿ ಗರಿಷ್ಠ ಉದ್ಯೋಗ ಒದಗಿಸುವಂತೆ ಅಧಿಕಾರಿಗಳಿಗೆ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ. ಕೃತಕ ಬುದ್ಧಿಮತ್ತೆಯ ಮೂಲಕ ಇ ಆಡಳಿತವನ್ನು ಎಐ ಆಡಳಿತಕ್ಕೆ ಉನ್ನತೀಕರಿಸಲು ರಾಜ್ಯ ಸರ್ಕಾರ ಚಿಂತನೆ. ರಾಜ್ಯದಲ್ಲಿ ಪತ್ತೆಯಾಗದ 16,30,000 ಮತದಾರರು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ಮಾಹಿತಿ. ವಿಧಾನಸೌಧದಲ್ಲಿ ಇದೇ ಮೊದಲ ಬಾರಿಗೆ ಸಾರ್ವಜನಿಕರ ಸ್ವಾತಂತ್ರ್ಯೋತ್ಸವ ಆಚರಿಸಲು ನಿರ್ಧಾರ. ಫ್ರೀಡಂ ಹಬ್ಬ ಘೋಷಿಸಿದ ಸಚಿವ ಕೃಷ್ಣ ಬೈರೇಗೌಡ. ವಿಕಸಿತ ಭಾರತ ಜಿರಾಮ್ಜಿ ಯೋಜನೆಯಡಿ ಪ್ರಾಮಾಣಿಕ ಕಾರ್ಯಾಚರಣೆ ಕಾರ್ಯವಿಧಾನಗಳು ಮತ್ತು ಅನುಷ್ಠಾನ ಮಾರ್ಗಸೂಚಿಗಳನ್ನು ಹೊರಡಿಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದಾರೆ. ಈ ಸಂಬಂಧ ಇಲಾಖೆಯ ಕಾರ್ಯದರ್ಶಿಗೆ ಲಿಖಿತ ಸೂಚನೆ ನೀಡಿರುವ ಅವರು, ಮಳೆ ಕೊರತೆಯ ಪ್ರಸಕ್ತ ಸನ್ನಿವೇಶದಲ್ಲಿ ಎಲ್ಲಾ ಅರ್ಹ ಗ್ರಾಮೀಣರಿಗೆ ಉದ್ಯೋಗ ಖಾತರಿಪಡಿಸುವ ಜೊತೆಗೆ ನಿತ್ಯ 500,000 ಮಾನವ ದಿನ ಸೃಜನೆಗಾಗಿ ಗರಿಷ್ಠ ಉದ್ಯೋಗ ನೀಡುವಂತೆ ತಿಳಿಸಿದ್ದಾರೆ. ವಿಬಿಜಿ ರಾಮ್ಜಿ ಅಡಿಯಲ್ಲಿ ಅನುಮೋದಿಸಲಾಗಿರುವ 318 ಕಾಮಗಾರಿಗಳ ವಿವರ, ಮಾದರಿ, ವಿನ್ಯಾಸ, ದರಪಟ್ಟಿ, ಪ್ರಮಾಣಿತ ಮಾನದಂಡ, ತಾಂತ್ರಿಕ ಟಿಪ್ಪಣಿ ಇತ್ಯಾದಿ ಮಾರ್ಗಸೂಚಿಯನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸುವಂತೆ ಸೂಚನೆ ನೀಡಿದ್ದಾರೆ. ರಾಜ್ಯ ಸರ್ಕಾರ ಶೀಘ್ರವೇ ಬೆಂಗಳೂರಿನಲ್ಲಿ ಕೃತಕ ಬುದ್ದಿಮತ್ತೆ ವಿಶ್ವವಿದ್ಯಾಲಯ ಸ್ಥಾಪಿಸುವ ಮಹತ್ವಪೂರ್ಣ ಹೆಜ್ಜೆ ಇಡಲಿದೆ ಎಂದು ಗೃಹ ಮತ್ತು ಐಟಿಬಿಟಿ ಸಚಿವ ಪ್ರಿಯಾಂಕ್ ಖರ್ಗೆ ತಿಳಿಸಿದ್ದಾರೆ. ಡಾ ಮನಮೋಹನ್ ಸಿಂಗ್ ಬೆಂಗಳೂರು ನಗರ ವಿಶ್ವವಿದ್ಯಾಲಯ ಹಾಗೂ ಓಲ್ಟರ್ ಹ್ಯಾಂಪ್ಟನ್ ವಿಶ್ವವಿದ್ಯಾಲಯದ ಸಹಯೋಗದಲ್ಲಿ ನಡೆದ ಸುಸ್ಥಿರ ಅಭಿವೃದ್ಧಿ ಗುರಿಗಳನ್ನು ಮುನ್ನಡೆಸಲು ಕೃತಕ ಬುದ್ದಿಮತ್ತೆಯ ಬಳಕೆ ಎಂಬ ಅಂತಾರಾಷ್ಟೀಯ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ನಿಪುಣ ಕರ್ನಾಟಕ ಯೋಜನೆಯ ಮೂಲಕ ವಿದ್ಯಾರ್ಥಿಗಳಿಗೆ ಮತ್ತು ಯುವ ಜನರಿಗೆ ಉತ್ತಮ ಭವಿಷ್ಯ ರೂಪಿಸುವ ನಿಟ್ಟಿನಲ್ಲಿ 300 ಕೋಟಿ ರೂಪಾಯಿಗಳನ್ನು ಸರ್ಕಾರ ಮೀಸಲಿಟ್ಟಿದೆ ಎಂದು ಹೇಳಿದ್ದಾರೆ. ಕೃಷಿ, ಗ್ರಾಮೀಣಾಭಿವೃದ್ಧಿ, ಆರೋಗ್ಯ ಮುಂತಾದ ಕ್ಷೇತ್ರಗಳಲ್ಲಿ ಕೃತಕ ಬುದ್ದಿಮತ್ತೆಯನ್ನು ಪರಿಣಾಮಕಾರಿಯಾಗಿ ಬಳಸಿಕೊಳ್ಳುವ ಮೂಲಕ ರಾಜ್ಯ ಸರ್ಕಾರ ಇ ಆಡಳಿತವನ್ನು ಎಐ ಆಡಳಿತ ಹಂತಕ್ಕೆ ಉನ್ನತೀಕರಿಸಲು ಪ್ರಯತ್ನಿಸುತ್ತಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದಲ್ಲಿ ಮತದಾರರ ಪಟ್ಟಿ ಪರಿಷ್ಕರಣೆ ಇದೇ 8ರವರೆಗೂ ನಡೆಯಲಿದ್ದು, ಈಗಾಗಲೇ 5,54,32,314 ಗಣತಿ ನಮೂನೆಗಳನ್ನು ನೀಡಲಾಗಿದೆ ಎಂದು ರಾಜ್ಯ ಮುಖ್ಯ ಚುನಾವಣಾ ಆಯುಕ್ತ ಅನ್ಬುಕುಮಾರ್ ತಿಳಿಸಿದ್ದಾರೆ. ಬೆಂಗಳೂರಿನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, 4,43,04,632 ಅರ್ಜಿಗಳು ಡಿಜಿಟಲೀಕರಣಗೊಂಡಿದೆ ಎಂದು ಮಾಹಿತಿ ನೀಡಿದ್ದಾರೆ. ರಾಜ್ಯದಲ್ಲಿ ಸುಮಾರು 16,30,012 ಮತದಾರರು ಪತ್ತೆಯಾಗಿಲ್ಲ ಎಂದು ತಿಳಿಸಿದ್ದಾರೆ. ಬೆಂಗಳೂರು ನಗರ ಜಿಲ್ಲೆಯಲ್ಲಿ 45%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ. ಬೆಂಗಳೂರು ಉತ್ತರದಲ್ಲಿ 47%, ಬೆಂಗಳೂರು ಕೇಂದ್ರದಲ್ಲಿ 48%, ಮತ್ತು ಬೆಂಗಳೂರು ದಕ್ಷಿಣದಲ್ಲಿ 51%ರಷ್ಟು ಮತದಾರರು ನಾಪತ್ತೆಯಾಗಿದ್ದಾರೆ ಎಂದು ಹೇಳಿದ್ದಾರೆ. ಹಾವೇರಿ, ಚಾಮರಾಜನಗರ, ಹಾಸನ, ಕೊಡಗು ಸೇರಿದಂತೆ ಕೆಲವು ಜಿಲ್ಲೆಗಳಲ್ಲಿ 100%ರಷ್ಟು ಗಣತಿ ನಮೂನೆಗಳನ್ನು ಹಂಚಿಕೆ ಮಾಡಲಾಗಿದೆ ಎಂದು ಸ್ಪಷ್ಟಪಡಿಸಿದ್ದಾರೆ. ಈ ಬಾರಿಯ ಸ್ವಾತಂತ್ರ್ಯ ದಿನಾಚರಣೆಯನ್ನು ಸಂಭ್ರಮದ ಹಬ್ಬವನ್ನಾಗಿ ರೂಪಿಸಲು ರಾಜ್ಯ ಸರ್ಕಾರ ನಿರ್ಧರಿಸಿದೆ. ಬೆಂಗಳೂರಿನಲ್ಲಿ ಫ್ರೀಡಂ ಹಬ್ಬವನ್ನು ಆಚರಣೆ ಮಾಡಲಾಗುತ್ತಿದೆ ಎಂದು ಜಿಬಿಎ ನಗರಾಭಿವೃದ್ಧಿ ಸಚಿವ ಕೃಷ್ಣ ಬೈರೇಗೌಡ ಘೋಷಣೆ ಮಾಡಿದ್ದಾರೆ. ಆಗಸ್ಟ್ 15ರಂದು ವಿಧಾನಸೌಧದ ಮುಂಭಾಗದಲ್ಲಿ ಬೆಳಗ್ಗೆಯಿಂದ ರಾತ್ರಿ 10 ಗಂಟೆಯವರೆಗೆ ಸಾಂಸ್ಕೃತಿಕ, ಐತಿಹಾಸಿಕ ಮತ್ತು ಮನರಂಜನಾ ಕಾರ್ಯಕ್ರಮಗಳು ಜರುಗಲಿವೆ. ಈ ಹಬ್ಬವು ವಿವಿಧ ರಾಜ್ಯಗಳನ್ನು ಪ್ರತಿನಿಧಿಸುವ ಸಮುದಾಯಗಳ ಭವ್ಯ ಪರೇಡ್, ಸಾಂಪ್ರದಾಯಿಕ ಉಡುಪುಗಳು, ಜಾನಪದ ಕಲೆ, ಸಂಗೀತ, ನೃತ್ಯ, ಕರಕುಶಲ ವಸ್ತು ಮತ್ತು ಸಾಂಸ್ಕೃತಿಕ ಪ್ರದರ್ಶನಗಳ ಮೂಲಕ ರಾಜ್ಯದ ಶ್ರೀಮಂತ ಪರಂಪರೆ ಮತ್ತು ಭಾರತದ ಸಾಂಸ್ಕೃತಿಕ ವೈವಿಧ್ಯತೆಯನ್ನು ಸಂಭ್ರಮಿಸಲಿದೆ. ಬೆಂಗಳೂರಿನಲ್ಲಿ ನೆಲೆಸಿರುವ ಎಲ್ಲಾ ರಾಜ್ಯದ ಜನರು ಈ ಹಬ್ಬದಲ್ಲಿ ಪಾಲ್ಗೊಳ್ಳಲಿದ್ದಾರೆ ಎಂದು ಸಚಿವರು ಮಾಹಿತಿ ನೀಡಿದ್ದಾರೆ. 80ನೇ ಸ್ವಾತಂತ್ರ್ಯ ದಿನಾಚರಣೆಯ ಸ್ಮರಣಾರ್ಥ ಭಾರತೀಯ ವಾಯುಪಡೆಯ No.1 ಬ್ಯಾಂಡ್ ತಂಡ ನಾಳೆ ವಿಧಾನಸೌಧದಲ್ಲಿ ಪ್ರದರ್ಶನ ನೀಡಲಿದೆ. ಸಂಜೆ 6 ಗಂಟೆಗೆ ಆರಂಭವಾಗುವ ಈ ಪ್ರದರ್ಶನವು ಸ್ವಾತಂತ್ರ್ಯದ ಚೈತನ್ಯಕ್ಕೆ ಗೌರವ ಮತ್ತು ಭಾರತದ ರಕ್ಷಣಾ ಪಡೆಗಳ ನಿರಂತರ ಪರಂಪರೆಯ ಆಚರಣೆಯಾಗಿರಲಿದೆ. ಸಾರ್ವಜನಿಕರಿಗೆ ಮುಕ್ತವಾಗಿರುವ ಈ ಕಾರ್ಯಕ್ರಮದಲ್ಲಿ ಭಾರತೀಯ ವಾಯುಪಡೆಯ ಹಿರಿಯ ಅಧಿಕಾರಿಗಳು, ಗಣ್ಯರು ಭಾಗಿಯಾಗಲಿದ್ದಾರೆ. ರಕ್ಷಣಾ ಪಡೆಗಳು ಮತ್ತು ನಾಗರಿಕರ ಬಾಂಧವ್ಯಕ್ಕೆ ಈ ಕಾರ್ಯಕ್ರಮ ಸಾಕ್ಷಿಯಾಗಲಿದೆ. ಕೇಂದ್ರ ಪರಿಸರ, ಅರಣ್ಯ ಮತ್ತು ಹವಾಮಾನ ಬದಲಾವಣೆ ರಾಜ್ಯ ಸಚಿವ ಕೀರ್ತಿವರ್ಧನ್ ಸಿಂಗ್ ನೇತೃತ್ವದಲ್ಲಿ ನವದೆಹಲಿಯಲ್ಲಿ ಸಂಸದೀಯ ಸಲಹಾ ಸಮಿತಿ ಸಭೆ ನಡೆಯಿತು. ತಂತ್ರಜ್ಞಾನ, ಸಮುದಾಯದ ಭಾಗವಹಿಸುವಿಕೆ ಮತ್ತು ಸಂಘಟಿತ ರಾಷ್ಟೀಯ ಕಾರ್ಯಕ್ರಮಗಳ ಮೂಲಕ ಮಾನವ ವನ್ಯಜೀವಿ ಸಂಘರ್ಷ ತಗ್ಗಿಸುವಿಕೆಯನ್ನು ಬಲಪಡಿಸುವ ಕುರಿತು ಸಭೆಯಲ್ಲಿ ಚರ್ಚೆ ನಡೆಯಿತು. ರಾಜ್ಯದಿಂದ ಭಾಗವಹಿಸಿದಂತಹ ಅಧಿಕಾರಿಗಳು ಕೃತಕ ಬುದ್ದಿಮತ್ತೆ, ಸಶಕ್ತ ಕಣ್ಗಾವಲು, ಕಮಾಂಡ್ ಸೆಂಟರ್ಗಳು, ಎಂಜಿನಿಯರ್ ಹಸ್ತಕ್ಷೇಪಗಳು, ತ್ವರಿತ ಸ್ಪಂದನಾ ಪಡೆಗಳು, ಸಮುದಾಯ ಸ್ವಯಂ ಸೇವಕ ಜಾಲಗಳು ಮತ್ತು ಇ ಪರಿಹಾರ, ಡಿಜಿಟಲ್ ಪರಿಹಾರ ವ್ಯವಸ್ಥೆಗಳನ್ನು ಆಧರಿಸಿದ ಸಮಗ್ರ 6 ಸ್ತಂಭಗಳ ಮಾದರಿಯನ್ನು ಪ್ರಸ್ತುತಪಡಿಸಿದ್ದಾರೆ. ಕರ್ನಾಟಕದ ತಂತ್ರಜ್ಞಾನ ಆಧಾರಿತ ವಿಧಾನಗಳನ್ನು ಸಮಿತಿ ಶ್ಲಾಘಿಸಿದೆ. ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮತ್ತು ಅಮೃತಸರ ಮಾರ್ಗವಾಗಿ ರಾಜ್ಯದಿಂದ ಜಮ್ಮು ಮತ್ತು ಕಾಶ್ಮೀರದ ವೈಷ್ಣೋದೇವಿ ಕತ್ರಾಗೆ ಎಕ್ಸ್ಪ್ರೆಸ್ ರೈಲು ಸೇವೆ ಆರಂಭಿಸಬೇಕು ಎಂದು ದಾವಣಗೆರೆ ಸಂಸದೆ ಡಾ ಪ್ರಭಾ ಮಲ್ಲಿಕಾರ್ಜುನ್ ಕೇಂದ್ರ ರೈಲ್ವೆ ಸಚಿವ ಅಶ್ವಿನಿ ವೈಷ್ಣವ್ ಅವರಿಗೆ ಮನವಿ ಮಾಡಿದ್ದಾರೆ. ನವದೆಹಲಿಯಲ್ಲಿ ಸಚಿವರನ್ನು ಭೇಟಿ ಮಾಡಿದ ಸಂಸದರು ರಾಜ್ಯದಿಂದ ಉತ್ತರ ಭಾರತ ಹಾಗೂ ಪ್ರವಾಸಿ ತಾಣಗಳಿಗೆ ತೆರಳುವ ಯಾತ್ರಾರ್ಥಿಗಳ ಸಂಖ್ಯೆ ಹೆಚ್ಚಿದ್ದು ಬೆಂಗಳೂರು ಹುಬ್ಬಳ್ಳಿ ಮೀರಜ್ ಮಾರ್ಗದಲ್ಲಿ ಹೊಸ ರೈಲು ಆರಂಭಿಸಿದರೆ ಮಧ್ಯ ಮತ್ತು ಉತ್ತರ ಕರ್ನಾಟಕದ ಪ್ರಯಾಣಿಕರಿಗೆ ಅನುಕೂಲವಾಗಲಿದೆ ಎಂದು ತಿಳಿಸಿದ್ದಾರೆ. ಯಶವಂತಪುರ ಶ್ರೀಶೈಲ ರೈಲು ಸೇವೆಯನ್ನು ದಾವಣಗೆರೆ ಮತ್ತು ತುಮಕೂರು ಜಿಲ್ಲೆಗಳ ಮೂಲಕ ವಿಸ್ತರಿಸಬೇಕು. ಮಾಯಕೊಂಡ ನಿಲ್ದಾಣದಲ್ಲಿ ಸಿದ್ಧಗಂಗಾ ಸೂಪರ್ಫಾಸ್ಟ್ ಮತ್ತು ವಿಶ್ವ ಮಾನವ ಎಕ್ಸ್ಪ್ರೆಸ್ ರೈಲುಗಳಿಗೆ ನಿಲುಗಡೆ

ಸೇರ್ಪಡೆ ಕಲ್ಪಿಸಬೇಕು. ಹರಿಹರ ಚಿತ್ರದುರ್ಗ ಪ್ರಯಾಣಿಕ ರೈಲು ಸೇವೆಯನ್ನು ಶೀಘ್ರವೇ ಪುನರಾರಂಭಿಸಬೇಕು ಎನ್ನುವುದೂ ಸೇರಿದಂತೆ ದಾವಣಗೆರೆ ಲೋಕಸಭಾ ಕ್ಷೇತ್ರ ವ್ಯಾಪ್ತಿಯ ಬಹುದಿನಗಳ ರೈಲ್ವೆ ಯೋಜನೆಯ ಬೇಡಿಕೆಗಳನ್ನು ಈಡೇರಿಸಬೇಕೆಂದು ಮನವಿ ಮಾಡಿದ್ದಾರೆ. ದ್ವಿಪಥ ಕಾಮಗಾರಿಯ ಕಾರಣದಿಂದಾಗಿ ಭಾಗಶಃ ರದ್ದಾಗಿದ್ದಂಥ ಲೋಂಡಾ ಕ್ಯಾಸಲ್ ರಾಕ್ ನಡುವಿನ ರೈಲು ಸೇವೆಯನ್ನು ಪುನರಾರಂಭಿಸಲು ನೈರುತ್ಯ ರೈಲ್ವೆ ವಿಭಾಗ ಅಧಿಕೃತ ಆದೇಶ ಹೊರಡಿಸಿದೆ. ಕ್ಯಾಸಲ್ ರಾಕ್ ಮತ್ತು ಜೋಯ್ಡಾ ಸುತ್ತಮುತ್ತಲಿನ ಭಾಗದ ಸಾರ್ವಜನಿಕರು ಮತ್ತು ಪ್ರಯಾಣಿಕರು ಎದುರಿಸುತ್ತಿದ್ದಂತಹ ತೀವ್ರ ತೊಂದರೆ ಮನಗಂಡು ರೈಲು ಸಂಚಾರವನ್ನು ಪುನರಾರಂಭಿಸುವಂತೆ ಕೇಂದ್ರ ರೈಲ್ವೆ ರಾಜ್ಯ ಸಚಿವ ವಿ ಸೋಮಣ್ಣ ಅವರಿಗೆ ಉತ್ತರ ಕನ್ನಡ ಸಂಸದ ವಿಶ್ವೇಶ್ವರ ಹೆಗಡೆ ಕಾಗೇರಿ ಅವರು ಮನವಿ ಮಾಡಿದ್ದರು. ಸಾರ್ವಜನಿಕ ಹಿತದೃಷ್ಟಿಯಿಂದ ಈ ಮನವಿಯನ್ನು ಪುರಸ್ಕರಿಸಿರುವಂತಹ ರೈಲ್ವೆ ಸಚಿವಾಲಯವು ರೈಲು ಸಂಚಾರಕ್ಕೆ ಅನುಮೋದನೆಯನ್ನು ನೀಡಿದೆ. ದೇಶಾದ್ಯಂತ ರಸ್ತೆಗಳಿರುವ ಪ್ರತಿಯೊಂದು ಕಡೆಯೂ ಪಾದಚಾರಿಗಳಿಗೆ ಪ್ರತ್ಯೇಕ ಮತ್ತು ಅತಿಕ್ರಮಣ ಮುಕ್ತ ಸ್ಥಳವನ್ನು ಖಚಿತಪಡಿಸುವಂತೆ ಸುಪ್ರೀಂಕೋರ್ಟ್ ಕೇಂದ್ರ ಸರ್ಕಾರಕ್ಕೆ ನಿರ್ದೇಶನ ನೀಡಿದೆ. ನ್ಯಾಯಮೂರ್ತಿಗಳಾದಂತಹ ಪಿಎಸ್ ನರಸಿಂಹ ಮತ್ತು ಅಲೋಕ್ ಆರಾಧೆ ಅವರಿದ್ದ ಪೀಠ ಈ ಆದೇಶ ನೀಡಿದ್ದು, ಪಾದಚಾರಿಗಳು ಯಾವುದೇ ಮೋಟಾರು ವಾಹನಗಳ ಬೆದರಿಕೆಯಲ್ಲದೆ ಮುಕ್ತವಾಗಿ ಸಂಚರಿಸುವ ವಾತಾವರಣ ನಿರ್ಮಿಸುವುದು ಸರ್ಕಾರದ ಜವಾಬ್ದಾರಿ ಎಂದು ತಿಳಿಸಿದೆ. ಕೇಂದ್ರ ಸರ್ಕಾರದ ಪರ ಹಾಜರಿದ್ದ ಹೆಚ್ಚುವರಿ ಸಾಲಿಸಿಟರ್ ಜನರಲ್ ಕೆಎಂ ನಟರಾಜ್ ಅವರಿಗೆ ಪಾದಚಾರಿ ಮಾರ್ಗ ರಚಿಸಲು ಭಾರಿ ಹೂಡಿಕೆ ಅಥವಾ ಕಾಂಕ್ರೀಟ್ ನಿರ್ಮಾಣಗಳೇ ಬೇಕಿಲ್ಲ ಎಂದು ನ್ಯಾಯಾಲಯ ಹೇಳಿದೆ. ಕನಿಷ್ಠ ಪಕ್ಷ ಹಗ್ಗಗಳು ಅಥವಾ ಬಣ್ಣದ ಲೈನ್ಗಳನ್ನು ಬಳಸಿ ರಸ್ತೆಯ ಪಕ್ಕದಲ್ಲಿ ಪಾದಚಾರಿ ಜಾಗವನ್ನು ಸ್ಪಷ್ಟವಾಗಿ ಪ್ರತ್ಯೇಕಿಸಿ ಎಂದು ಸಲಹೆ ನೀಡಿದೆ. ಸುಪ್ರೀಂಕೋರ್ಟ್ನ ಈ ಆದೇಶವು ಬೆಂಗಳೂರಿನಲ್ಲಿ ಪಾದಚಾರಿ ಮಾರ್ಗಗಳ ಅತಿಕ್ರಮಣ ತೆರವುಗೊಳಿಸುತ್ತಿರುವ ಜಿಬಿಎಗೆ ಕಾನೂನು ಶಕ್ತಿ ನೀಡಿದೆ. ಬೆಂಗಳೂರು ಪೇಟೆ ಪ್ರದೇಶದಲ್ಲಿ ನಿರ್ಮಿಸಲಾಗಿರುವ ವೈಟ್ ಟಾಪಿಂಗ್ ರಸ್ತೆಯಲ್ಲಿ ಮೊದಲ ಬಾರಿಗೆ ಫೈರ್ ಹೈಡ್ರೆಂಟ್ ಅಗ್ನಿಶಾಮಕ ಜಲ ಸಂಚಯನ ವ್ಯವಸ್ಥೆಯನ್ನು ಅಳವಡಿಸಲಾಗಿದೆ. ಇದರಿಂದ ಅಗ್ನಿ ಅವಘಡ ಸಂಭವಿಸಿದ ಸಂದರ್ಭದಲ್ಲಿ ತ್ವರಿತವಾಗಿ ಬೆಂಕಿ ನಂದಿಸುವ ಕಾರ್ಯ ಕೈಗೊಳ್ಳಲು ಸಾಧ್ಯವಾಗಲಿದೆ ಎಂದು ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಸಚಿವ ಕೃಷ್ಣ ಬೈರೇಗೌಡ ತಿಳಿಸಿದ್ದಾರೆ. ಕೇಂದ್ರ ನಗರ ಪಾಲಿಕೆ ವ್ಯಾಪ್ತಿಯಲ್ಲಿ ವೈಟ್ ಟಾಪಿಂಗ್ ರಸ್ತೆ ಉದ್ಘಾಟಿಸಿ ಮಾತನಾಡಿದ ಅವರು, ಭವಿಷ್ಯದಲ್ಲಿ ಪದೇ ಪದೇ ರಸ್ತೆ ಅಗೆಯುವ ಪರಿಸ್ಥಿತಿ ತಪ್ಪಿಸುವ ಉದ್ದೇಶದಿಂದ ಬಿಡಬ್ಲ್ಯೂಎಸ್ಎಸ್ಬಿಯ ನೀರು ಸರಬರಾಜು ಹಾಗೂ ಒಳಚರಂಡಿ ಮಾರ್ಗಗಳ ವ್ಯವಸ್ಥೆ, ಸಮಗ್ರ ಪಾದಚಾರಿ ಮಾರ್ಗ ನಿರ್ಮಾಣ ಮತ್ತು ಯುಟಿಲಿಟಿ ಡಕ್ಟ್ ಜಾಲವನ್ನು ಏಕಕಾಲದಲ್ಲಿ ಅಳವಡಿಸಿ ರಸ್ತೆ ಅಭಿವೃದ್ಧಿಪಡಿಸಲಾಗಿದೆ ಎಂದು ಹೇಳಿದ್ದಾರೆ. ಇದೇ 15ರಂದು ಫೀಲ್ಡ್ ಮಾರ್ಷಲ್ ಮಾಣಿಕ್ ಷಾ ಪರೇಡ್ ಮೈದಾನದಲ್ಲಿ ನಡೆಯಲಿರುವ ರಾಜ್ಯ ಮಟ್ಟದ ಸ್ವಾತಂತ್ರ್ಯ ದಿನಾಚರಣೆ ಕಾರ್ಯಕ್ರಮಕ್ಕೆ ಇ ಪಾಸ್ ವ್ಯವಸ್ಥೆ ಕಲ್ಪಿಸಲಾಗಿದೆ. ಸದರಿ ಕಾರ್ಯಕ್ರಮ ವೀಕ್ಷಿಸಲು ಆಸಕ್ತಿ ಹೊಂದಿರುವ ಸಾರ್ವಜನಿಕರು ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಇ ಪಾಸ್ ಇದೇ 13ರೊಳಗೆ ಪಡೆಯಬಹುದಾಗಿದೆ ಎಂದು ಬೆಂಗಳೂರು ನಗರ ಜಿಲ್ಲಾಧಿಕಾರಿಗಳ ಕಚೇರಿಯ ಪ್ರಕಟಣೆ ತಿಳಿಸಿದೆ. ಕಾರ್ಯಕ್ರಮದ ಸಮಯದಲ್ಲಿ ಇ ಪಾಸ್ನ ಮುದ್ರಿತ ಪ್ರತಿ ಇಲ್ಲವೇ ಡಿಜಿಟಲ್ ಪ್ರತಿ ಕಡ್ಡಾಯವಾಗಿ ಹೊಂದಿರಬೇಕು ಎಂದು ಹೇಳಿದೆ. ನ್ಯಾನೋ ತಂತ್ರಜ್ಞಾನ, ಕೃತಕ ಬುದ್ದಿಮತ್ತೆ, ಸೆಮಿಕಂಡಕ್ಟರ್ಗಳು, ಜೈವಿಕ ತಂತ್ರಜ್ಞಾನ ಮತ್ತು ಕ್ವಾಂಟಮ್ ತಂತ್ರಜ್ಞಾನ ಸೇರಿದಂತೆ ಡೀಪ್ ಟೆಕ್ಗಳ ಜಾಗತಿಕ ಕೇಂದ್ರವಾಗಿ ಬೆಂಗಳೂರನ್ನು ರೂಪಿಸಲು ರಾಜ್ಯ ಸರ್ಕಾರ ಬದ್ದವಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಹಾಗೂ ನ್ಯಾನೋ ತಂತ್ರಜ್ಞಾನ ವಿಷನ್ ಗ್ರೂಪ್ ಬೆಂಗಳೂರಿನಲ್ಲಿ ಆಯೋಜನೆ ಮಾಡಿದ್ದಂತಹ 14ನೇ ಬೆಂಗಳೂರು ಇಂಡಿಯಾ ನ್ಯಾನೋ ಸಮ್ಮೇಳನ ಉದ್ಘಾಟಿಸಿ ಮಾತನಾಡಿದ ಅವರು, ಬೆಂಗಳೂರು ಭಾರತವನ್ನು ಜಾಗತಿಕ ಐಟಿ ಭೂಪಟದಲ್ಲಿ ನಿಲ್ಲಿಸಿದೆ. ಈಗ ಭಾರತವನ್ನು ಜಾಗತಿಕ ಡೀಪ್ಟೆಕ್ ಭೂಪಟದಲ್ಲಿ ನಿಲ್ಲಿಸುವ ಸಮಯ ಬಂದಿದೆ ಎಂದು ಹೇಳಿದ್ದಾರೆ. ಸರ್ಕಾರ, ಶೈಕ್ಷಣಿಕ ಕ್ಷೇತ್ರ, ಉದ್ಯಮ ಮತ್ತು ಉದ್ಯಮಿಗಳ ನಡುವಿನ ಸಹಯೋಗದಿಂದ ಮಾತ್ರ ನಾವೀನ್ಯತೆ ಬೆಳೆಯಲು ಸಾಧ್ಯ. ಈ ಪಾಲುದಾರಿಕೆಯೇ ಕರ್ನಾಟಕದ ಬಹುದೊಡ್ಡ ಶಕ್ತಿಯಾಗಿದೆ ಎಂದು ಅಭಿಪ್ರಾಯಪಟ್ಟಿದ್ದಾರೆ. ರಾಜ್ಯದಲ್ಲಿರುವಂತಹ ಪ್ರಮುಖ ಸಂಶೋಧನಾ ಸಂಸ್ಥೆಗಳು, ನವೋದ್ಯಮಗಳು, ಬಹುರಾಷ್ಟೀಯ ಸಂಶೋಧನೆ ಹಾಗೂ ಅಭಿವೃದ್ಧಿ ಕೇಂದ್ರಗಳು ಮತ್ತು ವಿಶ್ವವಿದ್ಯಾಲಯಗಳ ಬಲವಾದ ಪರಿಸರ ವ್ಯವಸ್ಥೆಯು ಡೀಪ್ಟೆಕ್ ನಾವೀನ್ಯತೆಯಲ್ಲಿ ಜಾಗತಿಕವಾಗಿ ಮುಂಚೂಣಿಗೆ ಬರಲು ರಾಜ್ಯಕ್ಕೆ ಅನುಕೂಲ ಮಾಡಿದೆ ಎಂದು ಹೇಳಿದ್ದಾರೆ. ನ್ಯಾನೋ ತಂತ್ರಜ್ಞಾನವು ಕೇವಲ ಸಂಶೋಧನಾ ಪ್ರಯೋಗಾಲಯಗಳಿಗೆ ಮಾತ್ರ ಸೀಮಿತವಾಗಿಲ್ಲ. ಇದು ಆರೋಗ್ಯ ರಕ್ಷಣೆ, ಎಲೆಕ್ಟ್ರಾನಿಕ್ಸ್, ಇಂಧನ, ಕೃಷಿ, ಸಾರಿಗೆ, ಬಾಹ್ಯಾಕಾಶ, ರಕ್ಷಣೆ ಮತ್ತು ಸುಧಾರಿತ ಉತ್ಪಾದನಾ ಕ್ಷೇತ್ರಗಳನ್ನು ಪರಿವರ್ತಿಸುವ ಮೂಲಭೂತ ತಂತ್ರಜ್ಞಾನವಾಗಿದ್ದು ಕ್ರಾಂತಿ ಸೃಷ್ಟಿಸಲಿದೆ ಎಂದು ತಿಳಿಸಿದ್ದಾರೆ. ಬೆಂಗಳೂರಿನ ಹಿರಿಯ ನಾಗರಿಕರ ಯೋಗಕ್ಷೇಮ ಮತ್ತು ಸಮಗ್ರ ಅಭಿವೃದ್ಧಿಗಾಗಿ ಸಮರ್ಥನಂ ಟ್ರಸ್ಟ್ ಫಾರ್ ದ ಡಿಸೇಬಲ್ಡ್ ಸಂಪೂರ್ಣ ಉಚಿತವಾಗಿ ಸಮರ್ಥನಂ ಹಿರಿಯ ನಾಗರಿಕರ ಡೇ ಕೇರ್ ಕೇಂದ್ರವನ್ನು ಆರಂಭಿಸಿದೆ. 3 ದಶಕಗಳ ಸೇವೆಯಲ್ಲಿ ಮತ್ತೊಂದು ಮೈಲಿಗಲ್ಲಾಗಿರುವಂತಹ ಈ ಕೇಂದ್ರಕ್ಕೆ ಕ್ವಾಡ್ರಾಜೆನ್ ಪ್ರೈವೇಟ್ ಲಿಮಿಟೆಡ್ ಮತ್ತು ಸ್ಪರ್ಶ್ ಸೋಷಿಯಲ್ ಫೌಂಡೇಶನ್ ಬೆಂಬಲ ನೀಡಿವೆ. ಬೆಂಗಳೂರಿನ ಜೆಪಿ ನಗರದಲ್ಲಿರುವಂತಹ ಸಮರ್ಥನಂ ಭವನದಲ್ಲಿ ಕೇಂದ್ರ ಕಾರ್ಯನಿರ್ವಹಿಸುತ್ತಿದ್ದು ಸದ್ಯ 31 ಹಿರಿಯ ನಾಗರಿಕರಿಗೆ ಸೇವೆ ಒದಗಿಸುತ್ತಿದೆ. ಮುಂದಿನ ತಿಂಗಳುಗಳಲ್ಲಿ ಸೇವೆಯನ್ನು ಮತ್ತಷ್ಟು ವಿಸ್ತರಿಸುವ ಉದ್ದೇಶವನ್ನು ಹೊಂದಲಾಗಿದೆ. ಆಡಳಿತ, ಉನ್ನತ ಶಿಕ್ಷಣ, ಆರೋಗ್ಯ ರಕ್ಷಣೆ, ಸಂಶೋಧನೆ ಮತ್ತು ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಯಲ್ಲಿ ಕೃತಕ ಬುದ್ದಿಮತ್ತೆಯ ಬಳಕೆ ಹೆಚ್ಚು

ಸಲ್ಲಿಸಲು ಸುದೀರ್ಘ ಸಹಭಾಗಿತ್ವ ಸಾಧಿಸುವ ಕುರಿತು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಆಂಥ್ರೋಪಿಕ್ ಸಂಸ್ಥೆಯ ನಿಯೋಗದೊಂದಿಗೆ ಚರ್ಚೆ ನಡೆಸಿದರು. ಡೇಟಾ ಗೌಪ್ಯತೆ ಮತ್ತು ಡೇಟಾ ಸಾರ್ವಭೌಮತ್ವವನ್ನು ಖಚಿತಪಡಿಸಿಕೊಳ್ಳುವ ಮೂಲಕ ಸರ್ಕಾರ ಮತ್ತು ಉದ್ಯಮಿಗಳಿಗಾಗಿ ಅನ್ವಯಿಕ ಕೃತಕ ಬುದ್ಧಿಮತ್ತೆ ಪರಿಹಾರಗಳ ಪ್ರಯೋಜನಕಾರಿ ಅಳವಡಿಕೆಯ ಕುರಿತು ಸಭೆಯಲ್ಲಿ ಪ್ರಮುಖವಾಗಿ ಚರ್ಚೆ ನಡೆಸಲಾಯಿತು. ದೇಶದಲ್ಲಿ ಅತಿದೊಡ್ಡ ಎಐ ಪ್ರಮಾಣೀಕೃತ ಪ್ರತಿಭಾವಂತರನ್ನ ರೂಪಿಸಲು ರಾಜ್ಯದ ನಿಪುಣ ಕಾರ್ಯಕ್ರಮದಡಿ ಕ್ಲೌಡ್ ಸರ್ಟಿಫಿಕೇಶನ್ ಸೇರಿದಂತೆ ಎಐ ಸಂಬಂಧಿತ ಸರ್ಟಿಫಿಕೇಶನ್ ಕೋರ್ಸ್ಗಳನ್ನು ಪರಿಚಯಿಸುವ ಬಗ್ಗೆ ಸಮಾಲೋಚನೆಗಳನ್ನು ನಡೆಸಲಾಯಿತು. ಇದೇ ವೇಳೆ ರಾಜ್ಯದ ನವೋದ್ಯಮ ಪರಿಸರ ವ್ಯವಸ್ಥೆಗೆ ಬೆಂಬಲ ನೀಡಲು ವಿಶೇಷವಾಗಿ ಡೀಪ್ಟೆಕ್ ಕ್ಷೇತ್ರದಲ್ಲಿರುವಂತಹ ರಾಜ್ಯದ 20,000 ಹೆಚ್ಚು ನವೋದ್ಯಮಗಳಿಗೆ ಆಂಥ್ರೋಪಿಕ್ನಿಂದ ಬೆಂಬಲ ವಿಸ್ತರಿಸುವ ಬಗ್ಗೆ ಪರಿಶೀಲನೆ ನಡೆಸಲಾಯಿತು. ಬೆಂಗಳೂರಿನಲ್ಲಿ ಲಾಲ್ಬಾಗ್ ಮಾದರಿಯ 3 ಉದ್ಯಾನ ನಿರ್ಮಾಣ ಮಾಡಲು ಸರ್ಕಾರ ಚಿಂತನೆ ನಡೆಸಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ಸ್ವಾತಂತ್ರ್ಯ ದಿನಾಚರಣೆ ಅಂಗವಾಗಿ ಲಾಲ್ಬಾಗ್ನಲ್ಲಿ ಗಂಗಾ ಸಾಮ್ರಾಜ್ಯ ವೈಭವ ಪರಿಕಲ್ಪನೆಯಲ್ಲಿ ಆಯೋಜನೆ ಮಾಡಲಾಗಿರುವಂತಹ 220ನೇ ಫಲಪುಷ್ಪ ಪ್ರದರ್ಶನಕ್ಕೆ ಚಾಲನೆ ನೀಡಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಂಗಳೂರಿನಲ್ಲಿರುವಂತಹ ರಕ್ಷಣಾ ಇಲಾಖೆಯ ಜಾಗದಲ್ಲಿ ಲಾಲ್ಬಾಗ್ನಂತಹ ಉದ್ಯಾನ ನಿರ್ಮಾಣ ಮಾಡುವ ಉದ್ದೇಶವಿದೆ ಎಂದು ಹೇಳಿದ್ದಾರೆ. ಈ ಬಗ್ಗೆ ರಕ್ಷಣಾ ಸಚಿವರನ್ನು ಭೇಟಿ ಮಾಡಿ ಚರ್ಚೆ ನಡೆಸಲಾಗುವುದು ಎಂದು ಸ್ಪಷ್ಟಪಡಿಸಿದ್ದಾರೆ. ನಾಗರಿಕರು ಈ ಬಾರಿ ಫಲಪುಷ್ಪ ಪ್ರದರ್ಶನಕ್ಕೆ ಆಗಮಿಸಿ ಕಣ್ತುಂಬಿಕೊಳ್ಳಬೇಕು ಎಂದು ಮನವಿ ಮಾಡಿದ್ದಾರೆ. ರಾಜ್ಯ ಸರ್ಕಾರ ಕೃಷಿ ಕ್ಷೇತ್ರದಲ್ಲಿ ಅತ್ಯಾಧುನಿಕ ಡಿಜಿಟಲ್ ತಂತ್ರಜ್ಞಾನ ಅಳವಡಿಸಿಕೊಳ್ಳುವ ಮೂಲಕ ಹೊಸ ಮೈಲಿಗಲ್ಲು ಸ್ಥಾಪಿಸಲು ಹೆಜ್ಜೆ ಇಟ್ಟಿದೆ. ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಕಂದಾಯ ಕೃಷಿ ಇಲಾಖೆ, ರೇಷ್ಮೆ ಮೀನುಗಾರಿಕೆ ಮತ್ತು ಐಟಿಬಿಟಿ ಇಲಾಖೆಯ ಸಹಯೋಗದೊಂದಿಗೆ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆಗೆ ಮುಂದಾಗಿದೆ. ರಾಜ್ಯದ ಎಲ್ಲ ಭೌಗೋಳಿಕ ವಿಭಾಗಗಳನ್ನು ಪ್ರತಿನಿಧಿಸುವಂತೆ ಆಯ್ದ 5 ಹೋಬಳಿಗಳಲ್ಲಿ ಪ್ರಾಯೋಗಿಕವಾಗಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಅನುಷ್ಠಾನಗೊಳಿಸಲು ನಿರ್ಧರಿಸಲಾಗಿದೆ. ಉನ್ನತ ರೆಸಲ್ಯೂಷನ್ ಉಪಗ್ರಹ ಚಿತ್ರಣ, ಡ್ರೋನ್ ಸಮೀಕ್ಷೆ, GIS ದತ್ತಾಂಶ, ಕೃತಕ ಬುದ್ಧಿಮತ್ತೆ, ಮಷಿನ್ ಲರ್ನಿಂಗ್ ಸೇರಿದಂತೆ ಅತ್ಯಾಧುನಿಕ ತಂತ್ರಜ್ಞಾನಗಳನ್ನು ಪ್ರಸ್ತುತ ಲಭ್ಯವಿರುವ ಬೆಳೆ ಸಮೀಕ್ಷೆಯ ದತ್ತಾಂಶದೊಂದಿಗೆ ಸಂಯೋಜಿಸಿ ಸಂಯೋಜಿತ ಡಿಜಿಟಲ್ ಬೆಳೆ ಸಮೀಕ್ಷೆ ಮಾದರಿಯನ್ನು ಅಭಿವೃದ್ಧಿಪಡಿಸಲಾಗಿದೆ. ವಿಧಾನ ಪರಿಷತ್ ಸಭಾಪತಿ ಸ್ಥಾನಕ್ಕೆ ಬಸವರಾಜ ಹೊರಟ್ಟಿ ಅವರು ರಾಜೀನಾಮೆ ನೀಡಿದ್ದು ಅದನ್ನು ಅಂಗೀಕರಿಸಲಾಗಿದೆ ಎಂದು ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ತಿಳಿಸಿದ್ದಾರೆ. ವಿಧಾನಸೌಧದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬದಲಿ ವ್ಯವಸ್ಥೆ ಆಗುವವರೆಗೂ ಅವರನ್ನೇ ಈ ಸ್ಥಾನದಲ್ಲಿ ಮುಂದುವರಿಸಬೇಕು ಎಂದು ರಾಜ್ಯಪಾಲರಿಗೆ ಪತ್ರ ಬರೆಯಲಾಗಿದೆ ಎಂದು ಹೇಳಿದ್ದಾರೆ. ಇದೇ 13ರಂದು ವಿಧಾನಮಂಡಲ ಅಧಿವೇಶನ ಆರಂಭವಾಗಲಿದ್ದು 14ರಂದು ನೂತನ ಉಪಸಭಾಪತಿಗಳ ಆಯ್ಕೆ ಪ್ರಕ್ರಿಯೆ ಜರುಗಲಿದ್ದು ಬಳಿಕ ಉಪಸಭಾಪತಿಗಳ ಮೂಲಕ ಸಭಾಪತಿಗಳ ಚುನಾವಣೆ ನಡೆಯಲಿದೆ ಎಂದು ತಿಳಿಸಿದ್ದಾರೆ. ರಾಜ್ಯದ ವಿವಿಧ ಪ್ರದೇಶಗಳಲ್ಲಿ ಅಂತರ್ಜಲ ಮಟ್ಟ 1,000 ಅಡಿಗೂ ಹೆಚ್ಚು ಕುಸಿದಿದ್ದು ಅನಿವಾರ್ಯ ಪರಿಸ್ಥಿತಿಯಲ್ಲಿ ಮಾತ್ರವೇ ಕೊಳವೆ ಬಾವಿ ಕೊರೆಸುವಂತೆ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಸಚಿವ ಈಶ್ವರ್ ಬಿ ಖಂಡ್ರೆ ಸೂಚನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಜಲಜೀವನ್ ಅಭಿಯಾನ ಕುರಿತಂತೆ ಅಧಿಕಾರಿಗಳೊಂದಿಗೆ ಸಭೆ ನಡೆಸಿದ ಅವರು, ತುಮಕೂರು, ಕೋಲಾರ ಮತ್ತು ಚಿಕ್ಕಬಳ್ಳಾಪುರ ಸೇರಿದಂತೆ ಹಲವೆಡೆ 1,000 ಅಡಿ ಕೊರೆದರೂ ನೀರು ಸಿಗುವುದಿಲ್ಲ, ಸಿಕ್ಕರೂ ಯೋಗ್ಯವಾಗಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ಭೂಗರ್ಭ ಶಾಸ್ತ್ರಜ್ಞರ ಅಭಿಪ್ರಾಯ ಪಡೆದು ಕೊಳವೆ ಬಾವಿ ಕೊರೆಸುವಂತೆ ಆದೇಶ ನೀಡಲಾಗಿದೆ ಎಂದು ಹೇಳಿದ್ದಾರೆ. ಇದುವರೆಗೂ ಸಮಾಚಾರ ದರ್ಶನ ಕೇಳಿದಿರಿ. ಸುದ್ದಿ ಸಂಪಾದಕರು ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ತುಕಾರಾಮ ಗೌಡ ಜಿ, ಸಮಗ್ರ ನಿರ್ವಹಣೆ ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗದ ಸಹಾಯಕ ನಿರ್ದೇಶಕರಾದಂತಹ ಸುಹಾಸ್ ಆರ್, ಪ್ರಸಾರ ನಿರ್ವಹಣೆ ಮತ್ತು ಪ್ರಸ್ತುತಿ ಚೇತನ್ ಸಿವಿ. ಆಕಾಶವಾಣಿ ಬೆಂಗಳೂರು ಪ್ರಾದೇಶಿಕ ಸುದ್ದಿ ವಿಭಾಗ ಪ್ರಸ್ತುತಪಡಿಸಿದ ಈ ಕಾರ್ಯಕ್ರಮ ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಲ್ಲಿ ಏಕಕಾಲಕ್ಕೆ ಪ್ರಸಾರವಾಯಿತು. ಮತ್ತೆ ಮುಂದಿನ ವಾರ ಮೂಡಿಬರಲಿದೆ ವಾರದ ವಾರ್ತಾ ಚಿತ್ರ ಸಮಾಚಾರ ದರ್ಶನ.

0: ನಿಮ್ಮ ಪ್ರೀತಿ ಪಾತ್ರರ ಹುಟ್ಟುಹಬ್ಬಕ್ಕೆ ಶುಭ ಹಾರೈಸಬೇಕೇ? ವಿಶೇಷ ದಿನಗಳಲ್ಲಿ ಜನರಿಗೆ ಶುಭ ಕೋರಬೇಕೇ? ಬನ್ನಿ, ಆಕಾಶವಾಣಿ ನಿಮ್ಮ ದನಿಯಾಗಲಿದೆ. ಆಕಾಶವಾಣಿ ಮೂಲಕ ಹಾರೈಸಿ, ನಿಮ್ಮ ಹಾರೈಕೆಗೊಂದು ಹೊಸ ಮಾಧ್ಯಮ ರೂಪಿಸಿ. ಹೆಚ್ಚಿನ ಮಾಹಿತಿಗೆ ಸಂಪರ್ಕಿಸಿ cbsblr@gmail.com.
1: ಆಕಾಶವಾಣಿ ಎಫ್ಎಂ ರೈನ್ಬೋ ಕೇಳ್ತಾ ಇದ್ದೀರಿ. ನಾವಿದ್ದೇವೆ ಒಲವಿನ ಆಲಾಪದಲ್ಲಿ. ಇವತ್ತಿನ ಒಲವಿನ ಆಲಾಪದಲ್ಲಿ ನಿಮ್ಮ ಜೊತೆಯಾಗಿ ಇರೋದು ನಾಗಶ್ರೀ.

ಒಲವು ಎಷ್ಟು ಸುಂದರ ಅಲ್ವಾ? ಒಲವಿನ ಘಳಿಕೆಗಳನ್ನು ನಾವೆಲ್ಲರೂ ಕೂಡ ನೆನಪಿನಲ್ಲಿ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಆಸೆ ಪಡ್ತೀವಿ. ಮೊದಲ ಸಲ ಭೇಟಿಯಾದಂತಹ ನೆನಪು, ಮೊದಲ ಸಲ ಕೊಟ್ಟಂತಹ ಚಾಕ್ಲೇಟು, ಮೊದಲ ಸಲ ಒಟ್ಟಾಗಿ ನೋಡಿದಂತಹ ಸಿನಿಮಾ, ಮೊದಲ ಸಲ ನಾವು ಕಾಫಿ ಡೇಯಲ್ಲಿ ಕುಡಿದಂತಹ ಕಾಫಿ, ಮೊದಲ ಸಲ ಮಳೆಯಲ್ಲಿ ನೆಂದದ್ದು, ಮೊದಲ ಸಲ ಒಂದು ಊರಿಗೆ ಒಟ್ಟಾಗಿ ಹೋಗಿದ್ದು, ಮೊದಲ ಸಲ ಜಗಳ ಆಡಿದ್ದು, ಮೊದಲ ಸಲ ಸೇವಿಟ್ಟಿದ್ದು, ಮೊದಲ ಸಲ ನಾವು ಮನಸ್ಸು ಬಿಚ್ಚಿ ಮಾತಾಡಿ ಮನಸ್ಸಿನ ಆಸೆಗಳನ್ನೆಲ್ಲ ಕೂಡ ಭರಪೂರ ಹೇಳಿಕೊಂಡಿದ್ದು, ಹೀಗೆ ಮೊದಲು ಮೊದಲು ಮೊದಲು ಮೊದಲುಗಳನ್ನೆಲ್ಲ ಕೂಡ ಜೋಪಾನವಾಗಿ ಇಟ್ಕೊಳ್ಳೋದಕ್ಕೆ ಬಯಸ್ತೀವಿ ಒಲವಿನಲ್ಲಿ.

ಯಾವುದೇ ಒಂದು ಪ್ರೀತಿನಲ್ಲೂ ಕೂಡ ನಾವು ಹೇಳಿದಂತಹ ಮಾತುಗಳು ನೂರಾಗಿದ್ರೆ ಹೇಳದೆ ಉಳಿದಂತಹ ಮಾತುಗಳು ಲಕ್ಷಾಂತರ ಇರುತ್ತೆ. ಎಷ್ಟೋ ಸಲ ನಮ್ಮ ಮನಸ್ಸಿನಲ್ಲಿರುವಂತಹ ಪ್ರೀತಿಯನ್ನ ಮಾತುಗಳು ಹೇಳೋದಕ್ಕೆ ಸಾಧ್ಯವೇ ಇಲ್ಲ ಅಂತ ಅನಿಸ್ಬಿಡುತ್ತೆ. ಹಾಡು ಸ್ವಲ್ಪ ಮಟ್ಟಿಗೆ ಹೇಳುತ್ತೇನೋ, ಆದರೆ ನಮ್ಮ ಕೃತಿ, ನಾವು ಮಾಡುವಂತಹ ಕೆಲಸದ ಮೂಲಕ ಎಷ್ಟೋ ಬಗೆಯಲ್ಲಿ ಪ್ರೀತಿಯನ್ನ ನಾವು ಪ್ರದರ್ಶನಕ್ಕೆ ಇಡ್ತಾ ಇರ್ತೀವಿ, ಎಷ್ಟೋ ಬಗೆಯಲ್ಲಿ ಪ್ರೀತಿಯನ್ನ ವ್ಯಕ್ತಪಡಿಸ್ತಾ ಇರ್ತೀವಿ. ಅದು ಅವರಿಗಾಗಿ ನಾವು ವಹಿಸುವಂತಹ ಕಾಳಜಿ ಇರಬಹುದು, ಮಾಡುವಂತಹ ಅಡಿಗೆ ಇರಬಹುದು, ಹೇಳಿಕೊಡುವಂತಹ ಪಾಠ ಇರಬಹುದು, ನಿನ್ನ ಜೊತೆ ನಾನಿದ್ದೀನಿ ಅಂತ ಪ್ರತಿ ಕ್ಷಣವೂ ಕೂಡ ನಿಲ್ಲುವಂತಹ ರೀತಿ ಇರಬಹುದು, ಇವೆಲ್ಲವೂ ಕೂಡ ಪ್ರೀತಿಯ ನಾನಾ ವಿಧಗಳು ಅಂತ ಹೇಳಬಹುದು, ನಾನಾ ಸ್ವರೂಪಗಳು ಅಂತ ಹೇಳಬಹುದು.

ಪ್ರೀತಿಯ ಬಗ್ಗೆ ಕವಿಗಳು ಎಷ್ಟೋ ಕವಿತೆ ಬರೆದ್ರು, ಕಥೆಗಾರರು ಕಥೆಯನ್ನು ಕೊಟ್ಟಿದ್ರು, ಹಾಗೆ ಕಾದಂಬರಿಗಳು ಕೂಡ ಬಂತು. ಮತ್ತೆ ಎಷ್ಟೋ ಹೇಳಿದ್ದೀವಿ ಅಂತಂದ್ರೂ ಕೂಡ ಏನು ಹೇಳದೆ ಇರೋದ್ರಲ್ಲೇ ಹೆಚ್ಚಿನ ಪ್ರೀತಿ ಇದೆ ಅಂತ ಅನ್ಸುತ್ತೆ. ಮತ್ತೆ ಪ್ರೀತಿಯಲ್ಲಿ ಬಿದ್ದವರು ಎಲ್ರಿಗೂ ಕೂಡ ಮಾತಿಗಿಂತ ಮೌನವೇ ಹೆಚ್ಚು ಪ್ರಿಯ ಅಂತ ಹೇಳಿದ್ರೆ ಈ ಮಾತನ್ನ ಒಪ್ಪೇ ಒಪ್ತಾರೆ. ಯಾಕೆಂದ್ರೆ ಆ ಮೌನದಲ್ಲೂ ಕೂಡ ಎರಡು ಹೃದಯಗಳು ಸಂವಹನ ನಡೆಸಿರುತ್ತೆ. ಎಷ್ಟೋ ಸಲ ಮಾತಿನಲ್ಲಿ ಹೇಳೋಕೆ ಆಗದೆ ಇರುವಂತ ಹತ್ತು ಹಲವು ಭಾವಗಳನ್ನ ಒಂದೇ ಒಂದು ಕಣ್ಣೋಟ ದಾಟಿಸಿರುತ್ತೆ. ಒಂದು ಬೆಚ್ಚನೆಯ ಕೈ ಹಿಡಿತ ಎಲ್ಲವನ್ನು ಕೂಡ ಹೇಳ್ಬಿಟ್ಟಿರುತ್ತೆ. ಈ ಬಗೆಯ ಹೇಳುವಿಕೆಯೂ ಕೂಡ ಎಷ್ಟು ಚಂದ ಅಲ್ವಾ ಪ್ರೀತಿಯಲ್ಲಿ?

ಪ್ರೀತಿಯ ಬಗ್ಗೆ ಕವಿಗಳು ಎಷ್ಟೋ ಕವಿತೆ ಬರೆದ್ರು, ಕಥೆಗಾರರು ಕಥೆಯನ್ನು ಕೊಟ್ಟಿದ್ರು, ಹಾಗೆ ಕಾದಂಬರಿಗಳು ಕೂಡ ಬಂತು. ಮತ್ತೆ ಎಷ್ಟೋ ಹೇಳಿದ್ದೀವಿ ಅಂತಂದ್ರೂ ಕೂಡ ಏನೂ ಹೇಳದೇ ಇರೋದ್ರಲ್ಲೇ ಹೆಚ್ಚಿನ ಪ್ರೀತಿ ಇದೆ ಅಂತ ಅನ್ಸುತ್ತೆ. ಮತ್ತೆ ಪ್ರೀತಿಯಲ್ಲಿ ಬಿದ್ದವರು ಎಲ್ರಿಗೂ ಕೂಡ ಮಾತಿಗಿಂತ ಮೌನವೇ ಹೆಚ್ಚು ಪ್ರಿಯ ಅಂತ ಹೇಳಿದ್ರೆ ಈ ಮಾತನ್ನ ಒಪ್ಪೇ ಒಪ್ತಾರೆ. ಯಾಕೆಂದ್ರೆ ಆ ಮೌನದಲ್ಲೂ ಕೂಡ ಎರಡು ಹೃದಯಗಳು ಸಂವಹನ ನಡೆಸಿರುತ್ತೆ. ಎಷ್ಟೋ ಸಲ ಮಾತಿನಲ್ಲಿ ಹೇಳೋಕೆ ಆಗದೇ ಇರುವಂತಹ ಹತ್ತು ಹಲವು ಭಾವಗಳನ್ನ ಒಂದೇ ಒಂದು ಕಣ್ಣೋಟ ದಾಟಿಸಿರುತ್ತೆ. ಒಂದು ಬೆಚ್ಚನೆಯ ಕೈ ಹಿಡಿತ ಎಲ್ಲವನ್ನು ಕೂಡ ಹೇಳ್ಬಿಟ್ಟಿರುತ್ತೆ. ಈ ಬಗೆಯ ಹೇಳುವಿಕೆಯೂ ಕೂಡ ಎಷ್ಟು ಚಂದ ಅಲ್ವಾ ಪ್ರೀತಿಯಲ್ಲಿ?

ಸಮಯ 8:44:32 ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಇದೀಗ 8:45 ಸರಿಯಾಗಿ ಸಮಾಚಾರ ಸಂಧ್ಯಾ ಕೇಳುವಿರಿ.

ಸ್ನೇಹಿತರೆ, ಸಮಯ ಆಗಿದೆ 9:15:37. ನೀವು ಟ್ಯೂನ್ ಮಾಡಿರೋದು FM ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಮ್ಯೂಸಿಕಲಿ ಯಾಸ್. ಇವತ್ತಿನ ಸುಕೂನ್ ಕೇಪಲ್ ಕಾರ್ಯಕ್ರಮದಲ್ಲಿ ಒಂದು ವಿಶೇಷವಾದ ಟಾಪಿಕ್, ಏನಪ್ಪ ಅಂತೀರಾ? ಒಂದು ದಿನ ಮೊಬೈಲ್ ಇಲ್ಲದೆ ಇದ್ರೆ ಹೇಗಿರುತ್ತೆ ನಿಮ್ಮ ದಿನ ಹೇಳಿ. ಬೆಳಗ್ಗೆ ಎದ್ದ ತಕ್ಷಣ, ರಾತ್ರಿ ಬೆಳಗ್ಗೆ ಎದ್ದ ಕ್ಷಣದಿಂದಾನು ಮಲಗೋವರೆಗೂ, ರಾತ್ರಿ ಮಲಗೋವರೆಗೂ ಮೊಬೈಲ್ ನಮ್ಮ ಸಂಗಾತಿಯಾಗೇ ಇರುತ್ತೆ, ಹೌದಲ್ವಾ? ಆದರೆ ಒಂದು ದಿನ ಅದು ಇಲ್ಲದೆ ಇದ್ರೆ ನೀವು ಏನು ಮಾಡ್ತೀರಾ? ಏನ್ ಮಾಡಬಹುದು? ಕುಟುಂಬದ ಜೊತೆ ಏನಾದರೂ ಸಮಯ ಕಳೆಯೋಣ ಅಂದ್ಕೋತೀರಾ? ಪುಸ್ತಕ ಓದ್ತೀರಾ? ಅಥವಾ ಸ್ನೇಹಿತರನ್ನ ಭೇಟಿ ಆಗ್ತೀರಾ? ಏನೇನೆಲ್ಲ ಮಾಡ್ತೀರಾ ಅಂತ ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9480909013.

ಸುಕೂನ್ ಕೇಪಾಲ್ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ನಾನು ಭವ್ಯ ಗಿರೀಶ್. ಸುಕೂನ್ ಕೇಪಾಲ್ ಕಾರ್ಯಕ್ರಮದಲ್ಲಿ ನಾವು ಒಂದು ದಿನ ಮೊಬೈಲ್ ಇಲ್ಲದೇ ಇದ್ರೆ ಏನ್ ಮಾಡ್ತೀರಾ ಅಂತ ಮೆಸೇಜ್ ಮಾಡಿ ಅಂತ ಹೇಳಿದ್ವಿ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂದ್ರೆ ಯಾರು ಮಾಡಿಲ್ವೇ? ಓ ಏನ್ರಿ, ಎಲ್ಲಾರು ಇವತ್ತಿಂದನೆ ಮೊಬೈಲ್ ಇಲ್ಲದೆ ಇದ್ರೆ ಹೇಗಿರುತ್ತೆ ಅಂತ ಡಿಸೈಡ್ ಮಾಡ್ಕೊಂಡ್ಬಿಟ್ಟಿದ್ದೀರಾ? ಏನ್ ಕತೆ? ಯಾವುದೇ ಒಂದು ಡಿಸಿಷನ್ ಅಷ್ಟು ಸಡನ್ ಆಗಿ ತಗೋಬಾರ್ದು. ಆ ರೆಸೊಲ್ಯೂಷನ್ ಎಲ್ಲ ನಾಳೆ ಮಾಡೋರಂತೆ. ಇವತ್ತು ಮೆಸೇಜ್ ಮಾಡಿ, ಒಂದು ದಿನ ಮೊಬೈಲ್ ಇಲ್ಲದೆ ಇದ್ರೆ ಹೇಗಿರುತ್ತೆ ಅಂತ ಮೆಸೇಜ್ ಮಾಡಿ, ನಾಳೆ ಆ ರೆಸೊಲ್ಯೂಷನ್ ಮಾಡಿ. ಓಕೆನಾ? ನಮ್ಮ ವಾಟ್ಸ್ಆಪ್ ಸಂಖ್ಯೆ 9480909013.

0: ಗಾರೆ ಗಾರೆ
1: ಜರ ಬಡದಿ
0: ಗಾರೆ ಗಾರೆ
1: ಸೂರ ಬದಲ
0: ಗಾರೆ ಗಾರೆ
1: ಅಮ್ಮಕ್ಕ ಬಟ್ಟ
0: ಗಾರೆ
1: ಸೂರಕ್ಕೆ ಬರದಿ ಇನ್ನಾಯ

0: ಚತುರ ಗೋಳ ಕ್ಯಾರ ಗೋಳ ಚತುರ ಗೋಳ ಚತುರ ಏಕ ಪೇರಾಯ್ನ ಯಾ ಗೋಳ ಬೋಲ್ಲ ಯಾ ಚತುರ ಬೋಲ್ಲ ಗ
1: ಯಾಕ ಚತುರನ.

ಸುಕುನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ಸಾಕ್ತಾ ಇದ್ವಿ, ನಾವು ಮಾತಾಡಿದ್ವಿ ಮೊಬೈಲ್ ಇಲ್ಲ ಅಂದರೆ ಒಂದು ದಿನ ಏನು ಮಾಡ್ತೀರಾ ಅಂತ. ಸದ್ಯ ನಮ್ಮ ಕೇಳುಗರು ಮೊಬೈಲ್ ತೊಗೊಂಡು ಮೆಸೇಜ್ ಕಳಿಸಿದ್ದಾರೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂದರೆ ಒಬ್ಬರು ಹೇಳ್ತಾ ಇದ್ದಾರೆ, ಶಿವಾನಂದ್ ಹೆಚ್ ಪಿ ಅವ್ರು ಹೇಳ್ತಾ ಇದ್ದಾರೆ, ಮೊಬೈಲ್ ಇಲ್ಲ ಅಂದರೆ ಎಫ್ ಎಮ್ ರೇನ್ಬೋ ಕೇಳೋಕೆ ರೇಡಿಯೋನ ಎಲ್ಲ ಕಡೆ ತೊಗೊಂಡು ಹೋಗಬೇಕಾಗತ್ತೆ ಅಂತ. ಆಹಾ, ಇವ್ರು ಹೇಳ್ತಾ ಇರೋದು ಹೇಗಿದೆ ಅಂತ ಅಂದರೆ, ಮಕ್ಕಳು ಅಮ್ಮ ಅಮ್ಮ ಇಲ್ಲ ನಾನು ಸ್ಕೂಲಿಗೆ ಹೋದರೆ ನೀನು ಫೀಸ್ ಕಟ್ಟಬೇಕಾಗತ್ತೆ ಅನ್ನೋ ಥರ ಇದೆ. ಎಷ್ಟು ಸ್ಮಾರ್ಟ್ ಇದ್ದಾರೆ ನಮ್ಮ ಕೇಳುಗರು ಅಂತ ಅಂದರೆ, ಎಫ್ ಎಮ್ ರೇನ್ಬೋಗೋಸ್ಕರ ಮೊಬೈಲ್ ಯೂಸ್ ಮಾಡ್ತಾರಂತೆ ನೋಡಿ ಇವರು. ಹಾಗೆ ಮತ್ತಾರು ಮೆಸೇಜ್ ಕಳ್ಸಿದ್ರೆ ಇನ್ನೊಬ್ರು ಹೇಳ್ತಾ ಇದ್ದಾರೆ, ಆಕಾಶವಾಣಿ ಕೇಳ್ತಾ ಇದ್ದರೆ ಮೊಬೈಲ್ ಬಿಡವೇ ಬೇಡ ಅಂತ ಹೇಳ್ತಾ ಇದ್ದಾರೆ. ಮತ್ತು ಬಸವರಾಜ್ ಅನ್ನಪೂರ್ಣ ಚಿತ್ರದುರ್ಗದಿಂದ, ಮೊಬೈಲ್ ಒಂದು ದಿನ ಒಂದು ಗಂಟೆನೂ ಬಿಟ್ಟಿರೋಕ್ಕಾಗಲ್ಲ, ಫೋನು ಕಾಲು ವಾಟ್ಸಪ್ಪು ಓ ಟಿ ಪಿ ಈ ಥರ ಮೊಬೈಲ್ ಬೇಕೇ ಬೇಕು ಅಂತ ಹೇಳ್ತಾ ಇದ್ದಾರೆ. ಮತ್ತೊಬ್ಬರು ಮೆಸೇಜ್ ಮಾಡಿದ್ದಾರೆ,

ಕಿಶನ್ ರೋಷನ್ ಶೋಭಾರಾಣಿಯವರು. ಹಾಡುಗಳು ತುಂಬ ಅಮೋಘವಾಗಿದೆ, ಧನ್ಯವಾದಗಳು ಅಂತ. ಮತ್ತಷ್ಟು ಅಮೋಘವಾದ ಗೀತೆಗಳನ್ನ ಕೇಳಿಸ್ತೀವಿ ಸುಕೂನ್ ಕೀಪಲ್ ಕಾರ್ಯಕ್ರಮದಲ್ಲಿ. ಕೇಳ್ತಾನೇರಿ FM ರೇನ್ಬೋ ಕನ್ನಡ ಕಾಮನಬಿಲ್ಲು. ಇಂದು ಅಂದು ಎಂದೆಂದು.

ಸಮಯ ಆಗಿದೆ 9:49. ನೀವು ಟ್ಯೂನ್ ಮಾಡಿರೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಮಾಹಿತಿ ಮತ್ತು ಮನೋರಂಜನೆಗಾಗಿ ಇರುವಂತಹ ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು. ಸುಕೂನ್ ಕೆ ಪಲ್ ಕಾರ್ಯಕ್ರಮದಲ್ಲಿ ನಾವು ಮಾತಾಡ್ತಾ ಸಾಕ್ತಾ ಇದ್ವಿ. ಮೊಬೈಲ್ ಇಲ್ಲ ಅಂದ್ರೆ ಹೇಗಿರುತ್ತೆ, ಏನ್ ಮಾಡ್ತೀವಿ ಅಂತ ತುಂಬಾ ಮೆಸೇಜಸ್ಗಳು ಬಂದು ನಮ್ಮ ಇನ್ಬಾಕ್ಸ್ ಅನ್ನ ಸೇರಿದೆ. ಯಲಬುರ್ಗಾ ತಾಲೂಕಿನಿಂದ ವೀರೇಶ್ ಸುರೇಖಾ ಅವರು ಮೆಸೇಜ್ ಮಾಡಿದ್ದಾರೆ, ಹಾಗೆ ಧರ್ಮಣ್ಣ ದನ್ನಿ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ, ಮತ್ತೆ ಕಬಡಿ ರವಿ, ಹರ್ಷ ಮಾಗಡಿ ರೋಡಿಂದ ಮೆಸೇಜ್ ಮಾಡಿದ್ದಾರೆ, ಸುಭಾನ್ ಕೋರಿ ಹಪ್ಪ ಸಾಕರದಿಂದ ಮೆಸೇಜ್ ಮಾಡಿದ್ದಾರೆ. ನಿಮ್ಮೆಲ್ಲರ ಮೆಸೇಜಸ್ಗೆ ಶಾಂತಾಚಾರ ಬಡಗೇರ ಕೊಕ್ಕನೂರು ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ತಮ್ಮೆಲ್ಲರ ಮೆಸೇಜಸ್ಗೆ ಧನ್ಯವಾದಗಳು. ಸುಗುನ್ ಕೇಪಲ್ ಕಾರ್ಯಕ್ರಮವನ್ನು ಮುಗಿಸುವಂತಹ ಸಮಯ ಹತ್ತಿರ ಬಂದಿದೆ. ಮೊಬೈಲ್ ನಮ್ಮ ಕೈಯಲ್ಲಿರಲಿ, ಆದರೆ ಅದು ನಮ್ಮ ಮನಸ್ಸನ್ನು ಅದು ಆಳಬಾರ್ದು. ನಾವು ಮೊಬೈಲ್ಗೆ ಓನರ್ ಆಗಿರಬೇಕು, ಅದು ನಮ್ಮ ಮನಸ್ಸಿಗೆ ಓನರ್ ಆಗಿರಬಾರ್ದು. ಏನಂತೀರಾ? ತಂತ್ರಜ್ಞಾನನ ಬಳಸೋಣ, ಆದರೆ ಸಂಬಂಧಗಳಿಗೆ ಸಮಯ ಕೊಡೋಣ. ಇಂದಿನ ಕಾರ್ಯಕ್ರಮಕ್ಕೆ ಪಾಲ್ಗೊಂಡ ತಮ್ಮೆಲ್ಲರಿಗೂ ಧನ್ಯವಾದಗಳು. ಕೊನೆಯ ಗೀತೆಗಳಾಗಿ ಮೂಡಿ ಬರ್ತಾ ಇದೆ, ಕೇಳಿ ಆನಂದಿಸಿರಿ.

ಸ್ಟುಡಿಯೋ ಕ್ಲಾಕ್ ನಲ್ಲಿ ಸಭೆ ಆಗಿದೆ 10:03:13 ನೀವು ಟ್ಯೂನ್ ಮಾಡೋದು ಎಫ್ ಎಂ ರೇನ್ಬೋ ಕನ್ನಡ ಕಾಮನಬಿಲ್ಲು, ಮ್ಯಾಜಿಕಲಿ ಮ್ಯೂಸಿಕಲಿ ಯಸ್. ಕನಸಿನಾಲೋಕ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ. ನಾನು ಭವ್ಯ ಗಿರೀಶ್. ಕನಸಿನಾಲೋಕ ಕಾರ್ಯಕ್ರಮದಲ್ಲಿ ಸುಮಧುರವಾದ ಹಾಡುಗಳನ್ನ ಕೇಳ್ತಾ ಒಂದು ಬ್ಯೂಟಿಫುಲ್ ಕಂಟೆಂಟ್ ನಿಮಗೋಸ್ಕರ ತಂದಿದ್ದೀನಿ ಒಂದು ಹಾಡಿನ ನಂತರ.

ಅದ್ಭುತವಾದಂಥ ಈ ಹಾಡನ್ನು ಕೇಳಿ ಬಂದ್ವಿ ನಾವು ಕನಸಿನ ಲೋಕ ಕಾರ್ಯಕ್ರಮಕ್ಕೆ. ಮತ್ತೊಮ್ಮೆ ಪ್ರೀತಿಯ ಸ್ವಾಗತ. ಇವತ್ತಿನ ವಿಶೇಷ ಟಾಪಿಕ್ ಏನಂತಂದರೆ ನಿಮ್ಮ ಹೆಸರಿನ ಹಿಂದೆ ಇರುವಂಥ ಕತೆ. ಅಂದರೆ ನಮ್ಮ ಹೆಸರು ನಮ್ಮ ಮೊದಲ ಪರಿಚಯ ಅಲ್ವಾ? ಆದರೆ ಆ ಹೆಸರನ್ನು ಯಾರಿಟ್ರು, ಅದರ ಅರ್ಥ ಏನು, ಅದರ ಹಿಂದೆ ಯಾವುದಾದ್ರೂ ವಿಶೇಷ ಕತೆ ಇದೆಯಾ, ಇದರ ಬಗ್ಗೆ ನೀವು ನಮಗೆ ವಾಟ್ಸಪ್ ಮಾಡಬೇಕು. ಅಂದರೆ ಕೆಲವೊಬ್ಬರಿಗೆ ಅವರ ಅಜ್ಜ ಅಜ್ಜಿ ಹೆಸರಿಟ್ಟಿರ್ತಾರೆ, ಮತ್ತು ದೇವರ ಹೆಸರಿಟ್ಟಿರ್ತಾರೆ, ಜನ್ಮದಿನ ನಕ್ಷತ್ರ ನೋಡಿ ಹೆಸರಿಟ್ಟಿರ್ತಾರೆ, ಮಾವ ಹೆಸರಿಟ್ಟಿರ್ತಾರೆ, ಅತ್ತೆ ಹೆಸರಿಟ್ಟಿರ್ತಾರೆ. ಈ ಥರ ಹೆಸರಿನಿಂದೆ ಕೂಡ ಕೆಲವೊಂದು ಕಥೆಗಳಿರುತ್ತೆ. ಆ ಕಥೆನ ನೀವು ನಮಗೆ ವಾಟ್ಸಪ್ ಮಾಡಿ. ನಮ್ಮ ವಾಟ್ಸಪ್ ಸಂಖ್ಯೆ 9489010013.

0: ಜಗಮಲಗೋ ಹೊತ್ತಲ್ಲಿ ಕನಸುಗಳಿಗೆ ಸೂವಾಲಿ,
1: ರಾಗಗಳ ಝರಿಯಲ್ಲಿ ನೆನಪುಗಳ ತಂಗಾಳಿ,
0: ಮನದಾಳದ ಭಾವನೆಗಳಿಗೆ ಹಿತವಾದ ಸಾಹಿತ್ಯ,
1: ಭಾವಗಳ ಭೋರ್ಗರೆತಕ್ಕೆ ಸ್ವರಗಳ ಸಾಂಗತ್ಯ,
0: ಸಿಹಿ ನಿದ್ರೆಗೆ ಜಾರೋ ಮುನ್ನ ಹೃದಯಕ್ಕೆ ಕಟ್ಟೋಣ ರೆಕ್ಕೆ,
1: ಮೃದು ಮಧುರ ಹಾಡುಗಳೊಂದಿಗೆ ಹಾರೋಣ
0: ಕನಸಿನ ಲೋಕಕ್ಕೆ.
1: ಪ್ರತಿ ರಾತ್ರಿ 10 ಗಂಟೆಗೆ
0: ಕನಸಿನ ಲೋಕ, ಕನಸುಗಳ ಕಣ್ತರಿಸೋ ಮಧುರ

ವೆಲ್ಕಮ್ ಬ್ಯಾಕ್. ಸಮಯ 10:19 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ಎಲ್ಲರ ಹೆಸರಿನ ವಿಶೇಷತೆಯನ್ನ ತಿಳ್ಕೊಳ್ಳೋಣ. ಸಂಧ್ಯಾರಾಣಿಯವರ ಹೆಸರಿನ ವಿಶೇಷತೆ ಏನ್ ಗೊತ್ತಾ? ಅವರು ನವರಾತ್ರಿಯ 4ನೇ ದಿನ ಜನಿಸಿದ್ದಂತೆ. ಸೊ ದೇವಿಯ ಹೆಸರಾಗಿ ಸಂಧ್ಯಾ ಅಂತ ಇಟ್ಟಿದ್ದಾರೆ. ಹಾಗೆ ರಾಣಿ ತರ ಬಾಳ್ಲಿ ಅಂತ ಅವರಪ್ಪ ಅವರಿಗೆ ಸಂಧ್ಯಾರಾಣಿ ಅಂತ ಹೆಸರಿಟ್ಟಿದ್ದಾರಂತೆ. ಹಾಗೆ ಮತ್ತೊಬ್ರು ಯಾರು, ರವೀಂದ್ರ ಅವರು. ಅವರು ಅವರ ಅಪ್ಪ ರವೀಂದ್ರನಾಥ್ ಟಾಗೂರ್ ಅವರ ದೊಡ್ಡ ಅಡ್ಮೈರರ್. ಸೊ ಅದಕ್ಕೆ ನನಗೆ ಈ ಹೆಸರನ್ನು ಇಟ್ಟಿದ್ದಾರೆ ಅಂತ ಹೇಳ್ತಿದ್ದಾರೆ. ಹಾಗೆ ಶಿವಾನಂದ ಅವರ ಹೆಸರು ಏನಿರಬಹುದು? ಶಿವರಾತ್ರಿ ಅಮಾವಾಸ್ಯ ನೆಕ್ಸ್ಟ್ ಡೇ ಹುಟ್ಟಿದ್ದಕ್ಕೆ ನನ್ನ ಹೆಸರು ಶಿವಕುಮಾರ್ ಆಗಿತ್ತಂತೆ. ಆಮೇಲೆ ಶಿವಪ್ಪ ಅಂತ ಮಾಡಿದ್ರಂತೆ. ಆಮೇಲೆ 4th standard ಅಷ್ಟರಲ್ಲಿ ಅದನ್ನು ಬದಲು ಮಾಡಿ ಶಿವಾನಂದ ಅಂತ ಮಾಡಿದ್ರು ಅಂತ ಹೇಳ್ತಿದ್ದಾರೆ. ಯಲಬುರ್ಗಾದಿಂದ ವೀರೇಶ್ ಬನ್ನಿಮಠ ಇವರು ಏನು ಹೇಳ್ತಾ ಇದ್ದಾರೆ ಅಂತ ಅಂದರೆ, ಅವರ ಅಜ್ಜ ತೀರಿದ ದಿನವೇ ಹುಟ್ಟಿದ್ರಂತೆ. ಸೊ ಅವರ ಅಜ್ಜನ ಹೆಸರನ್ನೇ ಇಟ್ಟಿದ್ದಾರೆ. ಮತ್ತೊಬ್ಬರು ಕೂಡ ಶಿವರಾತ್ರಿಯ ದಿನದ ಸ್ಪೆಷಲ್, ಅವರು ಯಾರು, ಮಹೇಂದ್ರ ಅವರು. ಅವರು ಸಿದ್ದಾಪುರ, ಜೋಗ ಜಲಪಾತದಿಂದ 22 kilometers ದೂರದಲ್ಲಿ ನಮ್ಮೂರು. ನಾನು ಶಿವರಾತ್ರಿ ಹಬ್ಬದ ದಿನ ಹುಟ್ಟಿದ್ದೆ, ಅದಕ್ಕೆ ಶಿವರಾಯ ಅಂತ ಹೆಸರಿಟ್ಟಿದ್ರು. ಆದರೂ ಮಾತ್ರ ಕರೆಯೋದು ಮಹೇಂದ್ರ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮುಗಿದಷ್ಟು ತುಂಬ ಮೆಸೇಜಸ್ಸು, ಮಳೆ ಹೇಗೆ ಬರ್ತಾ ಇದೆಯೋ ಅವರಿಗೆ, ಅದೇ ಥರ ಮೆಸೇಜಸ್ ಕೂಡ ಹರಿತು ಬರ್ತಾ ಇದೆ. ಕೆಲವೊಂದು ಗೀತೆಯ ನಂತರ ಮತ್ತೆ ಮೆಸೇಜಸ್ ಕಡೆ ನೋಡೋಣ.

ಸಮಯ 10:29:47 ಕನಸಿನ ಲೋಕ ಕಾರ್ಯಕ್ರಮದಲ್ಲಿ ನಾವು ಸಾಕ್ತಾ ಇದ್ವಿ. ಹೆಸರಿನ ಹಿಂದೆ ಇರುವಂತಹ ಕತೆಗಳನ್ನ ಕೇಳ್ತಾ ಇದ್ವಿ. ಪ್ರತಿಯೊಂದು ಹೆಸರಿನ ಹಿಂದೆ ಒಂದು ಭಾವನೆ, ಒಂದು ಕುಟುಂಬ, ಒಂದು ನೆನಪಿರುತ್ತೆ. ಯಾರೆಲ್ಲ ಮೆಸೇಜ್ ಮಾಡಿದ್ದಾರೆ ಅಂತ ಅಂದರೆ, ಹರಿಹರನ್ ಅವರು ಅವರ ತಂದೆ ತಾಯಿ ಹರಿಹರ ಸುತ ಅಯ್ಯಪ್ಪನಿಗೆ ವ್ರತವನ್ನು ಆಚರಿಸಿ ನಾನು ಜನಿಸಿದ ಕಾರಣ ನನಗೆ ಹರಿಹರನ್ ಅಂತ ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಮ್ಮ ನಮ್ಮ ಅಜ್ಜಿ ಹೆಸರು, ಸೊ ಚಂದ್ರಶೇಖರ್ ಅಂತ ಇಟ್ಟಿದ್ದಾರೆ ಅಂತ ಚಂದ್ರಶೇಖರ್ ಅವರು ಗಂಗಾವತಿಯಿಂದ ಮೆಸೇಜ್ ಮಾಡಿದ್ದಾರೆ. ಅಂಜನಪ್ಪ ಅವರು, ನಾನು ಮತ್ತು ನನ್ನ ಅಮ್ಮನ ಕೇಳಿದೆ ಯಾಕಮ್ಮ ಈ ಹೆಸರಿಟ್ಟಿದ್ಯಾ ಅಂತ ಅಂದರೆ, ಅವರು ದೇವರ ನಾಮ ಅಲ್ಲ ಆಂಜನೇಯ ಸ್ವಾಮಿ ಕನಸಲ್ಲಿ ಬಂದು ಹೇಳಿದ್ರು ಅದಕ್ಕೆ ಅಂತ ಹೇಳ್ತಾ ಇದ್ದಾರೆ ಅಂಜನಪ್ಪ ಅವರು. ಹಾಗೆ ಬಸವರಾಜ್ ಅವರು ಚಿತ್ರದುರ್ಗದಿಂದ, ಏನಂತ, ಶಿವನಿಗೆ ಪರಭಕ್ತನಾದ ಹಾಗೂ ಶಿವನ ವಾಹನವಾದ ನಂದಿಯ ಹೆಸರನ್ನು ಇದು ಸೂಚಿಸುತ್ತೆ, ವೃಷಭ ಅಂತ. ವೃಷಭ ಶಕ್ತಿ, ಧೈರ್ಯ ಮತ್ತು ಪರಿಶ್ರಮದ ಸಂಕೇತವಾಗಿದೆ. ರಾಜ ಅಂದರೆ ಶ್ರೇಷ್ಠ, ಹಾಗಾಗಿ ಬಸವರಾಜ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕಿರಣ್ ಶಿವಮೊಗ್ಗದವರ ಮೆಸೇಜ್ ಕೂಡ ಬಂದು ನಮ್ಮನ್ನು ತಲುಪಿದೆ. ಅವರು ಕೂಡ ಚೇತನ್ ಅಂತ ನನ್ನ ಹೆಸರು, ನನ್ನ ಚಿಕ್ಕಮ್ಮ ಚೇಂಜ್ ಮಾಡಿಬಿಟ್ರು, ಯಾಕೋ ಅದು ನನಗೆ ಇಷ್ಟ ಇಲ್ಲ ಅನ್ನೋ ಥರ ಮೆಸೇಜ್ ಮಾಡಿದ್ದಾರೆ ಅವರು. ಹಾಗೆ ಕಲಬುರ್ಗಿ ಕಡಂಚಿಯಿಂದ ಧರ್ಮಣ್ಣ ಅವರು, ಐತಿಹಾಸಿಕ ಧಾರ್ಮಿಕ ಪ್ರಸಿದ್ಧ ಸ್ಥಳ ಇದೆ ಧರ್ಮಗುಂಡ ಅಂತ, ಆ ಸ್ಥಳದ ಹಿನ್ನೆಲೆಯ ಹೆಸರಾಗಿ ಧರ್ಮರಾಜ ಅಂತ ಪಾಲಕರು ಹೆಸರಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಕನಸಿನ ಲೋಕ ಕಾರ್ಯಕ್ರಮ ಚೆನ್ನಾಗಿದೆ ಅಂತ ಸುಧಾಕರ ಅವರು ಮತ್ತು ರಾಣಿ ಚೆನ್ನಮ್ಮ ನಗರ ಚಿಕ್ಕೋಡಿಯಿಂದ ಮೆಸೇಜ್ ಮಾಡಿದ್ದಾರೆ. ಚಂದ್ರಶೇಖರ್ ನಾಯಕ್ ಜೀವನ್ ಭೀಮಾ ನಗರ ದಾವಣಗೆರೆಯಿಂದ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಅವರಿಗೆ ಶಿವನ ಹೆಸರನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತಷ್ಟು ಮೆಸೇಜಸ್ನ ನೋಡ್ತಾ ಹೋಗೋಣ. ಈ ಇಂಪಾದ ಗೀತೆ ನಿಮಗೋಸ್ಕರ.

ಹೆಸರುಗಳ ಬಗ್ಗೆ ಮಾತಾಡ್ತಾ ಮಾತಾಡ್ತಾ 10:46 ಆಗೋಗ್ಬಿಟ್ಟಿದೆ. ಸಮಯ ಕಳೀತಾ ಇರೋದೇ ಗೊತ್ತಾಗ್ತಾ ಇಲ್ಲ. ಮತ್ತೆಲ್ಲ ಮೆಸೇಜಸ್ ಬಂದಿದೆ ಯಾರು ಅಂತ ಅಂದರೆ ಸುಧಾಕರ ಅವರು. ಕನಸಿನ ಲೋಕ ಕಾರ್ಯಕ್ರಮ ತುಂಬ ಚೆನ್ನಾಗಿ ಮೂಡ್ ಬರ್ತಿದೆ, ಹಾಡುಗಳು ಸುಮಧುರವಾಗಿದೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಚಂದ್ರಶೇಖರ್ ನಾಯಕ್ ಅವರು ದಾವಣಗೆರೆಯಿಂದ, ನನ್ನ ಹೆಸರು ಪರಮೇಶ್ವರನ ಹೆಸರು ಅಂತ ಹೇಳ್ತಾ ಇದ್ದಾರೆ. ಅಶೋಕ್ ಕುಮಾರ್, ಮಂಜುಳಾ ಪ್ರಜ್ವಲ್ ಅವರು ಕೂಡ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆ ತೋರಿಸಿದ್ದಾರೆ. ಹಾಗೆ ಗೌತಮಿ ಅವರು ನದಿಯ ಹೆಸರನ್ನು ಇಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹಾಗೆ ಶೋಭಾರಾಣಿ ಅವರು ಕೂಡ ಕಾರ್ಯಕ್ರಮದ ಬಗ್ಗೆ ಮೆಚ್ಚುಗೆಯನ್ನು ವ್ಯಕ್ತಪಡಿಸಿದ್ದಾರೆ. ಪ್ರಭಾಕರಯ್ಯ ಅವರು ಹಂಪನೂರು ಗ್ರಾಮ ಚಿತ್ರದುರ್ಗ ತಾಲೂಕಿನಿಂದ, ಅವರು ಎವರ್ಗ್ರೀನ್ ಗೀತೆಗಳನ್ನ ಪ್ರಸಾರ ಮಾಡ್ತಾ ಇದ್ದೀರಾ ಅಂತ ಹೇಳ್ತಾ ಇದ್ದಾರೆ. ಎಷ್ಟೆಲ್ಲ ಕಥೆಗಳಿರುತ್ತೆ ನೋಡಿ, ಅಂದರೆ ಹೆಸರುಗಳ ಹಿಂದೆ ಯಾವುದೇ ಒಂದು, ಇವು ಹೆಸರು ಸುಮ್ಮನೆ ಯಾರೋ, ಒಂದೊಂದು ಹೆಸರಿಗೂ ಒಂದೊಂದು ಹಿಂದೆ ಕತೆ ಇದ್ದೇ ಇರುತ್ತೆ ಅಂತ ಈ ಎಲ್ಲ ಮೆಸೇಜಸ್ ನೋಡಿದಾಗ ಗೊತ್ತಾಗುತ್ತೆ. ಮಹಿಷಾಸುರ ಮರ್ದಿನಿ ಸಿನಿಮಾ ಬಂದಿತ್ತಂತೆ, ಅದಕ್ಕೆ ಅದರಲ್ಲಿ ಅವನ ಮಹಿಷಾಸುರನ ಹೆಂಡತಿ ಹೆಸರು ಗುಣವತಿಯಂತೆ, ಇವರಿಗೆ ಗುಣವತಿ ಭೀಮಪ್ಪ ಅಂತ ಹೆಸರಿಟ್ಟಿದ್ದಾರಂತೆ, ದಾವಣಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಮತ್ತೆ ಇನ್ಯಾರು, ಮಂಜುರಾಣಿ ಮೈಸೂರು ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಧರ್ಮಸ್ಥಳದ ಮಂಜುನಾಥನ ವಾರ, ಅದಕ್ಕೆ ಈ ಹೆಸರಿಟ್ಟಿದ್ದಾರೆ ಅಂತ. ಹಾಗೆ ಸದಾ ರಾಣಿ ಥರ ಬದುಕಲಿ ನನ್ನ ಮಗಳು ಅಂತ ಮಂಜುರಾಣಿ ಅಂತ ಹೆಸರಿಟ್ಟಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ರೋಹಿಣಿ ಅವರು ಅಶ್ವಿನಿ ನಕ್ಷತ್ರದಲ್ಲಿ ಬರ್ತಾಗಿರೋದ್ರಿಂದ ಈ ಹೆಸರು ಅಂತ ಲಗ್ಗೆರೆಯಿಂದ ಮೆಸೇಜ್ ಮಾಡಿದ್ದಾರೆ. ಹಾಗೆ ಬೀರೂರಿನಿಂದ ವಿಜಯಲಕ್ಷ್ಮಿ ಅವರು ವಿಜಯದಶಮಿ ದಿನ ಹುಟ್ಟಿದ್ದಕ್ಕೆ ವಿಜಯಲಕ್ಷ್ಮಿ ಅಂತ ಹೆಸರಿಟ್ಟಿದ್ದಾರೆ. ಎಷ್ಟೋ ಇದೆಲ್ಲ ನೋಡ್ತಾ ಇದ್ದರೆ ಮೋಸ್ಟ್ ಆಫ್ ಎಲ್ಲ ಹಬ್ಬ ಹರಿದಿನದ ವಿಶೇಷತೆ, ಶಿವರಾತ್ರಿ, ವಿಜಯದಶಮಿ, ನವರಾತ್ರಿ, ಹೌದಲ್ಲ? ನಮ್ಮ ಕರ್ನಾಟಕದಲ್ಲಿ ಅಥವಾ ಭಾರತ ಸಂಸ್ಕೃತಿನೋ ಗೊತ್ತಿಲ್ಲ, ಮೋಸ್ಟ್ ಆಫ್ ಎಲ್ಲ ಹಬ್ಬಗಳ ಏನಂತೀವಿ ಕತೆಗಳೇ ಇದೆ ಎಲ್ಲರ ಹೆಸರಿನ ಹಿಂದೆ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಹಾಗೆ ಕಾರ್ಯಕ್ರಮದಲ್ಲಿ ಚಿದಾನಂದ ಅವರು ಟಿ ಬಿ ಸರ್ಕಲಿಂದ ಹಾಡುಗಳು ಖುಷಿ ನೀಡುತ್ತಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಹರಿಹರನ್ ವಿಜ್ಞಾನ ನಗರದಿಂದ ಅವರು ಕೂಡ ಮೆಸೇಜ್ ಮಾಡಿದ್ದಾರೆ. ಮತ್ತಷ್ಟು ಮೆಸೇಜಸ್ ಬರ್ತಾ ಇದೆ. ಇನ್ನೊಂದೆರಡು ಸುಮಧುರವಾದ ಗೀತೆಗಳನ್ನ ಕೇಳಿ ಮತ್ತೆ ವಾಪಸ್ಸಾಗೋಣ.

ಸಮಯ ಆಗಿದೆ 11:18. ಯೂಟ್ಯೂಬ್ನ ಮಂಡಿರೋದು ಎಫ್ ಎಂ ರೈನ್ಬೋ ಕನ್ನಡ ಕಾಮನಬಿಟ್ಟು. ಇದೀಗ 11:05 ಸರಿಯಾಗಿ ಇಂಗ್ಲಿಷ್ನಲ್ಲಿ ವಾರ್ತೆಗಳು ದೆಹಲಿ ಕೇಂದ್ರದ ಸಹಪ್ರಸಾರದಲ್ಲಿ, ನಂತರ 11:10 ನಾಳೆ ಬೆಳಗ್ಗೆ 5:53 ನಮ್ಮ ಕಾರ್ಯಕ್ರಮಗಳು ಮುಂದುವರಿಯುತ್ತದೆ ದೆಹಲಿಯ ಎಫ್ ಎಂ ಗೋಲ್ಡ್ನ ಸಹಪ್ರಸಾರದಲ್ಲಿ. ನಮ್ಮ ಮುಂದೆ ಒಂದು ಭವಿಷ್ಯವಿದೆ, ನಾಳೆ ಇದೆ, ಅದರ ಜೊತೆ ಜೊತೆಗೆ ಕನಸುಗಳಿವೆ, ಆಶಯಗಳಿವೆ, ಅವೆಲ್ಲವನ್ನ ಪೂರ್ಣಗೊಳಿಸುವತ್ತ ಹೆಜ್ಜೆ ಹಾಕೋಣ ಎನ್ನುತ್ತಾ ಇಂದಿನ ಕಾರ್ಯಕ್ರಮಕ್ಕೆ ವಿರಾಮ ನೀಡುತ್ತಿದ್ದೇನೆ. ನಿಮ್ಮ ಅರ್ಜೆ ಭವ್ಯ ಗಿರೀಶ್.